ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 7ನೇ ದಿನ, ಅಂದರೆ 2026ನೇ ಇಸವಿ, ಜುಲೈ ತಿಂಗಳ 29ನೇ ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:51. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ತಾಯೇ ಬಾರ ಮೊಗವ ತೊರ ಕನ್ನಡಿಗರ ಮಾತೆಯೇ ವೃಂದಗಾನದಲ್ಲಿ ಹಾಡಿರುವ ದೇಶಭಕ್ತಿ ಗೀತೆ ಮಂಜೇಶ್ವರ ಗೋವಿಂದಪ್ಪಯ್ಯವರ ರಚನೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ.
1: ಗುರುಪೂರ್ಣಿಮೆಯು ಭಾರತೀಯ ಆರ್ಷ ಸಂಪ್ರದಾಯದ ಒಂದು ವಿಶಿಷ್ಟವಾದ ಪರ್ವದಿನ, ಪುಣ್ಯದಿನ ಮತ್ತು ಮಹಾಸಂಕೇತ ದಿನವಾಗಿದೆ. ಈಗಿನ ಅಧ್ಯಾಪಕ ದಿನದಂತೆ ಎಂದು ಹೇಳಬಹುದು. ಆಷಾಢ ಮಾಸದ ಹುಣ್ಣಿಮೆ ಅದೇ ಗುರುಪೂರ್ಣಿಮಾ. ಇದು ಮುಖ್ಯವಾಗಿ ಮಹಾಗುರು ಲೋಕಗುರು ಶ್ರೀ ವೇದವ್ಯಾಸ ಜನ್ಮತಿಥಿಯಾಗಿ, ಭಗವಾನ್ ಗೌತಮ ಬುದ್ಧನ ಸಾರನಾಥದ ಪ್ರಥಮ ಪ್ರವಚನದ ದಿನವಾಗಿ ಆಚರಿಸಲ್ಪಡುತ್ತದೆ. ಜಗತ್ತಿನಾದ್ಯಂತ ಭಾರತೀಯ ಸಾಂಸ್ಕೃತಿಕ ಸಂಪ್ರದಾಯದ ಸಮುದಾಯಗಳಲ್ಲಿ, ಮನೆಗಳಲ್ಲಿ ಇದು ಮಹತ್ವದ ಆಚರಣೆಯಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ಅಜ್ಞಾನಾಂಧಸ್ಯ ಲೋಕಸ್ಯ ಜ್ಞಾನಾಂಜನ ಶಲಾಕಯ, ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಮೊದಲಾದ ಗುರುವನ್ನು ಆರಾಧಿಸುವ, ಪ್ರಶಂಸಿಸುವ ಅಸಂಖ್ಯ ನುಡಿಗಳಿವೆ. ಭಾರತೀಯ ಪರಂಪರೆಯಲ್ಲಿ ಗುರುವನ್ನು ನೆನಪಿಸುವ, ಗುರುವಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಧನ್ಯತೆಯ ದಿನವಾಗಿ ಇದನ್ನು ಆಚರಿಸುತ್ತಾರೆ. ವೇದಗಳನ್ನು ವಿಭಾಗ ಮಾಡಿ ಸಂಕಲಿಸಿ, ಪುರಾಣಗಳನ್ನು ವ್ಯವಸ್ಥೆ ಮಾಡಿ, ಅನೇಕ ಶಾಸ್ತ್ರಗಳನ್ನು ನೀಡಿ ಲೋಕಗುರು ಎನಿಸಿದ ಶ್ರೀ ವೇದವ್ಯಾಸರು ಗುರು ಪರಂಪರೆಯ ಉನ್ನತ ವ್ಯಕ್ತಿತ್ವ. ಅದೇ ರೀತಿ ಶ್ರೀ ವಾಲ್ಮೀಕಿಗಳು, ಶ್ರೀರಾಮಚಂದ್ರ, ಕಪಿಲ ಮಹರ್ಷಿ, ಜಗದ್ಗುರು ಎನಿಸಿದ ಶ್ರೀಕೃಷ್ಣ, ಯೋಗಗುರು ಪತಂಜಲಿ, ಮಹರ್ಷಿ ವೃಷಭ, ಮಹಾವೀರ, ಚರಕ, ಸುಶ್ರುತ, ಲಗಧ, ಭಾಸ್ಕರ, ಬ್ರಹ್ಮಗುಪ್ತ, ಕಾಳಿದಾಸ, ಹೀಗೆ ಅತ್ಯಂತ ಉಜ್ವಲವಾದ ಅಸಂಖ್ಯ ಗುರುಗಳ ಪರಂಪರೆಯೇ ನಮಗಿದೆ. ಹಾಗೆಯೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಚಾರ್ಯ ಶಂಕರರು, ನಾಗಾರ್ಜುನ, ಗೌಡಪಾದ, ನಾಥಮುನಿ, ರಾಮಾನುಜರು, ಆಚಾರ್ಯ ಮಧ್ವರು, ಚೈತನ್ಯ ಮಹಾಪ್ರಭು, ವಿವೇಕಾನಂದರು, ಪರಮಹಂಸರು, ಗಾಂಧೀಜಿ, ಆನ್ನಿ ಬೆಸೆಂಟ್, ಮ್ಯಾಕ್ಸ್ ಮುಲ್ಲರ್, ಹಾಗೆಯೇ ಆಧುನಿಕ ಅಧ್ಯಾಪಕ ದಿನದ ವ್ಯಕ್ತಿತ್ವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಹೀಗೆ ಎಷ್ಟೋ ಹೇಳಬಹುದು. ಗುರುವಿನ ಮಹಿಮೆಯಂತೆ ನಮ್ಮ ಗುರು ಪರಂಪರೆಯು ಅಗಾಧವಾಗಿದೆ, ಅಮೋಘವಾಗಿದೆ, ಅನಂತವಾಗಿದೆ. ಈ ಪರಂಪರೆಯಿಂದ ಸ್ಫೂರ್ತಿಗೊಂಡು ಬೆಳೆದ ನಮ್ಮ ಅಸಂಖ್ಯ ವೈವಿಧ್ಯಮಯ ಸಂಪ್ರದಾಯಗಳು ಇಂದಿಗೂ ಜೀವಂತವಾಗಿವೆ, ನಾವೀನ್ಯವನ್ನು ಪಡೆಯುತ್ತಿವೆ. ನಾಟ್ಯವನ್ನು ಭರತಮುನಿ ಪ್ರಣೀತವಾದ ನಾಟ್ಯಶಾಸ್ತ್ರ

0: ನೋಡಿದರೆ ಸಾಕು, ಇದು ಸ್ಪಷ್ಟವಾಗುತ್ತದೆ. ಆಧುನಿಕ ಕಾಲದಲ್ಲಿ ಸ್ವಾಭಾವಿಕವಾಗಿ ಗುರುಪರಂಪರೆಯ ಸ್ವರೂಪ ಬದಲಾಗಿದೆ. ಹಿಂದಿನವರು ಹೇಳಿದಂತೆ ಆಚಾರ್ಯನಿಂದ ಕಾಲಂಶ, ಸ್ವಂತದಿಂದ ಕಾಲಂಶ, ಜೊತೆಗಾರರಿಂದ ಸಮಾಜದಿಂದ ಕಾಲಂಶ ಮತ್ತು ಕಾಲಕ್ರಮದಲ್ಲಿ ಕಾಲ ಮುಂದೆ ಹೋದಂತೆ ಕಾಲಂಶ ಸೇರಿ ವ್ಯಕ್ತಿಯು ವಿದ್ಯೆಯನ್ನು ಕಲಿಯುತ್ತಾನಂತೆ. ಈ ಕಾಲದಲ್ಲಿ ಅದಕ್ಕೆ ಸೇರಿಸಬಹುದು ಅಸಾಧಾರಣ ಪ್ರಭಾವವನ್ನು ಬೀರುವ ಪರಿಸರ, ಪತ್ರಿಕೆಗಳು, ಮಾಧ್ಯಮಗಳು, ಸಂಶೋಧನೆಗಳು, ಚಲಚ್ಚಿತ್ರ ಜಾಹೀರಾತುಗಳು, ಟಿವಿ ಮೊದಲಾದ ಮಾಧ್ಯಮಗಳು. ಇವುಗಳೆಲ್ಲ ನಮಗೆ ಕಲಿಸುತ್ತಲೇ ಇರುತ್ತವೆ. ನಾವೊಂದು ಬಸ್ ನಿಲ್ದಾಣದಲ್ಲಿ, ಒಂದು ಆಸ್ಪತ್ರೆಯಲ್ಲಿ, ಒಂದು ಪ್ರಯಾಣದಲ್ಲಿ, ದೇಶ ವಿದೇಶಗಳ ಒಡನಾಟದಲ್ಲಿ ಎಷ್ಟೊಂದು ಕಲಿಯುವುದಿಲ್ಲ. ನಾವು ಕಲಿತಿದ್ದೇವೆ, ಕಲಿಯುತ್ತಿದ್ದೇವೆ ಎಂಬುದು ಗಮನಕ್ಕೆ ಬರುವುದಿಲ್ಲ. ಈಗ ಕಲಿಕೆ ಅವಕಾಶಗಳು ನಿಜವಾಗಿ ಹೆಚ್ಚು, ಆದರೆ ಕಲಿಯುವಿಕೆ ದಾರಿ ತಪ್ಪಿಸುವ, ಪಥಭ್ರಷ್ಟಗೊಳಿಸುವ ಅವಕಾಶಗಳು ತುಂಬ ಇವೆ. ಗುರುವಾದ ಪರಮಾತ್ಮನಿಂದ ತೊಡಗಿ ನಮಗೆ ಕಲಿಸಿದ ಗುರುಗಳು, ನಮ್ಮ ಮೇಲೆ ಪ್ರಭಾವ ಬೀರಿದ ಗುರು ಸಮಾನರು, ವಿಶೇಷತಃ ಪ್ರಾಥಮಿಕ ಶಾಲಾ ಗುರುಗಳು, ಹಿರಿಯರು, ಇವರು ಸದಾ ಗೌರವಾರ್ಹರು. ಗುರುಪೂರ್ಣಿಮೆ, ಗುರುಪೂಜೆ ಒಂದು ಅಸಾಧಾರಣವಾದ ಕಲ್ಪನೆ. ಅದು ನಮ್ಮೊಳಗೆ ನಿತ್ಯ ನಡೆಯಬೇಕು. ಈ ಸಂದರ್ಭದಲ್ಲಿ ಪ್ರಸ್ತಾವಿಸಲೇಬೇಕಾದ ಒಂದು ಮಾತು, ಶಿಕ್ಷಣವನ್ನು, ಶಿಕ್ಷಿತ ಸಮಾಜವನ್ನು ರೂಪಿಸುವ ಗುರುವಿನಿಂದ ನಾವು ನಿರೀಕ್ಷಿಸುವ ರೀತಿಯಲ್ಲೇ ಅವರೊಂದಿಗೆ ನಾವು ನಡೆಯಬೇಕು. ಬರೇ ಪೂಜೆ ಸಾಲದು.
1: ಇದುವರೆಗೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ ಚಿಂತನೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ಕೆಳದಿ ಶಿವಪ್ಪನಾಯಕ UHS ನೇಗಿರಮಿಡಿದ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕಾವ್ಯಯಾನ 68ನೇ ಸಂಚಿಕೆ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. 8:45 ಸುಗಮ ಸಂಗೀತ. 9:05 ವಿಶ್ವ ಹುಲಿ ದಿನ ಕುರಿತು ಕದ್ರ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 9:30 ನಯೇತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 SMS ಮೆಲೋಡೀಸ್, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ವನಿತಾ ವಾಣಿ, ಯಕ್ಷಗಾನ ಕಲಾವಿದೆ ಜಯಲಕ್ಷ್ಮಿ CH ಅವರೊಂದಿಗೆ ಸಂದರ್ಶನ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ CM ಮಧುರಾನಾಥ್ ಅವರ ವೇಣುವಾದನ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ, ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶಮಾ BR ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ಅಪರಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ PM ಸವರಿನ್ ಗೋಲ್ಡ್ ಬ್ಯಾಂಕ್ ಸ್ಕೀಮ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಸುಕನ್ಯಾ ಪ್ರಭಾಕರ್ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಸಮೃದ್ಧಿ, PM ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ. ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮರೋಳಿ ಮತ್ತು ಅರುಣ್ ಆಚಾರ್ಯ ಪೆರಡೂರು. ಸಂದರ್ಶಕರು ಪ್ರದೀಪ್ DM ಹಾವಂಜೆ. 5:30 ಸುಗಮ ಸಂಗೀತ ಕಾರ್ಯಕ್ರಮ. 5:45 ಡಾಕ್ಟರ್ ರಶ್ಮಿ ಅವರೊಂದಿಗೆ ಒಣಕಣ್ಣುಗಳು ಕುರಿತು ಸಂದರ್ಶನ. ಸಂದರ್ಶಿಸುವವರು

0: ಲತೇಶ್ ಪಾಲ್ದನೆ. ಆರು ಗಂಟೆ ಹತ್ತು ನಿಮಿಷಕ್ಕೆ ಭಕ್ತಿಗೀತೆಗಳು, ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿರಂಗ. ಮೀನಿನ ತ್ಯಾಜ್ಯದ ಸದ್ಬಳಕೆ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ. ಡಾಕ್ಟರ್ ಎಂ ವಸಂತಪ್ಪೈ ಅವರೊಂದಿಗೆ ಸಂದರ್ಶನ, ವಿಷಯ ಕಣ್ಣಿನ ಪೊರೆಯ ಸಮಸ್ಯೆ ಹಾಗೂ ಪರಿಹಾರ. ಸಂದರ್ಶಕರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆಗಳು, ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಟುಡೇ ಇನ್ ಪಾರ್ಲಿಮೆಂಟ್, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, ಹತ್ತು ಗಂಟೆಗೆ ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ, ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಣ್ಣಿನ ಮಕ್ಕಳ ಕನ್ನಲಿ ಬೆಳಕು ನೀರಿನ ಹೂಡಲು ಹೋಗಿಸಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
6: ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ಪ್ರಮುಖವಾಗಿ ನಾನು ಚರ್ಚೆ ಮಾಡ್ತಿರೋಂಥ ವಿಷಯ ಅಂದರೆ, ಎಲ್ಲೋ ಒಂದು ಕಡೆ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದ್ರ ಬಗ್ಗೆ. ಯಾಕಂದರೆ ನಾವು ಸಾಕಷ್ಟು ಸತಿ ನೋಡ್ತಿರ್ತೀವಿ, ರೈತರು ಯಾವುದೇ ರೀತಿ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಇಲ್ಲದಂಗೆ ನಾವು ಡೈರೆಕ್ಟಾಗಿ ಹೊಲಗಳಿಗೆ ಹೋಗಿ ಸ್ಪ್ರೇ ಮಾಡ್ತಿರ್ತೀವಿ. ಸುಮಾರು ಸತಿ ನೋಡಿರ್ತೀವಿ, ಸ್ಪ್ರೇ ಮಾಡುವಂಥ ನಾಜಲ್ಗಳು ಬ್ಲಾಕ್ ಆಗಿರ್ತವೆ, ಅದನ್ನು ಬಾಯಲ್ಲೇ ಕ್ಲೀನ್ ಮಾಡ್ತಿರ್ತಾರೆ. ಕೆಲವು ಸತಿ ಕ್ಯಾನ್ಗಳನ್ನ ಬಳಕೆ ಮಾಡ್ತಿರ್ತೀವಿ, ಅವು ಸೋರಿಕೆ ಆಗ್ತಿರ್ತವೆ. ಇನ್ನೊಂದು ಕೆಲವು ಸತಿ ನೋಡ್ತೀವಿ, ಯಾವುದೇ ರೀತಿ ನಾವು ನಮಗೆ ಏನು ಸುರಕ್ಷಿತ ಉಡುಪುಗಳು ಅಂತ ನಾವೇನು ಕರಿತೀವಿ, ಮಾಸ್ಕ್ ಕೂಡ ಹಾಕದಂಗೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಿರ್ತೀವಿ. ಬಟ್ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ರೈತರು ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ತಗೋಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಿರ್ತೀವಿ. ಆ ವಿಚಾರವಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾವು ಕೀಟನಾಶಕಗಳನ್ನ ತರ್ತೀವಿ, ಮಾರುಕಟ್ಟೆಯಿಂದ ತರಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಕೀಟನಾಶಕಗಳು ತರಬೇಕಾದ ಜನರಲ್ ಆಗಿ ಏನಾಗುತ್ತೆ, ಮೊದಲನೇದಾಗಿ ನಾವು ಮಾಹಿತಿ ಇಟ್ಕೊಳ್ಳಿ ಅಂತೀವಿ. ಯಾಕಂದ್ರೆ ನನಗೆ ಬೆಳೆಗೆ ಬಂದಿರುವಂಥ ಸಮಸ್ಯೆ ಏನು, ಆ ಸಮಸ್ಯೆಯಲ್ಲಿ ನನಗೆ ಬೇಕಾಗಿರೋದು ಕೀಟನಾಶಕನ ಶಿಲೀಂದ್ರನಾಶಕನ ಅಥವಾ ಬೇರೆ ಇನ್ನೊಂದು ಪದಾರ್ಥನ ಅಂತ ತಿಳ್ಕೊಂಡು ನನಗೆ ಬೆಳೆಗೆ ಬೇಕಾಗಿರುವಂಥ ಬಂದಿರುವಂಥ ಕಾಯಿಲೆ ಅಥವಾ ರೋಗ ಕೀಟನ ಹತೋಟಿ ಮಾಡುವಂಥ ಶಿಲೀಂದ್ರನಾಶಕಗಳನ್ನ ಮೊದಲು ನಾವು ಮಾಹಿತಿ ಇಟ್ಕೋಬೇಕು. ಎರಡನೇದಾಗಿ ಪ್ರಮಾಣ, ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಶಿಫಾರಸು ಪ್ರಮಾಣ ಬಹಳ ಮುಖ್ಯ. ಯಾಕಂದರೆ ನಾವೆಲ್ಲೋ ಒಂದು ಕಡೆ 0.5 ml 1 ml ಪರ್ ಲೀಟರ್ ರೆಕಮೆಂಡ್ ಮಾಡಿರ್ತೀವಿ, ಬಟ್ ರೈತರಲ್ಲಿ ಒಂದು ಅನಿಸಿಕೆ ಏನಂದರೆ ಜಾಸ್ತಿ ವಿಷ ಹಾಕಿದ್ರೆ ಜಾಸ್ತಿ ಹುಳ ಸಾಯುತ್ತೆ ಅಂತ. ಮೊದಲಿಂದನೂ ಅದೊಂದು ಪದ್ಧತಿ. ಆ ವಾಡಿಕೆಯಲ್ಲಿ ಏನಾಗುತ್ತೆ, ನಾವು 1 ml ಇದ್ರೆ 2 ml 3 ml ನಾವು ಬಳಕೆ ಮಾಡ್ಕೋತೀವಿ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಆ ವಿಷ ಜಾಸ್ತಿ ಬಳಕೆ ಮಾಡೋದು ನಮಗೂ ದುಷ್ಪರಿಣಾಮ, ಇನ್ನೊಂದರಲ್ಲಿ ಪರಿಸರದಲ್ಲಿ ನಾವೇನು ಕೀಟಗಳನ್ನ ಇವತ್ತು ಹತೋಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕಾರಣ ಅನ್ನೋದಂದ್ರೆ ಓವರ್ ಡೋಸ್ ಕೊಡೋದ್ರಿಂದ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಹತೋಟಿ ಮಾಡೋದು ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಎರಡನೇದಾಗಿ ನಾವು ಪಾಲಿಸಬೇಕಾಗಿರೋದು ಶಿಫಾರಸು ಪ್ರಮಾಣ ರಾಸಾಯನಿಕಗಳನ್ನೇ ಬಳಕೆ ಮಾಡಬೇಕು. ಸೊ ಅದು ಬಳಕೆ ಮಾಡಿದಾಗ ನಮಗೆ ಒಂದು ಕಡೆ ಪರಿಸರಕ್ಕೂ ಹೆಚ್ಚಾಗಿ ವಿಷ ಹೋಗಲ್ಲ, ನಮಗೂ ಯಾವುದೇ ರೀತಿ ತೊಂದರೆಗಳಿಲ್ಲದಂಗೆ ಆಗುತ್ತೆ. ಸೊ ಹಂಗಾಗಿ ಶಿಫಾರಸು ಪ್ರಮಾಣದಲ್ಲೇ ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು. ಮೂರನೇದಾಗಿ ನಾವು ಸ್ಪ್ರೇ ಮಾಡಬೇಕಾದ್ರೆ ಜನರಲ್ ಆಗಿ ರೈತರಿಗೆ ಸುರಕ್ಷಿತ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ. ಆ ಸುರಕ್ಷಿತ ಉಡುಪುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳೋದು ಮೂರನ್ನಂತೂ ಕಂಪಲ್ಸರಿ ಹಾಕೊಳ್ಳಿ ಅಂತೀವಿ. ಒಂದು ಮಾಸ್ಕ್, ಯಾಕಂದ್ರೆ ಉಸಿರಾಟ ಸಾಕಷ್ಟು ಕೀಟನಾಶಕಗಳು ನಮ್ಮ ದೇಹ

0: ಸೇರೋದೆ ಉಸಿರಾಟದಿಂದ. ಹಂಗಾಗಿ ಕಂಪಲ್ಸರಿ ನಾವು ಸಿಂಪರಣೆ ಮಾಡೋ ಟೈಮಲ್ಲಿ ಒಂದು ಮಾಸ್ಕ್ ನ ಹಾಕೋಬೇಕಾಗತ್ತೆ. ಎರಡನೇದಾಗಿ ನೇರವಾಗಿ ವಿಷ ಸಿಗೋದು ಅಂತಂದ್ರೆ ಒಂದು ಕಣ್ಣು. ಸೊ ಕಣ್ಣಿಗೆ ಗಾಳಿ ಮುಖಾಂತರ ವಿಷ ಬರೋದ್ರಿಂದ ಅದನ್ನ ತಡೆಯೋದಕ್ಕೆ ಅಟ್ಲೀಸ್ಟ್ ಗಾಗಲ್ಸ್, ನಾವೇನು ಕನ್ನಡಕ ಹಾಕ್ತೀವಿ ಆ ಕನ್ನಡಕಗಳನ್ನ ಒಂದು ಕಂಪಲ್ಸರಿ ಹಾಕೊಳ್ಳಿ. ಯಾಕಂದ್ರೆ ನೇರವಾಗಿ ವಿಷ ಕಣ್ಣಿಗೆ ಬಿದ್ದಾಗ ಕಣ್ಣಿಗೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಗಾಗಲ್ಸ್ನ ಬಳಕೆ ಮಾಡ್ಕೊಳಕ್ಕೆ ಹೇಳ್ತೀವಿ. ಮೂರನೇದಾಗಿ ನಮ್ಮ ದೇಹ ಸ್ಕಿನ್, ಏನು ನಾವು ಇವತ್ತು ನಮ್ಮ ಶರೀರದ ಮೇಲೆ ಏನು ಚರ್ಮ ಇದೆ, ಸೊ ಆ ಚರ್ಮನೂ ಉಸಿರಾಟ ಮಾಡೋದ್ರಿಂದ ಕೆಲವು ಸತಿ ಏನಾಗುತ್ತೆ, ಆ ರಾಸಾಯನಿಕಗಳು ಚರ್ಮದ ಮೇಲೆ ಬಿದ್ದಾಗ ಅಲ್ಲಿ ಸುಡೋ ಅಂಥದ್ದು, ಸ್ಕಾರ್ಚಿಂಗ್ ಆಗೋದು, ಏನೋ ಒಂದು ನೋಡ್ತಿರ್ತೀವಿ. ಆ ಒಂದು ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋದಕ್ಕೆ ಸುರಕ್ಷಿತ ಉಡುಪು ಅಂತ ನಾವೇನು ಕರಿತೀವಿ, ಅಟ್ಲೀಸ್ಟ್ ಫುಲ್ ತೋಳಿನ ಶರ್ಟ್ ಆಗಿರ್ಬೋದು, ಉದ್ದ ಉಡುಪಿನ ಡ್ರೆಸ್ಗಳನ್ನ ಹಾಕೊಂಡಾಗ ಸಿಂಪರಣೆ ಮಾಡೋ ಟೈಮಲ್ಲಿ ರಾಸಾಯನಿಕಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳೋದನ್ನ ಅವಾಯ್ಡ್ ಮಾಡಿ, ಇದು ಒಂದು ನಮಗೆ ಸಹಕಾರಿಯಾಗತ್ತೆ. ಮತ್ತು ಮೂರನೇದಾಗಿ ನಮಗೆ ರಾಸಾಯನಿಕಗಳ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಯಾಕಂದ್ರೆ ನಾವು ಏನೇ ರಾಸಾಯನಿಕ ಬಳಕೆ ಮಾಡ್ತಿದ್ದೀವಿ ಅಂದರೆ ಪ್ರತಿ ಸತಿ ನಾವು ಔಷಧಿ ಅಂಗಡಿಗೆ ಹೋದಾಗ ಒಂದು ಬಾಟ್ಲ್ ತೊಗೊಂಡ್ರೆ ಅದ್ರ ಜೊತೆ ಒಂದು ಚೀಟಿ ಕೊಟ್ಟಿರ್ತಾರೆ. ಸೊ ಅದು ಬಹಳ ಮುಖ್ಯವಾಗಿ ಓದಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದ್ರಲ್ಲಿ ಒಂದ್ ಕಡೆ ಶಿಫಾರಸ್ ಪ್ರಮಾಣ ಆಗಿರ್ಬೋದು, ಅದರಿಂದ ಡೋಸೇಜ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತಾರೆ. ಬಹಳ ಮುಖ್ಯ ಅದ್ರಲ್ಲಿ ಆಂಟಿಡೋಟು ಕೊಡ್ತಾರೆ. ಈ ಕೆಲವು ಸತಿ ಅಕಸ್ಮಾತ್ ಆಗಿ ವಿಷ ನಮ್ಗೆ ಸೇರಿದಾಗ ಅಲ್ಲಿ ಸಡನ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ಬೇಕು ಅಂದಾಗ ನಮ್ಗೆಲ್ಲೋ ಒಂದ್ ಕಡೆ ಅದ್ರದ್ದು ಆಂಟಿಡೋಟು ಬೇಕಾಗ್ತವೆ. ಸೊ ಅಂತ ಟೈಮಲ್ಲಿ ಆ ರಾಸಾಯನಿಕ ಜೊತೆ ಬರುವಂತ ಚೀಟಿಗಳೇನಿರ್ತವೆ ಅದ್ರಲ್ಲಿ ಆಂಟಿಡೋಟ್ ಏನಿದೆ ಅದ್ರ ಬಗ್ಗೆನೂ ಸ್ವಲ್ಪ ನಾವು ಗಮನ ಹರಿಸ್ಕೊಂಡಿರ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ದೂರವಾಣಿ ಸಂಖ್ಯೆ 9739919666 0 ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮೈಗ್ರೇನ್ ತಲೆನೋವು ಹಾಗೂ ಮೈಗ್ರೇನ್ ತಲೆನೋವಿನ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ.
5: ನಮ್ಗೆ ಹಲವಾರು ಕಾರಣಗಳಿಂದ ತಲೆನೋವು ಬರಬಹುದು. ಉದಾಹರಣೆಗೆ ಸೈನಸ್ ತೊಂದರೆಯಿಂದ ಬರಬಹುದು, ಕುತ್ತಿಗೆಯ ಸಮಸ್ಯೆಯಿಂದ ಬರಬಹುದು, ಕಣ್ಣಿನ ದೃಷ್ಟಿದೋಷಗಳಿಂದ ಬರಬಹುದು, ಟೆನ್ಷನ್ ಅಥವಾ ಸ್ಟ್ರೆಸ್ ಇಂದ ಕೂಡ ತಲೆನೋವು ಬರಬಹುದು. ಆದ್ರೆ ಮೈಗ್ರೇನ್ ತಲೆನೋವು ಅಂತ ನಾವೇನ್ ಕರಿತೇವೆ, ಇದು ಇವೆಲ್ಲದಕ್ಕಿಂತ ಭಿನ್ನವಾಗಿದೆ. ಇದನ್ನ ನಾವು ಅರ್ಧ ತಲೆನೋವು ಅಂತಾನೂ ಕರಿತೇವೆ. ಯಾಕೆಂದ್ರೆ ಹೆಚ್ಚಿನ ಜನರಲ್ಲಿ ಇದು ತಲೆಯ ಒಂದು ಭಾಗದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇದು ಪದೇ ಪದೇ ಬರುವಂತಹ ತೀವ್ರತರವಾದ ತಲೆನೋವು. ಈ ತಲೆನೋವು ಬಂದಾಗ ದಿನನಿತ್ಯದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮಾಡಿದಕ್ಕೂ ತುಂಬಾ ಕಷ್ಟ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಭಾರತದಲ್ಲಿ ಸುಮಾರು 16-20% ಜನರು ಈ ಮೈಗ್ರೇನ್ ತೊಂದರೆಯಿಂದ ಬಳಲುತ್ತಿದ್ದಾರೆ. ಹೆಚ್ಚಾಗಿ ಮಧ್ಯ ವಯಸ್ಕರಲ್ಲಿ ಈ ತೊಂದರೆಯನ್ನು ನಾವು ಕಾಣಬಹುದು. ಈ ಮೈಗ್ರೇನ್ ತಲೆನೋವನ್ನ ನ್ಯೂರೋಲಾಜಿಕಲ್ ಹೆಡ್ಏಕ್ ಡಿಸಾರ್ಡರ್ ಅಂದ್ರೆ ತಲೆಯ ನರಗಳಿಗೆ ಸಂಬಂಧಿಸಿದ ಅತಿ ಸಂವೇದನೆಯಿಂದ ಬರುವಂತಹ ತಲೆನೋವು ಅಂತ ನಾವು ಪರಿಗಣಿಸ್ತೇವೆ. ಸೊ ಇದರಲ್ಲಿ ತಲೆನೋವಿನ ಜೊತೆಗೆ ನರ ಸಂಬಂಧಿ ಇತರ ಲಕ್ಷಣಗಳನ್ನು ನಾವು ಕಾಣಬಹುದು. ಹೆಚ್ಚಾಗಿ ನಾವು ಮೈಗ್ರೇನ್ ತೊಂದರೆಯಿಂದ ಬರುವ ರೋಗಿಗಳನ್ನು ನೋಡಿದಾಗ ಅವರಲ್ಲಿ ಒಂದು ಬಲವಾದ ಫ್ಯಾಮಿಲಿ ಹಿಸ್ಟ್ರಿ ಅಂತ ನೋಡ್ತೇವೆ. ಅಂದ್ರೆ ಇದು ಅನುವಂಶಿಕವಾಗಿ ಬರುವ ಸಾಧ್ಯತೆಗಳು ಹೆಚ್ಚು. ಇನ್ನೊಂದು, ಮೈಗ್ರೇನ್ ತಲೆನೋವಿಗೆ ಯಾವುದೇ ಒಂದು ನಿಖರವಾದ ಕಾರಣ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಈ ತಲೆಯ ನರಗಳನ್ನ ಪ್ರಚೋದಿಸುವಂತಹ ಹಲವಾರು ಬೇರೆ ಬೇರೆ ಕಾರಣಗಳಿವೆ. ಇವುಗಳನ್ನ ನಾವು ಟ್ರಿಗರ್ಸ್ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಸೊ ಅವು ಏನೇನು ಅಂತ ನಾನೀಗ ಹೇಳ್ತೇನೆ ನಿಮ್ಗೆ. ಒಂದು, ಅತಿಯಾದ ಸ್ಟ್ರೆಸ್ ಅಥವಾ ಒತ್ತಡ. ಸೊ ಒಂದು ದಿನದಲ್ಲಿ ತುಂಬಾ ಸ್ಟ್ರೆಸ್

0: ಸ್ಟ್ರೆಸ್ಗೆ ಒಳಪಟ್ಟರೆ ಆ ದಿನ ಅವರಿಗೆ ತಲೆನೋವು ಶುರುವಾಗಬಹುದು. ಆಹಾರದಲ್ಲಿ ಏರುಪೇರು ಅಂದ್ರೆ ಬೆಳಗಿನ ತಿಂಡಿ ಸರಿಯಾದ ಸಮಯಕ್ಕೆ ಆಗ್ಲಿಲ್ಲ ಅಥವಾ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಟೈಮಲ್ಲಿ ತಲೆನೋವು ಶುರುವಾಗಬಹುದು. ಅದೇ ರೀತಿ ನಿದ್ರೆ ಸರಿಯಾಗಿ ಆಗದೆ ಇರೋದ್ರಿಂದ ಕೂಡ ತಲೆನೋವು ಬರಬಹುದು. ಹೀಗೆ ಇನ್ನೊಂದೇನಂದ್ರೆ ಅತಿಯಾದ ಬೆಳಕು ಅಥವಾ ಶಬ್ದಕ್ಕೆ ಒಡ್ಡಿಕೊಂಡಾಗ್ಲೂ ಕೂಡ ನಮ್ಗೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಒಂದು ರೂಮ್ ಅಲ್ಲಿ ತುಂಬಾ ಫ್ಲಾಶಿ ಲೈಟ್ಸ್ ಇತ್ತು, ಕಣ್ಣಿಗೆ ಸರಿಯಾಗಿ ಹೊಡೆಯುವಂತ ಲೈಟ್ ಗಳಿದ್ರೆ ಆ ದಿನ ತಲೆನೋವು ಬರೋ ಚಾನ್ಸಸ್ ಹೆಚ್ಚು. ಅಥವಾ ತುಂಬಾ ಗಲಾಟೆ ಇರುವ ವಾತಾವರಣದಲ್ಲಿ ಟೈಮ್ ಕಳೆದ್ರೆ ತಲೆನೋವು ಬರಬಹುದು. ಇನ್ನೊಂದು, ಅತಿಯಾದ ಟೀ ಕಾಫಿ ಸೇವನೆ ಮಾಡೋರಲ್ಲಿ ಆ ಸ್ಟಿಮ್ಯುಲೇಷನ್ ಸಿಗದೇ ಇರುವಾಗ್ಲೂ ಕೂಡ ತಲೆನೋವು ಬರುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂದ್ರೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಕೂಡ ತಲೆನೋವು ಬರುತ್ತೆ. ಇದು ಹೆಚ್ಚಾಗಿ ನಾವು ಹೆಂಗಸರಲ್ಲಿ ಕಾಣ್ತೇವೆ. ಈ ಮುಟ್ಟಿನ ಸಮಯದ ಆಸುಪಾಸಿನಲ್ಲಿ ಜೋರಾಗಿ ತಲೆನೋವು ಬರುತ್ತೆ. ಇದನ್ನ ನಾವು ಮೆನ್ಸ್ಟ್ರುವಲ್ ಹೆಡ್ಏಕ್ ಅಂತ ಕರಿತೇವೆ. ಇದೇ ರೀತಿ ಸ್ಟ್ರಾಂಗ್ ಪರ್ಫ್ಯೂಮ್, ಸ್ಟ್ರಾಂಗ್ ಸ್ಮೆಲ್ ಇಂದ ಕೂಡ ತಲೆನೋವು ಬರಬಹುದು. ಹೀಗೆ ಸಣ್ಣ ಪುಟ್ಟ ವಿವಿಧ ಕಾರಣಗಳಿಂದ ತಲೆನೋವು ಬರುವ ಸಾಧ್ಯತೆಗಳು ಇದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೈಗ್ರೇನ್ ತಲೆನೋವು ಹಾಗೂ ಮೈಗ್ರೇನ್ ತಲೆನೋವಿನ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
3: ಉಡುಪಿ ಮಲ್ಲಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬೆಳೆಯುವಂಥ ವಾಣಿಜ್ಯ ಬೆಳೆ. ಸುಂದರವಾದಂಥ ಮಧುರ ಪರಿಮಳ ಬೀರುವಂಥ ಮಲ್ಲಿಗೆ ಮನೆಯ ಅಂಗಳದಲ್ಲಿ ಅಂದವನ್ನು ಹೆಚ್ಚಿಸುತ್ತದೆ, ಹಾಗೆಯೇ ಮನೆಯ ಮಹಿಳೆಯರಿಗೂ ಕೂಡ ಆದಾಯವನ್ನು ತಂದುಕೊಡುತ್ತದೆ. ಮಲ್ಲಿಗೆ ಕೃಷಿ ಮಾಡುವ ಮಹಿಳೆಯರು ಮೊಗ್ಗುಗಳನ್ನು ಬೆಳೆಸಿ ಚೆಂಡುಗಳನ್ನು ಕಟ್ಟಿ ಸ್ಥಳೀಯ ಮಾರುಕಟ್ಟೆಗೆ ಅಥವಾ ವಿಮಾನದ ಮೂಲಕ ಇತರ ನಗರಗಳಿಗೆ, ಜೊತೆಗೆ ಸೌದಿ ಮುಂತಾದಂತಹ ವಿದೇಶಿ ರಾಷ್ಟ್ರಗಳಿಗೆ ಇದನ್ನು ರಫ್ತು ಮಾಡುತ್ತಾರೆ. ಕರಾವಳಿ ಪ್ರದೇಶದ ಸಣ್ಣ ಹಿಡುವಳಿದಾರರಿಗೆ ಮಲ್ಲಿಗೆ ಕೃಷಿ ಒಂದು ರೀತಿಯಲ್ಲಿ ವರದಾನ. ಉಡುಪಿ ಮಲ್ಲಿಗೆ ತನ್ನದೇ ಆದ ವಿಶಿಷ್ಟವಾದ ಗುಣಮಟ್ಟ, ಪರಿಮಳ, ಜನಪ್ರಿಯತೆಯಿಂದ ಭೌಗೋಳಿಕವಾಗಿ ತನ್ನ ಮೂಲತೆಯ ಗುರುತಿಸುವಿಕೆಯಾದ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದರೆ GIನ ಪಡೆದಿದ್ದು ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕ ಸಂಕೇತ ಪಡೆದ ಕೆಲವು ಬೆಳೆಗಳಲ್ಲಿ ಇದು ಒಂದಾಗಿದೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಹೊಂದಿರುವ ಉಡುಪಿ ಮಲ್ಲಿಗೆ ಬೆಳೆಯುವ ರೈತರು ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸುತ್ತಾರೆ. ಚಳಿಗಾಲದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಿರುವಾಗ ಹೂವಿನ ಉತ್ಪಾದನೆ ಕಡಿಮೆ ಇರುತ್ತದೆ. ಸಮರ್ಪಕವಾಗಿ ಸಮಗ್ರ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸದೇ ಇರುವುದರಿಂದ ಬೆಳೆ ಕಡಿಮೆಯಾಗುತ್ತದೆ. ನೆಲಗಡಲೆ ಹಿಂಡಿಯನ್ನು ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಸುವುದರಿಂದ ಗಿಡಗಳ ಕಾಂಡದ ಮೇಲೆ ಪಾಚಿ ಬೆಳೆಯುವುದರಿಂದ ಮತ್ತು ಅದರಿಂದ ಗೆಲ್ಲುಗಳು ಒಣಗಿದಂತೆ ಆಗುತ್ತದೆ. ರೋಗ ಮತ್ತು ಕೀಟದ ಬಗ್ಗೆ ಪೂರ್ಣ ಜ್ಞಾನ ಇಲ್ಲದೇ ಇರುವುದರಿಂದ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನು ಬಳಸದೇ ಇರುವ ಮತ್ತು ಬಳಸುವ ಪ್ರಮಾಣ ಕೂಡ ವೈಜ್ಞಾನಿಕ ಶಿಫಾರಸಿನ ಅನುಸಾರ ಇಲ್ಲದೇ ಇರುವುದರಿಂದ ಕೂಡ ಬೆಳೆಯ ಮೇಲೆ ಪರಿಣಾಮ ಬೀರುತ್ತದೆ. ಉತ್ತಮವಾದ ಗಿಡಗಳ ಬೆಳವಣಿಗೆಗೆ, ಹೂ ಉತ್ಪಾದನೆಗೆ ಕೆಲವು ನಿರ್ವಹಣೆ ಕ್ರಮಗಳನ್ನು ಅನುಸರಿಸುವುದು ಮುಖ್ಯ. ಬಳ್ಳಿಯ ಸ್ವಚ್ಛತೆ ಮತ್ತು ಸವರುವಿಕೆಯನ್ನು ಮೊದಲನೆಯದಾಗಿ ಗಮನಿಸಬೇಕು. ಪ್ರತಿ ವರ್ಷ ಬಳ್ಳಿಗಳನ್ನು ಸ್ವಚ್ಛ ಮಾಡುವುದು ಅತಿ ಅವಶ್ಯಕ. ರೋಗ ಮತ್ತು ಕೀಟದ ಬಾಧೆಗೆ ತುತ್ತಾದ ಒಣಗಿರುವ ಹಾಗೂ ಒತ್ತಾಗಿ ಬೆಳೆದ ಗೆಲ್ಲುಗಳನ್ನು ಸವರಿ ಗಿಡಕ್ಕೆ ಚೆನ್ನಾಗಿ ಗಾಳಿ ಬೆಳಕು ಬರುವ ಹಾಗೆ ನೋಡಿಕೊಳ್ಳಬೇಕು. ನೀರು ಕಂದುಗಳನ್ನು ಕತ್ತರಿಸಿ ತೆಗೆಯುತ್ತಿರಬೇಕು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಸತತವಾಗಿ 3-4 ವರ್ಷಗಳಿಂದ ಮಲ್ಲಿಗೆ ಗಿಡವನ್ನು ಸವರುವ ಸಮಯ ಮತ್ತು ವಿಧಾನದ ಬಗ್ಗೆ ಅಧ್ಯಯನ ನಡೆಸಿದ್ದು, ಮಲ್ಲಿಗೆ ಗಿಡವನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೂವಿನ ಉತ್ಪಾದನೆ ಕಡಿಮೆ ಇರುವ ಸಮಯದಲ್ಲಿ ನೆಲದಿಂದ 2 ಅಡಿ ಎತ್ತರದವರೆಗೆ ಮತ್ತು ನೆಲಕ್ಕೆ ತಾಗಿರುವ ಗೆಲ್ಲುಗಳನ್ನು ಕತ್ತರಿಸಿ ತೆಗೆಯಬೇಕೆಂದು ಶಿಫಾರಸು ಮಾಡಿದೆ. ಕತ್ತರಿಸಿದ ನಂತರ ಶಿಲೀಂಧ್ರನಾಶಕವಾದ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದರ ಜೊತೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ಪ್ರತಿ ಗಿಡಕ್ಕೆ 2 ml ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸವರಿದ ಗಿಡಗಳಿಗೆ ಅಕ್ಟೋಬರ್ ತಿಂಗಳಲ್ಲಿ ಸುಣ್ಣವನ್ನು ಒದಗಿಸಬೇಕು. 1 kg ಬೇವಿನ ಹಿಂಡಿ, ಚೆನ್ನಾಗಿ ಕಳಿತ 1 ಬಿಟ್ಟಿ ಕಾಂಪೋಸ್ಟ್ ಗೊಬ್ಬರ ಇದಕ್ಕೆ ಒದಗಿಸಬೇಕಾಗುತ್ತದೆ. ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ಕಂತನ್ನು ನೀಡಿದರೆ 2ನೇ ಕಂತನ್ನು ಮೇ ಕೊನೆಯ ವಾರದಲ್ಲಿ ಒದಗಿಸಬಹುದು. ಈ ರೀತಿಯಾಗಿ ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ಗಿಡಗಳನ್ನು ಸವರುವುದರಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಹೂವಿನ

0: ಧಾರಣೆ, ಏರಿಕೆ ಇರುವಾಗ ಹೆಚ್ಚು ಹೂವುಗಳನ್ನು ಉತ್ಪಾದಿಸಿ ರೋಗ ಮತ್ತು ಕೀಟಗಳಿಂದ ಗಿಡಗಳನ್ನು ಸಂರಕ್ಷಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನಿನ ತ್ಯಾಜ್ಯದ ಸದ್ಬಳಕೆ ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯ್ಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ.

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಸ್ವನಿವಾಸೆ ಭಾರತ ಪ್ರಶಾಸನಸ್ಯ ಸಚಿವೈಃ ಸಹ ದ್ವಿತೀಯಸ್ಯ ಉಚ್ಚಸ್ತರೀಯೋಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಅಸ್ಮಿನ್ ಉಪವೇಶನೆ ಪ್ರಧಾನಮಂತ್ರಿ ವಿತ್ತಾರ್ಥವ್ಯವಸ್ಥಾ ವಾಣಿಜ್ಯೋದ್ಯೋಗ ಪ್ರೌದ್ಯೋಗಿಕಿ ಕ್ಷೇತ್ರ ಸಂಬದ್ಧಾನಾಂ ಮಂತ್ರಾಲಯಾನಾಂ ವಿಭಾಗಾನಾಂಚ ಭಾವಿ ಕಾರ್ಯಯೋಜನಾಯಾಃ ಸಮೀಕ್ಷಾಂ ಅಕರೋತ್. ಉಪವೇಶನಸ್ಯ ಮುಖ್ಯೋದ್ದೇಶ್ಯಃ ವಿಕಸಿತ ಭಾರತ ಲಕ್ಷ್ಯಾಣಾಂ ಸಿದ್ಧ್ಯರ್ಥಂ ಪ್ರಗತಿಃ ಸಂವರ್ಧನಮಾಸೀತ್. ಪ್ರಧಾನಮಂತ್ರಿ ಮಂತ್ರಾಲಯೇಷು ವಿಭಾಗೇಷು ಚ ದಲಭಾವನಾಯಾಃ ಸುದೃಢೀಕರಣಸ್ಯ ಆವಶ್ಯಕತಾ ಪ್ರತಿಪಾದ್ಯ ಅಧಿಕಾರಿಣಃ ಸಮಾನ ಲಕ್ಷ್ಯಭಾವನೆಯಾ ಕಾರ್ಯಂ ಕರ್ತುಂ ಆಹೂತವಾನ್. ನಾಗರಿಕ ಕೇಂದ್ರಿತಸ್ಯ ಸುಶಾಸನಸ್ಯ ಮಹತ್ವಂ ಉದ್ಘಾಟಯನ್ ಪ್ರಧಾನಮಂತ್ರಿ ಅವದತ್ ಯತ್ ಭಾರತಸ್ಯ ಜನಾಃ ಶಾಸನವ್ಯವಸ್ಥಾಯಾಃ ಕೇಂದ್ರೇ ಸರ್ವದಾ ಭವಿತವ್ಯಾಃ. ಲೋಕಸಭಾಯಾಂ ಅದ್ಯ ಸಾರ್ವಜನಿಕ ಪರೀಕ್ಷಾ ಅನೂಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಸ್ಯ ವಿಂಶತಿಃ ಷಡ್ವಿಂಶತಿಃ ಇತ್ಯಸ್ಯ ಚರ್ಚಾ ಪುನಃ ಆರಪ್ಸ್ಯತೆ. ಅಸ್ಮಿನ್ ವಿಧೇಯಕೆ ಅನೇಕಾನಿ ಮಹತ್ವಪೂರ್ಣಾನಿ ಪ್ರಾವಧಾನಾನಿ ಸಂತಿ. ತೇಷು ದೋಷಸಿದ್ಧಾನಾಂ ಕೃತೆ ಅಧಿಕತಮಃ ದಶವರ್ಷೀಯಃ ಕಾರಾವಾಸಃ ದಶಕೋಟಿ ರೂಪ್ಯಕ ಪರ್ಯಂತಃ ಅರ್ಥದಂಡಃ ತಥಾ ಸಂಪತ್ಯಧಿಗ್ರಹಣಂಚ ಸಮ್ಮಿಲಿತಮಸ್ತಿ. ಡಾಕ್ಟರ್ ಜಿತೇಂದ್ರ ಸಿಂಹ ವಿಧೇಯಕಂ ಪ್ರಸ್ತುತ್ಯನಂತರಂ ಅವದತ್ ಯತ್ ಏತನ್ನೂತನ ವಿಧೇಯಕಂ ರಾಷ್ಟ್ರಸ್ಯ ಯೂನಾಂ ಭವಿಷ್ಯಸ್ಯ ಸಂರಕ್ಷಣೆ ಪ್ರಶಾಸನಸ್ಯ ದೃಢ ಸಂಕಲ್ಪಂ ಪ್ರತಿಬಿಂಬಯತಿ. ಚರ್ಚಾಯಾಂ ಭಾಗಂ ಗೃಹಣನ್ ಕಾಂಗ್ರೆಸ್ ದಲಸ್ಯ ಸಾಂಸದಃ ಕೆಸಿ ವೇಣುಗೋಪಾಲಃ ಶಿಕ್ಷಾಕ್ಷೇತ್ರೆ ವ್ಯಾಪಕ ಪರಿಷ್ಕಾರಸ್ಯ ಪರೀಕ್ಷಾವ್ಯವಸ್ಥಾಯಾಂಚ ಸಮಗ್ರ ಪರಿವರ್ತನಸ್ಯ ಆವಶ್ಯಕತಾಂ ಪ್ರತಿಪಾದಿತವಾನ್. ಅನ್ಯೈರಪಿ ಅನೇಕೈಃ ಸದಸ್ಯೈಃ ಚರ್ಚಾಯಾಂ ಸಹಭಾಗಿತಾ ಕೃತಾ, ಕಿಂತು ಚರ್ಚಾ ಅಪೂರ್ಣೈವ ಜಾತಾ. ಅನಂತರಂ ಪೀಠಾಸೀನಾಧಿಕಾರಿ ಸಂಧ್ಯಾರಾಯಃ ಸದನಸ್ಯ ಕಾರ್ಯಂ ಅದ್ಯ ಪ್ರಾತಃ ಏಕಾದಶವಾದನ ಪರ್ಯಂತಂ ಸ್ಥಗಿತವತಿ. ಉಚ್ಚತಮ ನ್ಯಾಯಾಲಯೇನ ಹ್ಯಃ ಉಕ್ತಂ ಯತ್ ನೀಟ್ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗ ಪ್ರಕರಣಮಧಿಕೃತ್ಯ ದೇಶವ್ಯಾಪಿ ವಿರೋಧ ಪ್ರದರ್ಶನೇಷು ಛಾತ್ರಾಣಾಂ ಆರಕ್ಷಕಾಣಾಂಚ ಆಘಾತ ಸಂಬದ್ಧಾನಾಂ ಆರೋಪಾಣಾಂ ವಿಷಯೆ ಸಮ್ಯಕ್ ನಿಷ್ಪಕ್ಷಂಚ ಅನ್ವೇಷಣಂ ಆವಶ್ಯಕಂ. ನ್ಯಾಯಾಲಯೇನ ವಿರೋಧ ಪ್ರದರ್ಶನಕಾಲೇ ಗೃಹೀತಾನಾಂ ಅಷ್ಟಾದಶ ವರ್ಷಾತ್ ನ್ಯೂನ ವ್ಯಸಕಾನಾಂ ತೇಷಾಂ ಛಾತ್ರಾಣಾಂ ಮುಕ್ತ್ಯಾದೇಶಃ ಪ್ರದತ್ತಃ ಯೇಷಾಂ ಪೂರ್ವಂ ಆಪರಾಧಿಕಾಭಿಲೇಖಃ ನಾಸ್ತಿ. ನ್ಯಾಯಾಲಯೇನ ಸಂಬಂಧಿತಾಧಿಕಾರಿಭ್ಯಃ ವೈದ್ಯುತಕ ಅಂಕೀಯ ಸಾಕ್ಷ್ಯಾಣಾಂ ಸಂರಕ್ಷಣಮಪಿ ನಿರ್ದೇಶಿತಂ. ಮುಖ್ಯ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ಅಧ್ಯಕ್ಷತಾಯಾಂ ತ್ರಿನ್ಯಾಯಾಧೀಶಪೀಠಂ ಪ್ರದರ್ಶನಕಾಲೇ ಆರಕ್ಷಕಬಲಸ್ಯ ಕಥಿತಾನುಚಿತ ಬಲಪ್ರಯೋಗ ಸಂಬದ್ಧಾನಾಂ ಯಾಚನಾನಾಂ ಶ್ರವಣಂ ಅಕರೋತ್. ನ್ಯಾಯಪೀಠೇನ ದಿಲ್ಲಿ ಪ್ರಶಾಸನಾಯ ಅಭಿಲಿಖಿತಾನಾಂ ಎಫ್ಐಆರ್ ಇತಿ ಪ್ರಕರಣಾನಾಂ ಅನ್ವೇಷಣಂ ನಿರಂತರಂ ಕರ್ತುಂ ಅನುಮತಿಃ ಪ್ರದತ್ತಾ. ತಥಾಪಿ

ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

0: ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಂಗೀತ ನಿರ್ದೇಶಕರು,
0: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
0: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
0: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ್ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ಇದನ್ನು ಎದುರಿಸಲು ತುರ್ತು ಮತ್ತು ಒಗ್ಗಟ್ಟಿನ ಕ್ರಮ ಅಗತ್ಯವಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 169 ತಾಲೂಕುಗಳು ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇದರಲ್ಲಿ ಸುಮಾರು ಶೇಕಡ 90% ಜಿಲ್ಲೆಗಳು ಹಾಗೂ 630 ಹೋಬಳಿಗಳಲ್ಲಿ ತೀವ್ರ ಮಳೆ ಕೊರತೆ ದಾಖಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಪಾತ ಮಾಡದೆ ರಾಜ್ಯದ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಮೂಲಕ ಹೇಳಿದ್ದಾರೆ. ಬರ ಪರಿಹಾರ ನಿಧಿ ಬಿಡುಗಡೆಯಲ್ಲಿ ಆಗುತ್ತಿರುವ ವಿಳಂಬ, ಜಲ್ಜೀವನ್ ಮಿಷನ್ ಅನುದಾನದ ಬಾಕಿ, ನೀರಾವರಿ ಯೋಜನೆಗಳಿಗೆ ಅನುಮತಿ ಹಾಗೂ ಅಗತ್ಯ ಅನುದಾನದ ವಿಳಂಬ ಸೇರಿದಂತೆ ಕರ್ನಾಟಕದ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸದೆ ತಕ್ಷಣವೇ ರಾಜ್ಯಕ್ಕೆ ಸಲ್ಲಬೇಕಾದ ನೆರವನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಹಲವು ಮನೆಗಳು ಸೂಕ್ತ ದಾಖಲೆಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿವೆ. ಈ ಕುರಿತು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನಿಯಮಗಳ ಚೌಕಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರ ಕೊರತೆ ನಿವಾರಿಸುವಂತೆ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ, ಈ ಖಾತಾ ಸೇರಿದಂತೆ ವಿವಿಧ ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮನೆ ಮನೆಗೆ ತ್ಯಾಜ್ಯ ಸಂಗ್ರಹಣೆ, ಘನ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ವೈಜ್ಞಾನಿಕ ವಿಲೇವಾರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ್ ಭಾರತ್ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಸಚಿವಾಲಯ ಈ ಲಿಖಿತ ಉತ್ತರ ನೀಡಿದೆ. ಆಟೋಮೊಬೈಲ್ ಮತ್ತು ಎಲೆಕ್ಟ್ರಿಕ್ ವಾಹನ ವಲಯವನ್ನು ಪ್ರೋತ್ಸಾಹಿಸಲು 25,938 ಕೋಟಿ ವೆಚ್ಚದ ಪಿಎಲ್ಒ ಆಟೋ ಯೋಜನೆ ಜಾರಿಯಲ್ಲಿದ್ದು, ಇದರಿಂದ ಈಗಾಗಲೇ 44,326 ಕೋಟಿ ಹೂಡಿಕೆ ಹರಿದು ಬಂದಿದೆ. ಅಷ್ಟೇ ಅಲ್ಲದೆ 67,820 ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. 18,100 ಕೋಟಿಯ ಎಸಿಸಿ ಬ್ಯಾಟರಿ ಯೋಜನೆಯಲ್ಲಿ 50 ಗಿಗಾವ್ಯಾಟ್ ಬ್ಯಾಟರಿ ಉತ್ಪಾದನಾ ಸಾಮರ್ಥ್ಯ ಹೊಂದುವ ಗುರಿ ಇದ್ದು 5,180 ಕೋಟಿ ಹೂಡಿಕೆಯಾಗಿದೆ. ಸ್ವಾವಲಂಬನೆ ಕಾಯ್ದುಕೊಳ್ಳಲು 7,280 ಕೋಟಿ ವೆಚ್ಚದಲ್ಲಿ ಅಪರೂಪದ ಭೂ ಶಾಶ್ವತ ಆಯಸ್ಕಾಂತ್ ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ತಿಳಿಸಿದೆ. ಇಂದು ವ್ಯಾಸಪೂರ್ಣಿಮೆ. ತನ್ನಿಮಿತ್ತ ಗುರು ಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆ ಆಚರಿಸುವ ಮೂಲಕ ಗುರು ರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನನ್ನಾಗಿ ಪೂಜಿಸಲಾಗುತ್ತದೆ. ಧಾರವಾಡದ ಬ್ರಹ್ಮ ಜ್ಞಾನ ಸಮಾಜದ ತತ್ವಾನ್ವೇಷಣ ಮಂದಿರದಲ್ಲಿ ಗುರು ಪೂರ್ಣಿಮೆ

0: ಅಂಗವಾಗಿ ಇಂದು ಬೆಳಗ್ಗೆ 11:30ಕ್ಕೆ ಪತಂಜಲಿ ಯೋಗ ಶಿಕ್ಷಕ ಕೈಲಾಸ್ ಹಿರೇಮಠ್ ವಿಪಶನ ಧ್ಯಾನ ಹಾಗೂ ಚಕ್ರ ಧ್ಯಾನ ಹೇಳಿಕೊಡುತ್ತಾರೆ. ಮಧ್ಯಾಹ್ನ 3:30ರಿಂದ ಗುರು ವಂದನೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂದು ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ. ಕ್ರಿಸ್ತಶಕ 1134ರಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಸವಿನಾಳ ಗ್ರಾಮದಲ್ಲಿ ಜನಿಸಿದ ಅವರು ತಮ್ಮ ಕಾಯಕವನ್ನೇ ಶಿವನ ಸೇವೆ ಎಂದು ಪರಿಭಾವಿಸಿ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು. ಶ್ರಮ ಸಂಸ್ಕೃತಿಯ ಪ್ರತಿನಿಧಿಯಾದ ಶರಣ ಹಡಪದ ಅಪ್ಪಣ್ಣನವರು ಪ್ರತಿಯೊಂದು ಕಾಯಕವೂ ಪವಿತ್ರ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದರು. ಹಡಪದ ಅಪ್ಪಣ್ಣನವರು ಸುಮಾರು 242 ವಚನಗಳನ್ನು ರಚಿಸಿದ್ದಾರೆ ಎಂಬ ಮಾಹಿತಿ ಇದೆ. ಧಾರವಾಡದಲ್ಲಿ ಇಂದು ಮಧ್ಯಾಹ್ನ 2:00ಗೆ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವನವಾಸಿಗಳು ಹಾಗೂ ಸ್ಥಳೀಯ ಬುಡಕಟ್ಟು ಸಮುದಾಯಗಳನ್ನು ಕೇಂದ್ರದಲ್ಲಿಟ್ಟು ಹುಲಿಗಳ ಭವಿಷ್ಯವನ್ನು ಸುದೃಢಗೊಳಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ. ಹುಲಿಗಳ ಸಂರಕ್ಷಣೆ, ಜಾಗೃತಿ ಮತ್ತು ಆವಾಸ ಸ್ಥಾನ ರಕ್ಷಣೆ ಈ ದಿನಾಚರಣೆಯ ಮುಖ್ಯ ಗುರಿಯಾಗಿದೆ. 2010ರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ವಿಶ್ವ ಹುಲಿ ದಿನಾಚರಣೆಗೆ ಮುನ್ನುಡಿ ಬರೆಯಲಾಯಿತು. ಅಳಿವಿನಂಚಿನಲ್ಲಿರುವ ಹುಲಿ ಸಂತತಿ ಕಾಪಾಡುವುದು ಹಾಗೂ ಹುಲಿಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ದಿನದ ವಿಶೇಷ. ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಒಂದು ಶಾಸನಬದ್ದ ಸಂಸ್ಥೆಯಾಗಿದೆ. ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು 1973ರಲ್ಲಿ ಪ್ರಾರಂಭಿಸಿತು. ದಕ್ಷಿಣ ಕೊರಿಯಾದ ಚಂಗ್ವಾನ್ ಸಿಟಿಯಲ್ಲಿ 7-16ರವರೆಗೆ ಜರುಗಲಿರುವ ಪ್ರತಿಷ್ಠಿತ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಹೆಮ್ಮೆಯ ಶೂಟರ್ ರಾಕೇಶ್ ನಿಡಗುಂದಿ ಆಯ್ಕೆಯಾಗಿದ್ದಾರೆ. ಮುಂಬರುವ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವ ನಿಟ್ಟನಲ್ಲಿ ರಾಕೇಶ್ ಪಾಲ್ಗೆ ಈ ಸ್ಪರ್ಧೆಯು ಅತ್ಯಂತ ನಿರ್ಣಾಯಕ ಹಾಗೂ ವಿಶೇಷವೆನಿಸಿದೆ. ರಾಷ್ಟೀಯ ತಂಡದ ತರಬೇತುದಾರ ಜೀವನ್ ರಾಯ್ ಅವರ ವಿಶೇಷ ಗರಡಿಯಲ್ಲಿ ಪಳಗಿದ ರಾಕೇಶ್ ದೈಹಿಕ ಸವಾಲುಗಳನ್ನು ಎದುರಿಸಿದರೂ ಶೂಟಿಂಗ್ನಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ರಾಕೇಶ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನು ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯಲ್ಲಿ ರವಿಚಂದ್ರ ಬಾಲೆಹೊಸೂರ್ ಅವರ ಹತ್ತಿರ ತರಬೇತಿಯನ್ನು ಪಡೆದಿದ್ದೇನೆ. ಇಂದು ನಾನು ಕ್ರೀಡಾ ಪ್ರಪಂಚದಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ರೀಡಾಕೂಟವಾದ ವಿಶ್ವ ಚಾಂಪಿಯನ್ಶಿಪ್ಗೆ ಭಾರತ ತಂಡದಲ್ಲಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ದಕ್ಷಿಣ ಕೊರಿಯಾದ ಶಾಂಗ್ವಾನ್ನಲ್ಲಿ ನಡೆಯಲಿರುವ ವಿಶ್ವ ಚಾಂಪಿಯನ್ಶಿಪ್ ಇಡೀ ಜಗತ್ತಿನ ಕ್ರೀಡಾ ಪ್ರೇಮಿಗಳ ಗಮನ ಸೆಳೆದಿದೆ. ಏಕೆಂದರೆ 2028ರಲ್ಲಿ ನಡೆಯಲಿರುವ ಲಾಸ್ ಏಂಜಲಸ್ ಪ್ಯಾರಾಒಲಿಂಪಿಕ್ ಕ್ರೀಡಾಕೂಟಕ್ಕೆ ನೇರ ಅರ್ಹತೆ ಪಡೆಯಲು ಇರುವ ಸುವರ್ಣಾವಕಾಶವಾಗಿದೆ. ನಮ್ಮ ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಈಗಾಗಲೇ ದೇಶದ ಅತ್ಯುತ್ತಮ ಶೂಟರ್ಗಳ ಪ್ರಬಲ ತಂಡವನ್ನು ಸಿದ್ಧಪಡಿಸಿದೆ. ಆ ಪ್ರಬಲ ತಂಡದಲ್ಲಿ ನಾನು ಒಬ್ಬ ಎಂದು ಹೇಳಿಕೊಳ್ಳಲು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ವಿಶ್ವ ಭೂಪಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿಯಲು ನನ್ನ ಸಂಪೂರ್ಣ ಪ್ರಯತ್ನ ನಡೆಯುತ್ತಲಿದೆ. ನನಗೆ ಇಲ್ಲಿಯವರೆಗೂ ಸಹಕರಿಸಿದಂತ ಎಲ್ಲ ಕೋಚಸ್, ಎಲ್ಲ ಫ್ರೆಂಡ್ಸ್, ಎಲ್ಲ ಎಸ್ಕಾಟ್ಸ್ ಹಾಗೂ ಕುಟುಂಬದವರು, ಹಾಗೆ ನನ್ನ ಮಡದಿ ಇಂಟರ್ನ್ಯಾಷನಲ್ ರೈಫಲ್ ಶೂಟರ್ ಜ್ಯೋತಿ ನಿಡಗುಂದಿ ಅವರ ಸಹಕಾರ ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಕೊನೆಯದಾಗಿ ಎಲ್ಲ ಮೀಡಿಯಾ ವರ್ಗಕ್ಕೂ ಕೂಡ ನನ್ನ ಧನ್ಯವಾದಗಳು.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಖಂಡಿಕಾ ಗ್ರಾಮದ ಗ್ರಾಮೀಣ ಅಂಚೆ ಪಾಲಕರಾಗಿದ್ದ ಕೆ ಮಂಜಪ್ಪ ಲಕ್ಷ್ಮೀನಾರಾಯಣಪ್ಪ ತಮ್ಮ ಸೇವಾನಿವೃತ್ತಿಯ ಸಮಯದಲ್ಲಿ ಲಭಿಸಿದ ಸ್ವಂತ ಹಣದಲ್ಲಿ ಕಂದಾಯ ಇಲಾಖೆ ಅನುಮತಿಯೊಂದಿಗೆ ಅಂಚೆ ಇಲಾಖೆ ಕಟ್ಟಡ ನಿರ್ಮಿಸಿ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. 35 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಮಂಜಪ್ಪ ತಮ್ಮ ಮನೆಯನ್ನೇ ಅಂಚೆ ಕಚೇರಿಯಾಗಿ ಬಳಸುತ್ತಿದ್ದರು. ಹಿರಿಯ ಅಧಿಕಾರಿಗಳು ಅಭಿನಂದಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಂಜಪ್ಪ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಗ್ರಾಮ ಪಂಚಾಯತಿ ಒಂದು ಅರ್ಜಿ ಕೊಟ್ಟೆ, ಇಲ್ಲ ನನ್ನ ಖರ್ಚಲ್ಲಿ ನಾನೊಂದು ಬಿಲ್ಡಿಂಗ್ ಕಟ್ಸಿಕೊಡ್ತೇನೆ, ನನಗೆ ಆ ಜಾಗ ಮಂಜೂರು ಮಾಡಿಸ್ಕೊಡಿ, ಪೋಸ್ಟ್ ಆಫೀಸ್ ಉದ್ದೇಶಕ್ಕಾಗಿ ಮಾತ್ರ ಪೋಸ್ಟ್ ಆಫೀಸ್ಗೆ ಅದು ಕೊಡ್ತೇನೆ ಅಂತ ಅವರು ತುಂಬಾ ಖುಷಿಪಟ್ಟು ಸರ್ವಾನುಮತದಿಂದ ಒಂದು ತೀರ್ಮಾನ

0: ಮಾಡಿ ತಕ್ಷಣ ಅದನ್ನ ಕಂದಾಯ ಇಲಾಖೆ ಕಳಿಸಿದ್ರು. ಅಲ್ಲೂ ಆಯ್ತು ಅದು. ಏಪ್ರಿಲ್ 1ನೇ ತಾರೀಕು ನಾನು ಆ ಕಟ್ಟಡವನ್ನ ಪ್ರಾರಂಭ ಮಾಡಿದೆ. ಮೇದಿಂದ ಒಂದು ಕೆಲಸ ಶುರು ಮಾಡಿದೆ, 18x12 ಆಕ್ಚುಲಿ ನಮ್ಮ ಅಂಚೆ ಇಲಾಖೆ ಸಾಕಾಗತ್ತೆ ಅಂತ ಆದ್ಮೇಲೆ ಆ ಪ್ಲಾನ್ ಪ್ರಕಾರನೇ ನಾನು ಮಾಡಿದೆ. ಜುಲೈ 11ನೇ ತಾರೀಕು ರಿಟೈರ್ಮೆಂಟ್ ಅವತ್ತು ನಂದು. ಅದೇ ದಿವಸ ಉದ್ಘಾಟನೆ ಮಾಡಬೇಕು ಅಂತ ಅವತ್ತೇ ನನ್ನ ಸಂಕಲ್ಪ ಇತ್ತು, ಯಾವತ್ ಬಿಲ್ಡಿಂಗ್ ಮಾಡಬೇಕು ಅವತ್ತು. ಹಾಗಾಗಿ ರಿಟೈರ್ಮೆಂಟ್ ಫಂಕ್ಷನ್ ನಮ್ದಾಯ್ತು, ಉದ್ಘಾಟನೆನು ಅವರೇ ದಿವಸ ಆಗಿದೆ. ಶಿವಮೊಗ್ಗ ಡಿವಿಜನ್ ಹೆಡ್ ಆಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಸೂಪರಿಂಟೆಂಡೆಂಟ್ ಅವರು ಉದ್ಘಾಟನೆ ಮಾಡಿದ್ರು. ಹಾಗೆ ಮಂಡಲ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಂಡಲ ಪಂಚಾಯತಿ ಪಿಡಿಒ ಎಲ್ಲ ಹಾಜರಿದ್ರು ಅವತ್ತು.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ನಮ್ಮಲ್ಲಿ ಹಲವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನಾಳೆಯ ಹವಾಮಾನವನ್ನ ನೋಡ್ತೇವೆ. ರೈತರು ಮಳೆಯ ಮುನ್ಸೂಚನೆಯ ಆಧಾರದ ಮೇಲೆ ಬಿತ್ತನೆಗೆ ಯೋಜನೆ ರೂಪಿಸ್ತಾ ಇರ್ತಾರೆ. ಇಂಜಿನಿಯರ್ಗಳು ಹೆಚ್ಚು ಸುರಕ್ಷಿತ ವಿಮಾನಗಳು ಮತ್ತು ಕಾರುಗಳನ್ನ ವಿನ್ಯಾಸಗೊಳಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ ನಮ್ಮ ದೈನಂದಿನ ಜೀವನದ ಭಾಗವಾಗ್ತಾ ಇದೆ. ಆದ್ರೆ ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದೀರಾ, ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನ ಯಾವ ರೀತಿ ಕಂಪ್ಯೂಟರ್ ಪರಿಹರಿಸ್ತಾ ಇದೆ ಅಂತ? ಖಂಡಿತವಾಗಿಯೂ ಅದು ನಮ್ಮ ಮೇಜಿನ ಮೇಲಿರುವ ಕಂಪ್ಯೂಟರ್ ಅಲ್ಲ, ನಮ್ಮ ತೊಡೆಯ ಮೇಲಿರುವ ಲ್ಯಾಪ್ಟಾಪು ಅಲ್ಲ. ಈ ಅನೇಕ ಸಾಧನೆಗಳ ಹಿಂದೆ ಸೂಪರ್ ಕಂಪ್ಯೂಟರ್ ಅನ್ನೋ ಅಸಾಧಾರಣ ಯಂತ್ರ ಇದೆ. ಇಂದು ಭಾರತ ಈ ಅದ್ಭುತ ಯಂತ್ರಗಳನ್ನ ಹೇಗ್ ನಿರ್ಮಿಸ್ತು ಮತ್ತು ಸಿಡ್ಯಾಕ್ ಬೆಂಗಳೂರು ಈ ಪಯಣಕ್ಕೆ ಹೇಗೆ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನ ಈಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
2: ಕಂಪ್ಯೂಟರ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೆ ಈ ಸೂಪರ್ ಕಂಪ್ಯೂಟರ್ ಅಥವಾ ನೀವು ಹೇಳ್ತಿರಲ್ಲ HPC, ಹೀಗಂದ್ರೆ ಏನು?
4: ಸರಳವಾದ ಉದಾಹರಣೆಯೊಂದಿಗೆ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಅಕ್ಕಿ ಕಾಳುಗಳನ್ನು ಲೆಕ್ಕ ಮಾಡಲು ಕೊಟ್ರೆ ತಿಂಗಳುಗಳೇ ಬೇಕಾಗುತ್ತೆ. ಇದೇ ಕೆಲಸವನ್ನು 100+ ಜನರು ಒಂದೊಂದು ಸಣ್ಣ ಭಾಗವನ್ನಷ್ಟೇ ಎಣಿಸಿ ಅದನ್ನು ಒಟ್ಟಾಗಿ ಕೂಡಿದರೆ, ಅಂದ್ರೆ ಅಡಿಷನ್ ಮಾಡಿದರೆ, ಅದೇ ಕೆಲಸ ಬಹಳ ವೇಗವಾಗಿ ಮುಗಿಯುತ್ತೆ. ಸೂಪರ್ ಕಂಪ್ಯೂಟರ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಸರ್ವರ್ ಅಥವಾ ಕಂಪ್ಯೂಟರ್ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಬದಲು ಈ 100+ ಸರ್ವರ್ಗಳು ಒಂದೇ ಸಮಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತೆ. 100+ ಕಂಪ್ಯೂಟರ್ಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡುವ ತಂತ್ರಜ್ಞಾನವನ್ನು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಥವಾ HPC ಎಂದು ಕರೆಯುತ್ತೇವೆ ನಾವು. ಸರಳವಾಗಿ ಹೇಳೋದಿದ್ರೆ HPC ಎಂಬುದು ತಂತ್ರಜ್ಞಾನ. ಈ HPC ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾದ ಯಂತ್ರವೇ ಸೂಪರ್ ಕಂಪ್ಯೂಟರ್.
2: ಆದ್ರೆ ಸಾಮಾನ್ಯ ಜನರು ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ಯಾಕೆ ಮುಖ್ಯ ಆಗತ್ತೆ?
4: ಒಂದು ಉತ್ತಮ ಪ್ರಶ್ನೆ. ಬಹಳ ಜನರು ಯಾವಾಗ್ಲೂ ಅಂದ್ಕೊಳೋದು ಸೂಪರ್ ಕಂಪ್ಯೂಟರ್ ನಾವೇನ್ ಬಳಸೋದಿಲ್ಲ,

0: ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಸೂಪರ್ ಕಂಪ್ಯೂಟರ್ನಲ್ಲಿ ನಡೆಯುವ ಗಣನೆಗಳಿಂದ ದೊರೆಯುವ ಫಲಿತಾಂಶಗಳನ್ನು ನಾವು ಬಹುತೇಕ ಪ್ರತಿ ದಿನ ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆ, ನಾಳೆಯ ಹವಾಮಾನ ತಿಳಿದುಕೊಳ್ಳಲು, ಪ್ರವಾಹ ಅಥವಾ ಚಂಡಮಾರುತದ ಮುನ್ಸೂಚನೆ ಪಡೆಯಲು ಗೂಗಲ್ ಮ್ಯಾಪ್ ಬಳಸಿ ಪ್ರಯಾಣ ಮಾಡಿದಾಗ, ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿಸಿದಾಗ, UPI ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದಾಗ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಬಳಸುವ ಮಾತ್ರೆ ಮತ್ತು ಇಂಜೆಕ್ಷನ್ ಅನ್ವೇಷಣೆಯಲ್ಲಿ, ಮೊಬೈಲ್ ನೆಟ್ವರ್ಕ್ ಬಳಸಿದಾಗ ದೊರೆಯುವ ಅನ್ಇಂಟ್ರಪ್ಟೆಡ್ ಸರ್ವಿಸ್, ನಾವು ಉಪಯೋಗಿಸುವ ಕಾರು ಅಥವಾ ಬೈಕಿನ ವಿನ್ಯಾಸ ಮಾಡಲು, ಸಿನಿಮಾದಲ್ಲಿ VFX ತಂತ್ರಜ್ಞಾನದಲ್ಲಿ, ಪೆಟ್ರೋಲ್ ಹಾಗೂ ನೈಸರ್ಗಿಕ ಅನಿಲ ಸಂಶೋಧನೆ ಮಾಡಲು ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ.
1: ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ವಿ, ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಭಾರತದಲ್ಲಿ ಸೂಪರ್ ಕಂಪ್ಯೂಟಿಂಗ್ ಪಯಣ ಹೇಗೆ ಆರಂಭ ಆಯ್ತು?
0: ಇದು ಭಾರತದ ಒಂದು ಪ್ರೇರಣಾದಾಯಕ ತಂತ್ರಜ್ಞಾನ ಕಥೆಗಳಲ್ಲಿ ಒಂದು. 80ರ ದಶಕದ ಕೊನೆಯಲ್ಲಿ ಭಾರತವು ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಒಂದನ್ನು ಖರೀದಿಸಲು ಬಯಸಿತ್ತು. ತಂತ್ರಜ್ಞಾನ ನಿಷೇಧದ ಕಾಯ್ದೆ ಅಡಿಯಲ್ಲಿ ಈ ಸೂಪರ್ ಕಂಪ್ಯೂಟರ್ ಅನ್ನು ಭಾರತಕ್ಕೆ ಮಾರಲು ನಿರಾಕರಿಸಲಾಯಿತು. ಇದನ್ನು ಒಂದು ಹಿನ್ನಡೆಯಾಗಿ ನೋಡುವ ಬದಲು ಭಾರತ ಅದನ್ನು ಒಂದು ಅವಕಾಶವಾಗಿ ಕಂಡಿತ್ತು. ಸರ್ಕಾರವು, ನಾವು ಸೂಪರ್ ಕಂಪ್ಯೂಟರ್ ಅನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಾವೇ ಅದನ್ನು ನಿರ್ಮಿಸೋಣ ಎನ್ನುವ ನಿರ್ಧಾರಕ್ಕೆ ಬಂತು. ಈ ರಾಷ್ಟ್ರೀಯ ಮಿಷನ್ಗೆ ನೇತೃತ್ವ ವಹಿಸಿದ್ದ ಮತ್ತು ನಂತರ ಸಿಡ್ಯಾಕ್ನ ಮೊದಲ ಮಹಾನಿರ್ದೇಶಕರಾದ ಡಾಕ್ಟರ್ ವಿಜಯ್ ಪಿ ಭಟ್ಕರ್ ಅವರು ಆ ದಿನಗಳ ಒಂದು ಸ್ವಾರಸ್ಯಕರ ಘಟನೆಯನ್ನು ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಆಗಿನ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರು 3 ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಮೊದಲನೇದು, ಭಾರತವು ತನ್ನದೇ ಆದ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬಹುದೇ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಉತ್ತರಿಸಿದ್ದು, ಹೌದು, ನಮಗೆ ಸಾಧ್ಯ. ನಂತರದ ಪ್ರಶ್ನೆ, ಇದಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ, ಒಂದು ಸೂಪರ್ ಕಂಪ್ಯೂಟರ್ ಆಮದು ಮಾಡಿಕೊಳ್ಳಲು ಆಗುವ ವೆಚ್ಚದಲ್ಲಿ ನಾವು ಸೂಪರ್ ಕಂಪ್ಯೂಟರ್ನ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ. ಅದು ಸರಿ ಸುಮಾರು 30 ಕೋಟಿಗಳ ಕಾಸ್ಟ್ ಬೀಳ್ತಾ ಇತ್ತು ಆ ಸಮಯದಲ್ಲಿ. ಕೊನೆಯದಾಗಿ ಅವರು ಕೇಳಿದ್ದು, ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಹೇಳಿದ್ದು, ಒಂದನ್ನು ಖರೀದಿಸಿ ಆಮದು ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೋ ಅಷ್ಟೇ ಸಮಯದಲ್ಲಿ ನಾವು ಇಲ್ಲಿ ನಿರ್ಮಿಸಿ ತೋರಿಸ್ತೀವಿ ಅಂತ. ಅದು ಸರಿ ಸುಮಾರು ಕಾಲ ಸಮಯದಲ್ಲಿ 3 ವರ್ಷಗಳು ತೆಗೆದುಕೊಳ್ತಿತ್ತು. ಇದರೊಂದಿಗೆ 1988ರಲ್ಲಿ ಸಿಡ್ಯಾಕ್ ಸ್ಥಾಪನೆಯಾಯಿತು. 2 ವರ್ಷಗಳ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ PRM-8000 ಅನ್ನು ಅಭಿವೃದ್ಧಿಪಡಿಸಿತ್ತು. 1990ರ ಜ್ಯೂರಿಕ್ ಸೂಪರ್ ಕಂಪ್ಯೂಟಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿ ಅಲ್ಲಿನ ಎಲ್ಲಾ ಯಂತ್ರಗಳ ಮಧ್ಯದಲ್ಲಿ ವೇಗದ ವಿಚಾರದಲ್ಲಿ 2ನೇ ಸ್ಥಾನವನ್ನು ಪಡೆಯಿತು. ಈ ವಿಶೇಷ ಬಳಕೆಯ ತಂತ್ರಜ್ಞಾನ ನಿರ್ಮಿಸಿ ಭಾರತ ವಿಶ್ವಮಟ್ಟದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತ್ತು.
1: ನಿಜಕ್ಕೂ ರೋಚಕವಾದ ಕಥೆ, ನಮ್ಮ ಶ್ರೋತೃಗಳಿಗೆ ತುಂಬಾ ಖುಷಿಯಾಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಸಿಡ್ಯಾಕ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ರು. 1988ರಿಂದ ಸಿಡ್ಯಾಕ್ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸೂಪರ್ ಕಂಪ್ಯೂಟರ್ ಉತ್ಪಾದನೆಯಂತೂ ಆರಂಭ ಆಯ್ತು ಅನ್ನೋದು ಗೊತ್ತಾಯ್ತು. ಆಗಿನಿಂದ ಇಲ್ಲಿವರೆಗೆ ಭಾರತ ಹೇಗೆ ತನ್ನ ಪ್ರಗತಿಯನ್ನು ಸಾಧಿಸಿದೆ?
0: PRM-8000 ಕೇವಲ ಆರಂಭವಾಗಿತ್ತು ಅಷ್ಟೇ. ಅದು ಪ್ರತಿ ಸೆಕೆಂಡಿಗೆ 1 ಬಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿತ್ತು. ಹೀಗೆ ಪ್ರತಿಯೊಂದು ಸೂಪರ್ ಕಂಪ್ಯೂಟರ್ ಅದರ ಹಿಂದಿನ ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚು ವೇಗವಾಗಿ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ತಾ ಬಂತು. PRM-8000 ಆದ್ಮೇಲೆ PRM-10000 ಬಂತು. ಅದಾದ್ಮೇಲೆ PRM-PADMA. ಈ PRM-PADMA 1 ಸೆಕೆಂಡಿಗೆ 1 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಇತ್ತು. ಹೀಗೆ ಮುಂದುವರೆದು PRM-YUVA, PRM-YUVA-2 ಬಂತು. ಈಗ ಇಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ PRM-RUDRA ಸೂಪರ್ ಕಂಪ್ಯೂಟರ್ನ 1 ಅವತರಣಿಕೆ ಪ್ರತಿ ಸೆಕೆಂಡಿಗೆ 30,000 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಪಯಣವು ದೇಶದೊಳಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತದ ಹೆಚ್ಚುತ್ತಿರುವ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತೆ.
1: ಖಂಡಿತ ನಿಜ, ತುಂಬಾ ಹೆಮ್ಮೆ ಅನ್ಸತ್ತೆ ಇದನ್ನೆಲ್ಲ ಕೇಳುವಾಗ. ಇನ್ನು ಸಿಡ್ಯಾಕ್ ಬೆಂಗಳೂರು ಕೇಂದ್ರ ಹೆಚ್ಪಿಸಿಯಲ್ಲಿ ನಿಖರವಾದ ಕೊಡುಗೆಯನ್ನ ಏನ್ ನೀಡ್ತಾ ಇದೆ?
0: ಬಹಳ ಜನರು ಸೂಪರ್ ಕಂಪ್ಯೂಟರ್ ಎಂದರೆ ಕೇವಲ ಶಕ್ತಿಶಾಲಿ ಹಾರ್ಡ್ವೇರ್ ಎಂದು ಭಾವಿಸುತ್ತಾರೆ. ಆದರೆ ಹಾರ್ಡ್ವೇರ್ ಮಾತ್ರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪರಿಣಿತ ಸಂಗೀತಗಾರರ ಒಂದು ವಾದ್ಯ ವೃಂದ ಅಂದ್ರೆ ಆರ್ಕೆಸ್ಟ್ರಾ

0: ನಿಮ್ಮ ಹತ್ತಿರ ಇದೆ ಅಥವಾ ನಿಮ್ಮ ಬಳಿ ಇದೆ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಇವರೆಲ್ಲರೂ ಸೇರಿ ಸಂಗೀತವನ್ನು ನುಡಿಸಲು ಒಬ್ಬ ನಿರ್ವಾಹಕ ಅಥವಾ ಕಂಡಕ್ಟರ್ ಬೇಕಾಗುತ್ತಾರೆ. ಇವರು ಇಲ್ಲದಿದ್ದರೆ ಸಂಗೀತವು ಲಯ ತಾಳ ತಪ್ಪಿ ಕರ್ಕಶವಾದ ಸಂಗೀತ ಮೂಡುವ ಸಾಧ್ಯತೆ ಇರುತ್ತೆ. ಇದೇ ರೀತಿಯಲ್ಲಿ ಒಂದು ಸೂಪರ್ ಕಂಪ್ಯೂಟರ್ನಲ್ಲಿ ಅನೇಕ ಸರ್ವರ್ಗಳಿರುತ್ತವೆ. ಸಿಸ್ಟಮ್ ಸಾಫ್ಟ್ವೇರ್ ಅದರ ನಿರ್ವಾಹಕರಂತೆ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಸರ್ವರ್ ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂಬುದನ್ನು ಮ್ಯಾನೇಜ್ ಮಾಡುತ್ತೆ. ಸುಮಾರು 4 ದಶಕಗಳ ಕಾಲದಿಂದ ಪರಂ ಸೂಪರ್ ಕಂಪ್ಯೂಟರ್ಗಳಿಗಾಗಿ ಈ ಬುದ್ಧಿವಂತ ಸಿಸ್ಟಮ್ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವುದು ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಇದನಂತರ ನಾವು ಗರುಡ ಗ್ರಿಡ್ ಕಂಪ್ಯೂಟಿಂಗ್ ಮೂಲಕ ದೇಶದ 17 ನಗರಗಳ 45 ಸಂಸ್ಥೆಗಳ ಸೂಪರ್ ಕಂಪ್ಯೂಟರ್ ಅಥವಾ ಟೆಲಿಸ್ಕೋಪ್ ನಂತಹ ವಿಶೇಷ ಯಂತ್ರ ಮತ್ತು ಇತ್ಯಾದಿ ಗಣಕ ಸಂಪನ್ಮೂಲಗಳನ್ನು ಒಂದೇ ಜಾಲದ ಮೂಲಕ ಸಂಪರ್ಕಿಸಿ ದೇಶದ ದೊಡ್ಡ ಮತ್ತು ಏಕೈಕ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಒದಗಿಸಿದ ಯಶಸ್ಸು ಸಿಡ್ಯಾಕ್ ಬೆಂಗಳೂರು ಕೇಂದ್ರದ್ದು. ಸರಳವಾಗಿ ಹೇಳೋದಾದ್ರೆ ಹೇಗೆ ಪವರ್ ಗ್ರಿಡ್ ದೇಶದ ವಿವಿಧ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸಂಪರ್ಕಿಸಿ ನಮ್ಮ ಮನೆಗೆ ವಿದ್ಯುತ್ ತಲುಪಿಸುತ್ತೋ ಹಾಗೆ ಈ ಗ್ರಿಡ್ ಗರುಡ ದೇಶದ ಎಲ್ಲಾ ಗಣಕ ಸಂಪನ್ಮೂಲಗಳನ್ನು ಒಟ್ಟಾಗಿಸುವ ಒಂದು ಪ್ಲಾಟ್ಫಾರ್ಮ್. ಇಂದಿಗೆ ನಾವು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಾಫ್ಟ್ವೇರ್ ಸ್ಟ್ಯಾಕ್ ಜೊತೆಗೆ ಸ್ವದೇಶಿ ಸರ್ವರ್ಗಳಿಗೆ ಪ್ರೊಸೆಸರ್ ಚಿಪ್ ತಂತ್ರಜ್ಞಾನಗಳ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಹಾಗೂ ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ.
1: ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಏನೆಲ್ಲ ಕೊಡುಗೆಗಳನ್ನ ನೀಡ್ತಾ ಇದೆ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಸಮಯ ಏನೋ ಆಗ್ತಾ ಇದೆ, ಆದ್ರೆ ತಿಳ್ಕೊಬೇಕಾಗಿರೋ ಅಂತ ಮಾಹಿತಿ ಮತ್ತಷ್ಟು ಮಗದಷ್ಟು ಇದೆ. ಹಾಗಾಗಿ ಮುಂದಿನ ವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಇನ್ನು ಮಾಹಿತಿ ನೀಡಿದ ನಮ್ಮ ದೀಪಿಕಾ ಹೆಚ್ ವಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ.
2: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ತರಂಗಾಂತರ 275.5 meters, 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 rupees ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
5: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವೇಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ? ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ.
2: ಕರೆ ಮಾಡಬೇಕಾದ ದಿನ ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆಯ ತನಕ.
3: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳುವಿರಿ. ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮರೋಳಿ ಮತ್ತು ಅರುಣ್ ಆಚಾರ್ಯ ಪೆರಡೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಕೇಳುವರೇ,

0: ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ, ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ತಮ್ಮ ನಿವಾಸದಲ್ಲಿ ನಿನ್ನೆ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ 2ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಹಣಕಾಸು ಮತ್ತು ಆರ್ಥಿಕತೆ, ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಭವಿಷ್ಯದ ಕಾರ್ಯಸೂಚಿಯನ್ನು ಅವರು ಪರಿಶೀಲಿಸಿದರು. ವಿಕಸಿತ ಭಾರತದ ಗುರಿಗಳತ್ತ ಪ್ರಗತಿಯನ್ನು ವೇಗಗೊಳಿಸುವಂತೆ ಅವರು ನಿರ್ದೇಶನ ನೀಡಿದರು. ಅಧಿಕಾರಿಗಳು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಇಲಾಖೆಗಳು ನಿಕಟ ಸಮನ್ವಯತೆ ಕಾಯ್ದುಕೊಂಡು ಸಮಗ್ರ ಫಲಿತಾಂಶ ನೀಡಬೇಕು, ದೇಶದ ಜನತೆ ಪ್ರತಿಯೊಂದು ನಿರ್ಧಾರ ಮತ್ತು ನೀತಿಯ ಕೇಂದ್ರಬಿಂದುವಾಗಿರಬೇಕು, ಭಾರತ ಮೂಲಸೌಕರ್ಯದಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಮಾಡುತ್ತಿರುವಾಗ ಸ್ಥಳೀಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ಣಾಯಕ ವಲಯಗಳಲ್ಲಿ ದೇಶೀಯ ಸಾಮರ್ಥ್ಯಗಳನ್ನು ನಿರ್ಮಿಸಲು ಸಮಾನ ಆದ್ಯತೆ ನೀಡಬೇಕು ಎಂದು ಪ್ರಧಾನಿ ಒತ್ತಿ ಹೇಳಿದರು. ಇಂಧನ ಭದ್ರತೆಯು ರಾಷ್ಟ್ರೀಯ ಭದ್ರತೆಯಾಗಿದೆ, ಆರ್ಥಿಕ ಸ್ಥಿರತೆಯು ನಾಗರಿಕರ ಕಲ್ಯಾಣದೊಂದಿಗೆ ನಿಕಟ ಸಂಬಂಧ ಹೊಂದಿದೆ, ನಾವೀನ್ಯತೆ, ವೈವಿಧ್ಯತೆ ಮತ್ತು ವೇಗವರ್ಧಿತ ಸಾಮರ್ಥ್ಯ ಸೃಷ್ಟಿಯ ಮೂಲಕ ಇಂಧನ ವಲಯದಲ್ಲಿ ಸ್ವಾವಲಂಬನೆಗೆ ಒತ್ತು ನೀಡಬೇಕು. ಸೈಬರ್ ಬೆದರಿಕೆಗಳ ವಿರುದ್ಧ ನಿರಂತರ ಜಾಗರೂಕತೆ ಇರಬೇಕು. ಸೈಬರ್ ಭದ್ರತಾ ಪರಿಸರ ವ್ಯವಸ್ಥೆಯಲ್ಲಿ ಯುವ ನಾವೀನ್ಯಕಾರರು ಮತ್ತು ಉದ್ಯಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು, ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ವಿಕಸನಗೊಳ್ಳಬೇಕು ಎಂದು ಹೇಳಿದರು. ಬೆಳವಣಿಗೆಯಾಗುತ್ತಿರುವ ಕೈಗಾರಿಕಾ ವಲಯಗಳಿಗೆ ಕೌಶಲ್ಯ ಶಕ್ತಿಯ ಕಾರ್ಯಪಡೆಯನ್ನು ಸಜ್ಜುಗೊಳಿಸಲು ಉದ್ಯಮದ ಸಹಭಾಗಿತ್ವದಲ್ಲಿ ಹೊಸ ಶೈಕ್ಷಣಿಕ ಕೋರ್ಸ್ಗಳನ್ನು ಯೋಜಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ವರ್ಷಗಳ ಆಡಳಿತಾವಧಿ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಅವರ ಸಾಧನೆಯ 4 ಪುಸ್ತಕಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ಹುದ್ದೆಯು ತಮಗೆ ಗೌರವಕ್ಕಿಂತ ಹೆಚ್ಚಾಗಿ ಒಂದು ಆಳವಾದ ಜವಾಬ್ದಾರಿಯಾಗಿದೆ. ರಾಷ್ಟ್ರಪತಿ ಭವನಕ್ಕೆ ರಾಷ್ಟ್ರಪತಿಗಳಾಗಿ ಬರುವವರು ಕೆಲವೇ ವರ್ಷಗಳ ಅತಿಥಿಗಳು ಮಾತ್ರ, ಆದರೆ ರಾಷ್ಟ್ರಪತಿ ಭವನವು ರಾಷ್ಟ್ರದ ಭವನ ಆಗಬೇಕು, ಇದು ಎಲ್ಲ ವರ್ಗದ ಸಮಸ್ಯೆಗಳನ್ನು ಕೇಳುವ ಮನೆಯಾಗಬೇಕು, ಸಂಸ್ಕೃತಿಯನ್ನು ಉಳಿಸುವ ಕೇಂದ್ರವಾಗಬೇಕು ಎನ್ನುವ ಕಾರಣದಿಂದ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದಾಗಿ ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗುವ ಜೊತೆಗೆ ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವು ಬುಡಕಟ್ಟು ಸಮುದಾಯವನ್ನು ಮುಖ್ಯ ವಾಹಿನಿಗೆ ತರಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಅಭಿವೃದ್ಧಿಯ ಮುಖ್ಯ ವಾಹಿನಿಯ ಭಾಗವಾಗುವುದರ ಜೊತೆಗೆ ಬುಡಕಟ್ಟು ಸಮುದಾಯದವರು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಾಧನೆಗಳನ್ನು ಬಣ್ಣಿಸಿದರು. ಕಳೆದ 3 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ನಿಧಿ ಮತ್ತು ರಾಜ್ಯ ವಿಪತ್ತು ನಿಧಿಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 75,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಗೆ ತಿಳಿಸಿದರು. ಲಿಖಿತ ಉತ್ತರ ನೀಡಿರುವ ಅವರು, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಪತ್ತುಗಳ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಪ್ರಯತ್ನಗಳಿಗೆ ಪೂರಕವಾಗಿದೆ, ಅಗತ್ಯವಾದ ಜಾರಿ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ತೀವ್ರ ಸ್ವರೂಪದ ವಿಪತ್ತು ಸಂಭವಿಸಿದ್ದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಹೆಚ್ಚುವರಿ ಹಣಕಾಸಿನ ನೆರವು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಕರಾವಳಿ ಕಾವಲು ಪಡೆ ತನ್ನ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ 2 ಮಹತ್ವದ ನೀತಿ ಸುಧಾರಣೆಗಳನ್ನು ರಕ್ಷಣಾ

0: ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಅನಾವರಣಗೊಳಿಸಿದರು. ಬಳಿಕ ರಾಜನಾಥ್ ಸಿಂಗ್ ಮಾತನಾಡಿ, ಅಧಿಕಾರಿಗಳ ಸೇರ್ಪಡೆ ಮತ್ತು ಸೇವಾ ಪರಿಸ್ಥಿತಿಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ನೀತಿ ಸುಧಾರಣೆಗಳು ಹೊಂದಿವೆ. ಕರ್ತವ್ಯದಲ್ಲಿರುವಾಗ ಕಡಲಲ್ಲಿ ಕಾಣೆಯಾದವರ ಕುಟುಂಬಗಳಿಗೆ ಪರಿಹಾರ ನೀಡುವ ಆಡಳಿತಾತ್ಮಕ ಕಾರ್ಯವಿಧಾನಗಳನ್ನು ಸಹ ಇದು ಸುಗಮಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಮಂಡಲ ಅಧಿವೇಶನ ಆಗಸ್ಟ್ 13 ರಿಂದ 27 ರವರೆಗೆ ನಡೆಯಲಿದೆ. ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ಒಟ್ಟು 10 ದಿನಗಳ ಕಾಲ ಕಲಾಪ ನಡೆಯಲಿದೆ ಎಂದು ವಿಧಾನಸಭಾ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. 16ನೇ ವಿಧಾನಸಭೆಯ 10ನೇ ಅಧಿವೇಶನ ಆಗಸ್ಟ್ 13 ರಂದು ಬೆಳಗ್ಗೆ 11 ಗಂಟೆಗೆ ನಡೆಸಲು ರಾಜ್ಯಪಾಲರು ಸಮ್ಮತಿ ನೀಡಿದ್ದಾರೆ. ಇಂದು ವ್ಯಾಸ ಪೂರ್ಣಿಮೆ ತನ್ನಿಮಿತ್ತ ಗುರುಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೌರ್ಣಿಮೆ ಆಚರಿಸುವ ಮೂಲಕ ಗುರುರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನಾಗಿ ಪೂಜಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪಡೆಗಳು ನಿನ್ನೆ ರಾತ್ರಿ ಹಲವಾರು ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸಿ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಮೆರಿಕ ಪಡೆಗಳ ಮೇಲೆ ಆಶ್ಚರ್ಯಕರ ದಾಳಿ ನಡೆಸಿವೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಎಲ್ಲಾ ಇರಾನಿನ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆಹಿಡಿಯಲಾಗಿದೆ ಮತ್ತು ಅಮೆರಿಕ ಪಡೆಗಳು ಜಾಗರೂಕವಾಗಿವೆ ಮತ್ತು ಹೆಚ್ಚಿನ ಸನ್ನದ್ಧ ಸ್ಥಿತಿಯಲ್ಲಿವೆ. ಕಳೆದ 72 ಗಂಟೆಗಳಲ್ಲಿ 30ಕ್ಕೂ ಹೆಚ್ಚು ಡ್ರೋನ್ ದಾಳಿಗಳನ್ನು ಮಾಡಲಾಗಿದೆ ಎಂದು ಅಮೆರಿಕ ಹೇಳಿಕೊಂಡಿದೆ. 10 ಮತ್ತು 20 ರೂಪಾಯಿಗಳ ಪಾಲಿಮರ್ ನೋಟುಗಳನ್ನು ಪರಿಚಯಿಸುವ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಸದ್ಯ ಪ್ರಯೋಗಾರ್ಥವಾಗಿ 10 ಮತ್ತು 20 ರೂಪಾಯಿ ಮುಖಬೆಲೆಯ 100 ಶತಕೋಟಿ ಸಂಖ್ಯೆಯ ನೋಟುಗಳ ಮುದ್ರಣಕ್ಕೆ ಅನುಮತಿ ನೀಡಲಾಗಿದೆ. ನಂತರ ಈ 2 ಮುಖಬೆಲೆಯ ಪಾಲಿಮರ್ ನೋಟುಗಳನ್ನು ನಿಯಮಿತವಾಗಿ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಅಧ್ಯಯನಗಳ ಪ್ರಕಾರ ಪಾಲಿಮರ್ ನೋಟುಗಳ ಜೀವಿತಾವಧಿಯು ಕಾಗದದ ನೋಟುಗಳಿಗಿಂತ ಹೆಚ್ಚಾಗಿದೆ. ಪಾಲಿಮರ್ ನೋಟುಗಳ ಪರಿಚಯವು ಪ್ರಸ್ತುತ ಪ್ರಾಥಮಿಕ ಹಂತದಲ್ಲಿದೆ ಮತ್ತು ಈ ನೋಟುಗಳನ್ನು ನಿಯಮಿತವಾಗಿ ವಿತರಿಸಿದ ನಂತರವೇ ಡಿಜಿಟಲ್ ಪಾವತಿಗಳ ಮೇಲಿನ ಪರಿಣಾಮವನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ವಲಯದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಲಿ ಏಷ್ಯನ್ ಚಾಂಪಿಯನ್ ಸ್ಕಾಟ್ಸ್ ಟೌನ್ ಕ್ರೀಡಾಂಗಣದಲ್ಲಿ 27:49.78 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಆಸ್ಟ್ರೇಲಿಯಾದ ಕೈ ರಾಬಿನ್ಸನ್ ಅವರನ್ನು ಹಿಂಬಾಲಿಸಿದರು. ಹರ್ಜಿಂದರ್ ಕೌರ್ ಮಹಿಳೆಯರ 69 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. 29 ವರ್ಷದ ಕೌರ್ ಒಟ್ಟು 8 ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ 227 kg ಭಾರ ಎತ್ತುವ ಮೂಲಕ ಭಾರತಕ್ಕೆ 7ನೇ ಪದಕವನ್ನು ತಂದುಕೊಟ್ಟಿದ್ದಾರೆ. 2022ರಲ್ಲಿ ಬರ್ಮಿಂಗ್ಹ್ಯಾಂನಲ್ಲಿ ಕಂಚು ಗೆದ್ದಿದ್ದ ಹರ್ಜಿಂದರ್ ಸತತ 2ನೇ CWG ಪದಕ ಇದಾಗಿದೆ. ಏತನ್ಮಧ್ಯೆ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಗ್ಲಾಸ್ಗೋ ಕ್ರೀಡಾಕೂಟದಲ್ಲಿ ಭಾರತ 2 ಚಿನ್ನ, 7 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 12 ಪದಕಗಳನ್ನು ಗಳಿಸಿದೆ. ಮುಂದಿನ ತಿಂಗಳು 15ರಿಂದ ಆರಂಭವಾಗಲಿರುವ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ನಿನ್ನೆ 15 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಶುಭ್ಮನ್ ಗಿಲ್ ನಾಯಕತ್ವದ ತಂಡದಲ್ಲಿ ಕನ್ನಡಿಗ KL ರಾಹುಲ್ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಆಗಸ್ಟ್ 15ರಿಂದ ಗಾಲೆಯಲ್ಲಿ ಆರಂಭವಾಗಲಿದ್ದು ನಂತರ 2ನೇ ಮತ್ತು ಕೊನೆಯ ಟೆಸ್ಟ್ ಆಗಸ್ಟ್ 23ರಿಂದ ಕೊಲಂಬೋದಲ್ಲಿ ನಡೆಯಲಿದೆ. ಪ್ರಸ್ತುತ WTC ಅಂಕಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದ್ದರೆ ಶ್ರೀಲಂಕಾ 6ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿವೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬ 3 ಹೊಸ ಕ್ರಿಮಿನಲ್ ಕಾನೂನುಗಳು ನಾಗರಿಕ ಕೇಂದ್ರಿತ, ಹೆಚ್ಚು ಸುಲಭವಾಗಿ ಪ್ರವೇಶಿಸಬಹುದಾದ ಮತ್ತು ಪರಿಣಾಮಕಾರಿ ನ್ಯಾಯ ವ್ಯವಸ್ಥೆಯನ್ನು ಒದಗಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಲೋಕಸಭೆಗೆ ನಿನ್ನೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಹೊಸ ಕಾನೂನುಗಳಲ್ಲಿ ಮಾಡಲಾದ ಪ್ರಮುಖ ನಿಬಂಧನೆಗಳು ಶಿಕ್ಷೆಗಿಂತ ನ್ಯಾಯದ ಮೇಲೆ ಕೇಂದ್ರೀಕರಿಸುತ್ತವೆ. ಭಾರತೀಯ ನ್ಯಾಯ ಸಂಹಿತೆ

0: 2023ರಲ್ಲಿ ಅಪ್ರಾಪ್ತ ವಯಸ್ಕರ ಮೇಲಿನ ಅತ್ಯಾಚಾರದ ಅಪರಾಧಕ್ಕೆ ಮರಣದಂಡನೆಯವರೆಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗಿದೆ. ಅಪ್ರಾಪ್ತ ವಯಸ್ಕರ ಮೇಲಿನ ಸಾಮೂಹಿಕ ಅತ್ಯಾಚಾರದ ಅಪರಾಧಕ್ಕೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಬಹುದು ಎಂದು ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ, ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಅಕ್ಕ, ಕೆಲಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: 1 ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಇದೀಗ ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಗುರುವೇ ದೈವಾ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್.
1: ತಕ್ಕ ತಕ್ಕಿಟ್ಟ ತಾಂ

ತಕ್ಕ ದಿಂಬೆ ತಕ್ಕ ಜುಣ್ಣು ತಕ್ಕ ದಿನ ತೌ ತರಿಕಟ ತರಿಕಟ ತರಿಕಟ ತರಿಕಟ ತಕ್ಕ ತಕ್ಕ ಝಮ್ ತಕ್ಕ ತಕ್ಕ ಝಮ್.

ಕಾರ್ಯಕ್ರಮದ ಮುಂದಿನ ಗೀತೆ ಅರಿವು ಚಿತ್ರದಿಂದ ಸೋಸಲೆ ಗಂಗಾಧರ್ ಅವರ ರಚನೆಯನ್ನು ಹಾಡಿದ್ದಾರೆ ಅನುರಾಧ ಭಟ್, ಸಂಗೀತ ನೀಡಿದ್ದಾರೆ ನವನೀತ್.

ಕಾರ್ಯಕ್ರಮದ ಕೊನೆಯದಾಗಿ ನಾಗರ ಹಾವು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ವಿಜಯ ಭಾಸ್ಕರ್.

ಬಂದಿರಲು ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣಿಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 100-meter race at the Commonwealth Games. And with that, we end the morning news. Have a nice day.
1: ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಇದೀಗ ಕೇಳಿ ಕಾವ್ಯಯಾನದ 68ನೇ ಹೆಜ್ಜೆ.
2: ಓಂ ಶ್ರೀ ಗುರು ಗಣಾಧಿಪತಯೇ ನಮಃ.
3: ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಾಗಲಿ ಅಥವಾ ಪೌರಾಣಿಕ ಕಥಾನಕದ ಹಿರಿಮೆಯಲ್ಲಾಗಲಿ ಕಥಾವಸ್ತುವಿನ ನೆಲೆಯಿಂದ ನೋಡಿದರೆ ರಾಮಾಯಣಕ್ಕೆ ಇರುವ ಸ್ಥಾನ ಅನನ್ಯ, ಅಮೂಲ್ಯ, ಅದ್ಭುತ. ರಾಮಾಯಣದ ಕತೆ ಕೇಳಿ ಕೇಳಿ ಬೇಸರವಾಯಿತು ಎಂದು ಹೇಳುವ ಪರಂಪರೆ ಪ್ರಾಯಃ ಈ ಭಾರತದ ಮಣ್ಣಿನಲ್ಲಿ ಇಲ್ಲ. ಹೆಚ್ಚೇಕೆ, ಹೆಚ್ಚಿನ ಪ್ರೌಢ ಕಾವ್ಯಗಳಿಗೆ ಮೊದಲಿಗೆ ಛಂದಸ್ಸು ಮತ್ತು ಪ್ರೌಢ ಕತೆ ಹೊರಹೊಮ್ಮಲು ಕವಿ ವಾಲ್ಮೀಕಿ ಮತ್ತು ಶ್ರೀಮದ್ ರಾಮಾಯಣದ ಕಾರಣ ಎಂಬುದರಲ್ಲಿ ಎರಡು ಮಾತಿಲ್ಲ. ಬತ್ತಲೇಶ್ವರ ಕವಿಗಳು ಈ ಪರಂಪರೆಗೆ ಹೊರತಲ್ಲ. ಕೌಶಿಕ ರಾಮಾಯಣ ಎಂಬ ಕೃತಿಯನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಬತ್ತಲೇಶ್ವರರು ಭಕ್ತಿ ಹೃದಯವುಳ್ಳ ಸುಸಂಸ್ಕೃತ ಸಹೃದಯಿ ಆಗಿದ್ದು ರಾಮಾಯಣದ ಬಗ್ಗೆ ಹೆಚ್ಚು ಶ್ರದ್ಧೆ ಮೂಡಲು ಕಾರಣಕರ್ತರಾದ ಕವಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದು ಧಾರಾಳವಾಗಿ ಹೇಳಬಹುದು. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದ ಶ್ರೀರಾಮ ಸೀತೆಯನ್ನು ಕಳಕೊಂಡು ಆಕೆಯನ್ನು ಹುಡುಕುತ್ತಾ ಬಂದು ಋಷ್ಯಮೂಕ ಪರ್ವತದ ಸಮೀಪ ಬರುತ್ತಾನೆ. ಸುಗ್ರೀವನ ಪರಿಚಯವಾಗಿ ಅವನ ಸಂಕಟವನ್ನು ದೂರ ಮಾಡುತ್ತಾನೆ. ಬಳಿಕ ಸುಗ್ರೀವನ ಆಣತಿಯಂತೆ ಹನುಮ ಜಾಂಬವಾದಿಗಳೆಲ್ಲ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ದಿಕ್ಕಿಗೆ ಹೋಗುತ್ತಾರೆ. ಚಂಡಿಯಾಶ್ರಮದಲ್ಲಿ ಅವರು ಬಾಯಾರಿಕೆಗೆ ಎಂದು ಒಂದು ಮಡುವಿನ ಸಮೀಪ ಬಂದು ಮಡುವಿಗೆ ಇಳಿದವರು ಯಾರೂ ಮೇಲೇಳಲಿಲ್ಲ. ಮುಳುಗಿದವರಿಗೆಲ್ಲ ಎಲ್ಲೋ ಒಂದು ಹೊಸ ಲೋಕಕ್ಕೆ ಹೋಗುತ್ತಿರುವ ಅನುಭವ ಆಗುತ್ತಿದೆ. ಹಾಗೆಯೇ

0: ಮಹಿನ ಭೂತವಟ್ಟಲು ಸೇನೆ ಕಂಗೆಡಲು.
1: ಹಾಗೆಯೇ ಮುಂದೆ ಯಾವುದೋ ಶಕ್ತಿ ಎಳೆದ ಹಾಗೆ ಎಲ್ಲರಿಗೂ ಅನಿಸುತ್ತಿದೆ. ಎಲ್ಲರೂ ನೋಡುತ್ತಿದ್ದ ಹಾಗೆ ಅವರೊಂದು ಚಂದ್ರನ ಕಿರಣ ಹರಡಿದ ಹಾಗೆ ಶೋಭಿಸುವ ಪಟ್ಟಣದಲ್ಲಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ, ಸುಂದರವಾದ ರತ್ನಮಯವಾದ ನಗರ. ಅಲ್ಲೇ ಒಂದು ಕೋಟೆ ಇದೆ, ಕಾವಲು ಭಟರು ಇದ್ದಾರೆ, ಬೊಬ್ಬೆ ಹೊಡೆಯುತ್ತಿದ್ದಾರೆ, ಯಾರೋ ಬಂದಿದ್ದಾರೆ, ಹೊಡಿ ಬಡಿ ಮುರಿ ಎಂದು ಇವರನ್ನು ಹೊಡೆಯಲು ಬರುತ್ತಿದ್ದಾರೆ. ಕಪಿಸೇನೆಯು ಕಂಗೆಟ್ಟಿತು, ಮುಂದೆ ಏನು ಮಾಡುವುದೆಂದು ತೋರಲಿಲ್ಲ. ಆಗ ಒಂದು ಧೈರ್ಯದ ಮಾತು ಕೇಳಿ ಬರುತ್ತಿದೆ, ಯಾರೂ ಕಳವಳಿಸುವ ಅಗತ್ಯ ಇಲ್ಲ, ಕಪಿಗಳ ಬಳಗದಲ್ಲಿ ಯಾರಿಗಾದರೂ ಏನಾದರೂ ಒಂದು ಉಗುರಿನಷ್ಟು ಅಪಾಯ ಆದರೆ ನನ್ನ ತಲೆಯನ್ನೇ ಕೊಡುತ್ತೇನೆ, ಯಾರೂ ಭಯಪಡದಿರಿ, ಧೈರ್ಯವಂತರಾಗಿರಿ ಎಂಬ ಆಶ್ವಾಸನೆ ಬಂತು. ಅಯ್ಯ ಆಂಜನೇಯ, ನಿನ್ನ ಮಾತು ಕೇಳಿ ಸೋತೆವು, ನಮ್ಮ ಗಂಟಲ ಕೊಯ್ದಿ ನೀನು, ಮರಿಗಳು ದೊಡ್ಡವರೆನ್ನದೆ ಇಲ್ಲಿ ಇರುವವರ ಸಂಕಟ ಅಳಲು ನಿನ್ನನ್ನು ಬಿಡದು, ಇಲ್ಲಿಗೆ ಬಂದುದೇ ತಪ್ಪಾಯಿತು.

ಗಳಿಗೆಯವರೆಗೆ ಇಲ್ಲದ ಮಾರಿ ಈಗ ಎಲ್ಲಿಂದ ಬಂತೋ? ಯಾವಾಗ ಯಾವ ಕೇಡು ಬರುತ್ತದೆ ಎನ್ನುವುದನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ. ಓ ಹನುಮಂತ, ನೀನು ಎಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬಂದೆ? ನೀನೆಲ್ಲಿಗೆ ನಮ್ಮನ್ನು ತಂದೆ ನಮ್ಮನ್ನು ಎಲ್ಲಿಗೆ ತಂದೆ ಎಂದು ಗೋಳಿಡುವ ಕಪಿಗಳ ಸಮೂಹವನ್ನು ಆಂಜನೇಯ ನೋಡುತ್ತಾ ಇದ್ದಾನೆ. ಹೆದರುವ ಭಯಪಡುವ ಒಂದು ಕೆಲಸಕ್ಕೆ ತೀರ್ಮಾನ ಮಾಡಿ ಹೊರಟರೆ ಮತ್ತೆ ಅದರಲ್ಲಿ ಎಷ್ಟು ಅಡೆತಡೆ ಬಂದರೂ ಹಿಂದೆ ಹೆಜ್ಜೆ ಇಡುವವನು ಆಂಜನೇಯ ಅಲ್ಲ. ಆತನ ಗುಣವೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವ. ದಿಟ್ಟ ಮಾರುತಿ ಇವರ ಗೋಳಾಟವನ್ನು ಕೇಳಿ, ಓ ಬಂಧುಗಳೇ, ನನ್ನನ್ನು ನಂಬಿ ನನ್ನ ಜೊತೆಗೆ ಬಂದವರೇ, ಹೆದರಬೇಡಿ, ಗೋಳಿಡಬೇಡಿ, ನಾನಿದ್ದೇನೆ ಎಂದು ಸಮಾಧಾನ ಹೇಳಿ ಆ ಕೋಟೆ ಕಾಯುವ ಭೂತಗಳನ್ನೆಲ್ಲ ಅಟ್ಟಿ ಹೊಡೆದು ಓಡಿಸ್ತಾನೆ. ಕಪಿಪಾಳಯಕ್ಕೆ ಧೈರ್ಯ ಬಂತು, ಸಮಾಧಾನವಾಯಿತು. ಇಷ್ಟು ಹೊತ್ತಿಗೆ ಇಲ್ಲಿ ನಡೆದ ಸಂಗತಿಗಳೆಲ್ಲ ಆ ಪುರದ ಒಡತಿಗೆ ತಿಳಿಯಿತು. ವಿಚಾರ ಏನು, ಏನಾಗಿದೆ ಎಂದು ಅವಸರದಿಂದ ಅಲ್ಲಿಗೆ ಬರುತ್ತಿದ್ದಾಳೆ. ಸಲ್ಲಕ್ಷಣ ಭರಿತೆಯಾದ ಕಾಂತಿಯುಕ್ತ ಕಣ್ಣುಗಳಿಂದ ಕೂಡಿದ ಭಸ್ಮವಿಭೂಷಿತೆ ಭೂತಗಣಗಳ ತಂಡವನ್ನು ಸೇರಿಸಿಕೊಂಡು ಶೂಲ ಖಡ್ಗವನ್ನು ಧರಿಸಿಕೊಂಡು ಸ್ವಯಂಪ್ರಭಾದೇವಿ ಅಲ್ಲಿ ನಿಂತಿದ್ದಾಳೆ. ಈ ಸ್ವಯಂಪ್ರಭೆ ಶಾಂಡಿಲ್ಯ ಮುನಿಯ ಮಗಳು. ಈಕೆ ತಪಸ್ವಿನಿಯಾಗಿದ್ದಾಳೆ. ಈಕೆ ಇದ್ದ ಈ ಗುಹೆ ದೇವಶಿಲ್ಪಿ ಮಯನು ತನ್ನ ಮಡದಿ ಹೇಮೆಗಾಗಿ ನಿರ್ಮಿಸಿದ್ದು. ಸುಂದರ ವನಪ್ರದೇಶದಿಂದ ಕೂಡಿದ್ದ ಈ ಗುಹೆಯಲ್ಲಿ ಅವರು ಸುಖವನ್ನು ಅನುಭವಿಸುತ್ತಿದ್ದರು. ಸ್ವಲ್ಪ ಸಮಯದ ಬಳಿಕ ಹೇಮೆ ಸ್ವರ್ಗಕ್ಕೆ ಹೋದ ಮೇಲೆ ಹೇಮೆಯ ಸಖಿ ಸ್ವಯಂಪ್ರಭೆ ಇಲ್ಲಿ ವಾಸವಾಗಿದ್ದಳು. ಹಾಗಾಗಿ ಈಗ ಆಕೆ ಬಂದಿದ್ದಾಳೆ. ಆಕೆ ಹೇಳ್ತಾ ಇದ್ದಾಳೆ, ಒಬ್ಬರ ನಿಲುವನ್ನು ನೋಡಿದಾಗಲೇ ಅವರು ದೇವರೋ ರಾಕ್ಷಸರೋ ಎಂದು ತಿಳಿಯುತ್ತದೆ. ದೇವಿಯ ಇನ್ನೊಂದು ಅವತಾರ ಎಂಬಂತೆ ತೋರಿ ಬಂದ ಆ ಶಕ್ತಿಗೆ ಕಪಿಗಳೆಲ್ಲ ನಮಸ್ಕರಿಸಿ ಪಾಹಿಮಾಂ ಪಾಹಿಮಾಂ ತಾಯೇ ಪಾಲಿಸು ಎಂದು ಕರಜೋಡಿಸಿ ಪ್ರಾರ್ಥಿಸುತ್ತಿದ್ದಾರೆ. ಶರಣು ಬಂದವರನ್ನು ಪಾಲಿಸದ ದೇವತೆ ಯಾರಿದ್ದಾರೆ? ಆಕೆಗೆ ಸಂತೋಷ ಆಯಿತು, ಸಮಾಧಾನ ಆಯಿತು. ವಿಚಾರವನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದಾಳೆ. ಬಳಿಕ ಅವರನ್ನೆಲ್ಲ ತನ್ನ ಯೋಗ ದಂಡದ ಬಲದಿಂದ ಬಂದಲ್ಲಿಗೆ ತಂದು ಬಿಡುತ್ತಿದ್ದಾಳೆ. ಇವರಿಗೆ ಬಾಗಿಲನ್ನು ತೋರಿಸಿ ಶುಭವಾಗಲಿ ಎಂದು ಹಾರೈಸಿ ಕಳುಹಿಸುತ್ತಿದ್ದಾಳೆ.

ಭರದಿಂದ ಸೀತಾನ್ವೇಷಣೆಯ ಕಾರ್ಯ ನಡೆದು ಹಲವು ದಿನಗಳು ಕಳೆದರೂ ಸೀತಾಮಾತೆಯ ಇರವು ಕಾಣಿಸಲಿಲ್ಲ. ಎಲ್ಲರಿಗೂ ಯೋಚನೆ ಆರಂಭವಾಯಿತು. ಶ್ರೀರಾಮಚಂದ್ರನಿಗೆ ಹೇಳಿದ ಸಮಯ ಮುಗಿಯುತ್ತಾ ಇದೆ. ಬಾಯಾರಿಕೆ ಎಂದು ನೀರು ಕುಡಿಯಲು ಹೋದರೆ ಏನೇನೋ ಆಯಿತು. ಎಂತಹ ವಿಚಿತ್ರಗಳು ಈ ಪ್ರಪಂಚದಲ್ಲಿದೆ. ಅಂತೂ ಯಾವುದೋ ಮಾರಿ ನಮ್ಮನ್ನು ಅಲೆಯುವಂತೆ ಮಾಡುತ್ತಿದೆ. ಏನು ಮಾಡೋಣ, ರಾಮನಿಗೆ ಹೇಗೆ ಸಂತೋಷವನ್ನು ತರೋಣ ಎಂದು ಸಾಗುತ್ತಿರುವಾಗ ದಾರಿ ಮಧ್ಯೆ ಅರುಣನ ಮಗ ಸಂಪಾತಿಯನ್ನು ಕಾಣುತ್ತಿದ್ದಾರೆ. ವಿನತೆಯ ಮಗನಾದ ಗರುಡನ ಅಣ್ಣನಾದ ಅರುಣನ ಮಕ್ಕಳು ಸಂಪಾತಿ ಮತ್ತು ಜಟಾಯು. ಆಕಾಶದ ಎತ್ತರಕ್ಕೆ ಏರುವ ಸ್ಪರ್ಧೆಯನ್ನು ಮಾಡಿ ಸೂರ್ಯನ ಬಿಸಿಲಿನ ಬೇಗೆಯಿಂದ ರೆಕ್ಕೆ ಸುಟ್ಟು ಒಂದು ಕಡೆ ಬಿದ್ದಿದ್ದ ಸಂಪಾತಿಗೆ ಇವರೆಲ್ಲ ರಾಮಸೀತೆಯರ ಬಗ್ಗೆ ಆಡುವ ಮಾತುಗಳನ್ನು ಕೇಳಿ ಸುಟ್ಟು ಹೋದ ಅವನ ರೆಕ್ಕೆಗಳು ಹುಟ್ಟಿಕೊಳ್ಳುತ್ತದೆ. ಸಂತೋಷ ಆಗ್ತದೆ. ಇವರನ್ನು ವಿಚಾರಿಸುತ್ತಾ ಇದ್ದಾನೆ, ಯಾರು

ಅಯ್ಯ ಕಪಿವೀರರೇ, ನೀವು ಯಾರು? ಯಾವ ಕಡೆಗೆ ಪಯಣ? ಏನನ್ನು ಯಾರನ್ನು ಹುಡುಕುತ್ತಾ ಇದ್ದೀರಿ ಎಂದು ಕೇಳಿದಾಗ ಹಿರಿಯನಾದ ಜಾಂಬವಂತ ಆಗಿಹೋದ ಸೀತಾಪಹಾರದ ಕಥೆಯನ್ನು ತಿಳಿಸುತ್ತಾನೆ. ನಾವೆಲ್ಲ ಪ್ರಭು ರಾಮಚಂದ್ರನ ಆಳುಗಳು. ದುರುಳ ರಾವಣ ಶ್ರೀರಾಮಚಂದ್ರ ಇಲ್ಲದ ವೇಳೆ ಪಂಚವಟಿಯಿಂದ ದೇವಿ ಸೀತೆಯನ್ನು ಕದ್ದೊಯ್ದಿದ್ದಾನೆ. ಅವನೆಲ್ಲಿ ಎಂದು ನಾವೆಲ್ಲ ಹುಡುಕುತ್ತಾ ಇದ್ದೇವೆ. ಖಂಡಿತವಾಗಿ ಸೀತೆಯನ್ನು ಅರಸಿಕೊಡುತ್ತೇವೆ ಎಂದು ನಾವೆಲ್ಲ ಶ್ರೀರಾಮಚಂದ್ರನಿಗೆ ಹೇಳಿದ ಅವಧಿಯೂ ಮುಗಿಯುತ್ತಾ ಇದೆ. ಏನು ಮಾಡುವುದೆಂದು ತೋರುವುದಿಲ್ಲ. ಇಷ್ಟು ವಿಚಾರವನ್ನು ಕೇಳಿದ ಸಂಪಾತಿಯು ತನ್ನ ಪರಿಚಯವನ್ನು ಹೇಳಿ, ಯೋಚಿಸಬೇಡಿ, ಪ್ರಭುವಿನ ಪಾದ ಸೇವೆ ಮಾಡುವ ಅವಕಾಶ ನನಗೂ ಸಿಕ್ಕಿದೆ. ಓ, ಆ ಕಡೆ ರಾವಣನಿರುವ ಲಂಕೆ ಇದೆ. ರಾಮನ ಅನುಗ್ರಹದಿಂದ ರಾಮನಾಮ ಸ್ಮರಣೆಯನ್ನು ಕೇಳಿದ ಗಳಿಗೆಯಲ್ಲಿ ನನ್ನ ಸುಟ್ಟು ಹೋದ ರೇಖೆ ಮತ್ತೆ ಹುಟ್ಟಿಕೊಂಡಿದೆ. ಬನ್ನಿ ಬನ್ನಿ, ಈಗಲೇ ನಿಮಗೆ ಲಂಕೆಯನ್ನು ತೋರಿಸುತ್ತೇನೆ. ನೀವೆಲ್ಲ ನನ್ನ ಬೆನ್ನನ್ನು ಏರಿರಿ, ಏರಿ ನೀವೆಲ್ಲ

ಯಾರೂ ಯೋಚಿಸಬೇಡಿ. ನನ್ನ ಬೆನ್ನನ್ನು ಎಲ್ಲರೂ ಏರಿರಿ. ಆ ರಾವಣನಿರುವ ತಾಣವನ್ನು ನಾನು ತೋರಿಸ್ತೇನೆ ಎಂದು ಹೇಳಿದ್ದೇ ತಡ ಕಪಿಗಳೆಲ್ಲರೂ ಎಷ್ಟು ಸಾಧ್ಯವೋ ಅಷ್ಟು ಸಂಪಾತಿಯ ರೆಕ್ಕೆಯ ಮೇಲೆ ಏರುತ್ತಾ ಇದ್ದಾರೆ. ಕಪಿಗಳಿಗೆ ಸಂತಸವೇ ಸಂತಸ, ಉತ್ಸಾಹವೂ ಇಮ್ಮಡಿಯಾಯಿತು. ಸಂತೋಷದಿಂದ ಕೇಕೆ ಹಾಕಲಾರಂಭಿಸಿದರು. ಆನೆಯನ್ನು ಇರುವೆಗಳು ಏರಿದ ಹಾಗೆ ಕಾಣಿಸುತ್ತಿತ್ತಂತೆ. ಕಪಿಗಳ ಉತ್ಸಾಹದ ಜೊತೆ ತನಗೆ ರೆಕ್ಕೆ ಮೂಡಿ ಬಂದ ಉತ್ಸಾಹ ಸಂಪಾತಿಗೆ ರೆಕ್ಕೆ ಬಡಿಯುತ್ತಾ ಅಲ್ಲಿಂದ ಎದ್ದು ಆಗಸದ ಎತ್ತರಕ್ಕೆ ಏರಿ ಲಂಕೆಯನ್ನು ತೋರಿಸ್ತಾ ಇದ್ದಾನೆ. ಇದೋ ಇದೋ ನೋಡಿ ನೋಡಿ, ದಕ್ಷಿಣದ ಕಡಲ ತೀರ ಇದು, ತುತ್ತ ತುದಿ ನೋಡಿ. ನನ್ನ ಬೆರಳ ನೇರಕ್ಕೆ ದೃಷ್ಟಿಯನ್ನು ಹರಿಸಿ ಲಂಕೆಯನ್ನೂ ಲಂಕಾ ಗಮನದ ಪಥವನ್ನೂ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿರಿ. ಇದು ನನ್ನ ಶ್ರೀರಾಮ

ಸೇವೆ. ಮುಂದಿನ ಕಾರ್ಯಕ್ಕೆ ತೊಡಗಿರಿ, ಎಲ್ಲರಿಗೂ ಶುಭವಾಗಲಿ ಎಂದು ಅವನು ಅಲ್ಲಿಂದ ಹೊರಡ್ತಾ ಇದ್ದಾನೆ. ಕಪಿಗಳಿಗೆ ಸಂತೋಷವಾಗ್ತಾ ಇದೆ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 68ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ತರಂಗಾಂತರ 275.5 meter 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 8:46:43. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ, ಆರ್ ಶ್ರುತಿ ಮತ್ತು ಸಂಗೀತ ಬಾಲಚಂದ್ರ ಅವರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ಕವನ, ಸೋತು ಬಂದೆನು ಗುರುವೇ ನಿನ್ನ ಬಳಿಗೆ.

ಕಾರ್ಯಕ್ರಮದ ಕೊನೆಯದಾಗಿ ಆರ್ ಶ್ರುತಿ ಮತ್ತು ಸಂಗೀತ ಬಾಲಚಂದ್ರ ಅವರು ಹಾಡಿರುವ ಕುವೆಂಪು ಅವರ ಕವನ ಬಾ ಶ್ರೀ ಗುರುದೇವನೇ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಶ್ರುತಿ, ಸಂಗೀತ ಬಾಲಚಂದ್ರ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವೇಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ.
2: ಕರೆ ಮಾಡಬೇಕಾದ ದಿನ ಇಂದು ಬೆಳಗ್ಗೆ 10:30
1: ಮಧ್ಯಾಹ್ನ 12 ತನಕ.
3: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12
4: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
5: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ.
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ಕೆಲ ವರ್ಷಗಳ ಹಿಂದೆ ನಾನು ಗೆಳೆಯನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
5: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗ ತಾನ ಪಲ್ಲವಿ
5: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಕೇಳುಗರೆ, ಇಂದು 11 ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದೆ ಜಯಲಕ್ಷ್ಮಿ ಸಿಹೆಚ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಆಕಾಶವಾಣಿ ಮಂಗಳೂರು, ಸಮಯ 9:05 ಆಗಲಿದೆ. ಇನ್ನು ಮುಂದೆ ವಿಶ್ವ ಹುಲಿ ದಿನ ಕುರಿತು ಕದ್ರ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕೇಳಿ ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ.
1: ಆತ್ಮೀಯ ಕೇಳುಗರೇ, ಜುಲೈ 29 ವಿಶ್ವ ಹುಲಿ ದಿನವಾಗಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಹಿನ್ನೆಲೆ ಏನು, ಉದ್ದೇಶ ಏನು, ಯಾಕಾಗಿ ಈ ವಿಶ್ವ ಹುಲಿ ದಿನವನ್ನು ನಾವು ಆಚರಣೆ ಮಾಡಬೇಕಾಗಿದೆ, ಇಂದಿನ ಒಂದು ಪರಿಸ್ಥಿತಿ ಹೇಗಿದೆ, ಹಾಗೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಈ ಹುಲಿಯ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕದ್ರಾ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ

0: ಬೇಕಾಗಿದೆ, ಇಂದಿನ ಒಂದು ಪರಿಸ್ಥಿತಿ ಹೇಗಿದೆ, ಹಾಗೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಈ ಹುಲಿಯ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗೆ ಕದ್ರಾ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ಹರಿಕಿರಣ್ ಭಟ್ ಅವರಿದ್ದಾರೆ. ನಮಸ್ಕಾರ ಹರಿಕಿರಣ್ ಭಟ್ ಅವರೇ.
1: ನಮಸ್ಕಾರ ಸರ್.
0: ಈ ಜುಲೈ 29ನ್ನ ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡಲಾಗ್ತದೆ, ಇದರ ಒಂದು ಹಿನ್ನೆಲೆ ಏನು ಹಾಗೂ ಮಹತ್ವ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ಬೋದಾ?
1: ಮೊದಲನೇದಾಗಿ ಆಕಾಶವಾಣಿ ಎಲ್ಲ ಕೇಳುಗರಿಗೆ ವಿಶ್ವ ಹುಲಿ ದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೆ ಹುಲಿ ಕಾಡು ಹಾಗೂ ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
0: ಸಂತೋಷ.
1: ಬಹಳ ದಶಕಗಳ ಹಿಂದೆ ವಿಶ್ವದಾದ್ಯಂತ ಏನಾಗಿತ್ತು ಅಂತಂದ್ರೆ ಹುಲಿಯ ಸಂಖ್ಯೆ ಅಪಾಯ ಮಟ್ಟಕ್ಕೆ ಕುಸಿದಿತ್ತು. ಅಕ್ರಮ ಬೇಟೆ, ಅರಣ್ಯನಾಶ ಹಾಗೆ ಆವಾಸ ಸ್ಥಾನದ ಕುಗ್ಗುವಿಕೆಯಿಂದ ಹುಲಿಗಳ ಅಸ್ತಿತ್ವವೇ ಅಪಾಯದಲ್ಲಿತ್ತು. ಇದನ್ನು ಮನಗಂಡು ವಿಶ್ವದ ಹಲವು ರಾಷ್ಟ್ರಗಳು ಸೇರಿ 2010ರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದಂತ ಟೈಗರ್ ಸಮಿಟ್ನಲ್ಲಿ ಹುಲಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತವೆ. ಸೊ ಅಲ್ಲಿಂದಲೇ ಜುಲೈ 29ರಂದು ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಕೇವಲ ಆಚರಣೆಗೆ ಸೀಮಿತ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಯುವಜನರನ್ನ ಪ್ರಕೃತಿ ಸಂರಕ್ಷಣೆಯತ್ತ ಸೆಳೆಯುವುದು ಹಾಗೂ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಅರಣ್ಯವನ್ನು ಉಳಿಸುವಂತಹ ಸಂಕಲ್ಪ ಮಾಡುವಂತಹ ದಿನವಾಗಿದೆ ಇದು.
0: ಸಾಮಾನ್ಯವಾಗಿ ಜನರು ಯೋಚನೆ ಮಾಡುವಂತಹದ್ದು ಹುಲಿ ಕಾಡಿನಲ್ಲಿರ್ತದೆ, ವನ್ಯದಲ್ಲಿ ಇರ್ತದೆ ಅಂತ ಹೇಳಿ, ಈ ಹುಲಿಯ ಸಂರಕ್ಷಣೆಗೂ ನಮಗೂ ಏನು ಉಪಯೋಗ ನೇರವಾಗಿ?
1: ಹುಲಿ ಒಂದು ಕೀಸ್ಟೋನ್ ಸ್ಪೀಸೀಸ್, ಅಂದ್ರೆ ಈಗ ಮನೆ ಮಾಲೀಕ ಅಥವಾ ಮನೆಯಲ್ಲಿ ಅತಿ ಪ್ರಮುಖವಾದ ಆಧಾರ ಸ್ತಂಭ ಇದ್ದಂತೆ. ಸೊ ಆ ಕೀಸ್ಟೋನ್ ಸ್ಪೀಸೀಸ್ ಅನ್ನೋದು ಈಗ ಒಂದು ಆರ್ಚ್ ಅಥವಾ ಒಂದು ಕಮಾನ್ ತಗೊಂಡ್ರೆ ಅದರಲ್ಲಿ ಒಂದು ಕಲ್ಲನ್ನು ತೆಗೆದ್ರೆ ಇಡೀ ಕಮಾನೆ ಕುಸಿದು ಬೀಳುತ್ತೆ.
0: ಒಂದಕ್ಕೊಂದು ಸಂಬಂಧ
1: ಇದೆ. ಸೊ ಹಾಗೆ ಹುಲಿಯನ್ನ ನಾವೇನಾದರೂ ತೆಗೆದ್ರೆ ಅಲ್ಲಿ ಹುಲಿ ಯಾವ ಪ್ರಾಣಿಗಳನ್ನು ತಿನ್ನುತ್ತಲ್ಲ, ಈಗ ಕಾಡಂದಿ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಅಥವಾ ಕಡವೆ ಇರ್ಬೋದು ಅಥವಾ ನಮ್ಮ ಕಾಡೆಮ್ಮೆ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವುಗಳ ಸಂಖ್ಯೆ ಜಾಸ್ತಿ ಆದ್ರೆ ನೆಕ್ಸ್ಟ್ ಅಲ್ಲಿನ ಹುಲ್ಗಳಿರ್ಬೋದು, ಹುಲ್ಗಾವಲು ಬರಿದಾಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವೊಂದು ಬೀಜಗಳಿರುತ್ತವೆ, ಅವು ಮೊಳಕೆ ಸಸಿಗಳಾಗಬೇಕಾಗಿರ್ತವೆ, ಅವುಗಳು ಖಾಲಿಯಾಗುತ್ತೆ, ಅದರಿಂದ ಮಣ್ಣಿನ ಸವಕಳಿ ಆಗುತ್ತೆ, ಅದರಿಂದ ನೀರಿನ ಮೂಲಕ್ಕೆ ತೊಂದರೆ ಆಗುತ್ತೆ. ಸೊ ಇದು ಒಂದು ಪರಿಸರದಲ್ಲಿ ಹುಲಿಯ ಪಾತ್ರ.
0: ಬಹುಶಃ ಶಾಲಾ ದಿನಗಳಲ್ಲಿ ಮಕ್ಕಳು ಎಲ್ಲ ಓದುವಂತಹದ್ದಿದೆ, ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯದಲ್ಲಿ ಹೀಗಿರುತ್ತದೆ, ಈ ಆಹಾರ ಸರಪಣಿ ಅಂತ ಹೇಳ್ತೀವಿ, ಫುಡ್ ಚೈನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ರೀತಿಯ ಸಮತೋಲನ ಇರಬೇಕಿದ್ರೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಬಹಳಷ್ಟು ಪ್ರಮುಖವಾದಂತಹದ್ದು. ಬಹುಶಃ ಅದರಲ್ಲಿ ಹುಲಿ ಎನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವಂತಹದ್ದು. ಈಗ ಈಗಾಗಲೇ ನೀವು ಹೇಳಿದ್ರಿ ಈ ಕೀಸ್ಟೋನ್ ಸ್ಪೀಸೀಸ್ ಎನ್ನುವಂತಹ ಹುಲಿ ಎನ್ನುವಂತಹದ್ದು ಒಂದು ಕೀಸ್ಟೋನ್ ಸ್ಪೀಸೀಸ್ ಅಂತ ಹೇಳಿ, ಏನಿದ್ರ ಒಂದು ಮಹತ್ವ, ಏನಿದ್ರ ಒಂದು ವಿಶೇಷತೆ, ಈ ಕೀಸ್ಟೋನ್ ಅಂದ್ರೆ ಏನದು?
1: ಇದು ಫಾರಿನ್ ಅಥವಾ ವಿದೇಶಗಳಲ್ಲೆಲ್ಲ ಕಮಾನು ಶೇಪ್ ನಲ್ಲಿ ಸೇತುವೆಯನ್ನ ಕಟ್ಟಿದ್ರು,
0: ಸೇತುವೆ
1: ಬಲ ಸಿಗ್ತದೆ ಅಂತ. ಆದ್ರೆ ಆ ಕಮಾನಿನಲ್ಲಿ ಒಂದು ಕಲ್ಲನ್ನು ತೆಗೆದು ಬಿಟ್ರೆ ಆ ಸೇತುವೆ ಕುಸಿದು ಬೀಳೋಗ್ತದೆ,
0: ಬಿದ್ದೋಗ್ತದೆ.
1: ಸೊ ಆ ರೀತಿ ಈಗ ಪರಿಸರ ವ್ಯವಸ್ಥೆನು ಅದೇ ರೀತಿ ಒಂದು ಕಮಾನ್ ಇದ್ದಾಗೆ, ಅದರಲ್ಲಿ ಹುಲಿ ಅನ್ನುವಂತ ಒಂದು ಜಾತಿಯನ್ನು ತೆಗೆದ್ರೆ ಆ ಪರಿಸರ ವ್ಯವಸ್ಥೆ ಕುಸಿದು ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ.
0: ಬಹುಶಃ ಉಲ್ಲಾಸ್ ಕಾರಂತರು ಈ ಹುಲಿಯ ಬಗ್ಗೆ ಹೆಚ್ಚು ಒಂದು ಸಂಶೋಧನೆ ಮಾಡಿದಂತಹ ಪರಿಸರವಾದಿ, ಅವರು ಹೇಳ್ತಾ ಇದ್ದಂತ ಒಂದು ಮಾತು ನನಗೆ ಬರ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿ ಒಂದು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಏನಾಗುದಿಲ್ಲ, ಅದೇ ಹತ್ತಾರು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಇಡೀ ಏರೋಪ್ಲೇನ್ ಕೆಳಗಡೆ ಬೀಳ್ಬಹುದು ಅಂತ. ಬಹುಶಃ ಇದೇ ಮಾತನ್ನ ನಾವು ಕಾಡಿಗೆ ಸಂಬಂಧಪಟ್ಟ ಹಾಗೆ ಈ ವನ್ಯ ಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಹೇಳಬಹುದು ಅಂತ ಕಾಣ್ತದೆ.
1: ಹೌದು ಹೌದು, ಜೀವ ವೈವಿಧ್ಯತೆ ಅಂತಂದ್ರೆ ಸೊ ಒಂದು ಜೇಡರ ಬಲೆ ಇದ್ದ ಹಾಗೆ. ಸೊ ಜೇಡರ ಬಲೆಯಲ್ಲಿ ನೀವು ಒಂದು ಬಲೆಯನ್ನ ಅಥವಾ ಒಂದು ತಂತಿಯನ್ನ ತೆಗೆದ್ರೆ ಏನಾಗಲ್ಲ, ಅದೇ ಅದನ್ನ ಬೇರೆ ಬೇರೆ ಬಲೆಗಳನ್ನ ಅಥವಾ ಬೇರೆ ಬೇರೆ ಭಾಗವನ್ನ ತೆಗಿತಾ ಹೋದಾಗ ಆ ಬಲೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಪ್ರಾಣಿಗಳು ಅದರ ಕಂಪೋನೆಂಟ್ ಸಸ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿರ್ಬೋದು, ಅವೆಲ್ಲ ಈ ಜೇಡರ ಬಲೆಯ ಒಂದು ಅವಿಭಾಜ್ಯ ಅಂಗ. ನಾವು ಯಾವಾಗ ಒಂದೊಂದೇ ಪ್ರಾಣಿಗಳನ್ನ ತೆಗಿತಾ ಹೋಗ್ತೀವೋ, ಒಂದೊಂದೇ ಸಸ್ಯ ಪ್ರಭೇದಗಳು ನಾಶ ಆಗ್ತಾ ಹೋಗುತ್ತೋ, ಅವಾಗ ಪರಿಸರದ ಸಮತೋಲನ, ಜೇಡರ ಬಲೆ ವೀಕ್ ಆದಾಗ ಪರಿಸರ ಸಮತೋಲನ ಹಾಳಾಗ್ತಾ ಹೋಗುತ್ತೆ.
0: ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡುವಾಗೆಲ್ಲ ಹೇಳುವಂತಹದ್ದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಒಂದು ವಲಯ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು ಈ ಬಗ್ಗೆ ಹೇಳಿ.
1: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಪಶ್ಚಿಮ ಘಟ್ಟದ ಒಂದು ಅತ್ಯಮೂಲ್ಯ ಜೀವವೈದ್ಯ ತಾಣವಾಗಿದೆ. ಸುಮಾರು 1425 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಇದು ಸೇರಿಕೊಂಡಿದೆ. ಇದು ಹುಲಿ ಮತ್ತು ಆನೆ ಎರಡಕ್ಕೂ ಸಂರಕ್ಷಿತ ಪ್ರದೇಶವಾಗಿದೆ.

0: ಕನ್ಸರ್ವೇಷನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಮಾನ್ಯತೆಯನ್ನು ಪಡೆದಿರುವಂತಹ ಈ ಪ್ರದೇಶವು ಅಂತಾರಾಷ್ಟೀಯ ಮಟ್ಟದಲ್ಲೂ ತನ್ನ ಸಂರಕ್ಷಣಾ ಕಾರ್ಯಕ್ಕಾಗಿ ಗುರುತಿಸಿಕೊಂಡಿದೆ. ಇಲ್ಲಿ 1700ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, ಹುಲಿ, ಕಪ್ಪು ಚಿರತೆ, ಆನೆ, ಕಾಳಿಂಗ ಸರ್ಪ, ಮಲಬಾರ್ ಪೈಡ್ ಹಾರ್ನ್ ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಸೇರಿದಂತೆ ಅನೇಕ ಅಪರೂಪದ ಜೀವಿಗಳು ಕಂಡುಬರುತ್ತವೆ. ಇಲ್ಲಿ ಹರಿಯುವಂತ ಕಾಳಿ ನದಿಯೇ ಈ ಪ್ರದೇಶದ ಜೀವನಾಡಿ. ಸದಾ ನಿತ್ಯ ಹರಿದ್ವರ್ಣ ಕಾಡುಗಳು, ಬೆಟ್ಟಗಳು, ಕಣಿವೆಗಳು ಮತ್ತು ಸಮೃದ್ಧ ಜೀವವೈವಿಧ್ಯ ಈ ಪ್ರದೇಶವನ್ನು ಕರ್ನಾಟಕದ ಹೆಮ್ಮೆಯನ್ನಾಗಿಸಿವೆ.
1: ಅಂದ್ರೆ ಈಗ ಇತ್ತೀಚಿನ ಒಂದು ಸರ್ವೆ ಪ್ರಕಾರ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದೀವಿ. ಈ ಒಂದು ಸಂಖ್ಯಾ ಹೆಚ್ಚಳ ನಿಜವೋ ಮತ್ತು ಇದಕ್ಕೆ ಒಂದು ಕಾರಣವಾದಂತಹ ಅಂಶಗಳು ಏನೇನು?
0: ಒಂದು ಹುಲಿ ಸಂರಕ್ಷಿಸಂದ್ರೆ ಕೇವಲ ಆ ಹುಲಿ ಅಂದ್ರೆ ಇಂಡಿವಿಜುವಲ್ ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತಹ ಸಂಪೂರ್ಣ ಪರಿಸರ ಸಂರಕ್ಷಣೆ ಮಾಡಿದಾಗ ಮಾತ್ರ ಅದರ ನಂಬರ್ ಅಥವಾ ಸಂಖ್ಯೆಗಳು ಹೆಚ್ಚಾಗ್ತವೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಂರಕ್ಷಣೆ, ಅಕ್ರಮ ಬೇಟೆ ತಡೆ, ಹುಲ್ಲುಗಾವಲು ಅಭಿವೃದ್ಧಿ, ನೀರಿನ ಮೂಲಗಳ ನಿರ್ವಹಣೆ, ವೈಜ್ಞಾನಿಕ ಸಂಶೋಧನೆ ಹಾಗೂ ಸ್ಥಳೀಯ ಜನರ ಸಹಭಾಗಿತ್ವ ಇವೆಲ್ಲವೂ ಒಟ್ಟಾಗಿ ನಡೆದು ಈ ಕಾರಣದಿಂದ ಕೆಲವು ವರ್ಷಗಳಲ್ಲಿ ಹುಲಿಯ ಸಂಖ್ಯೆಗಳು ಉತ್ತಮ ಬೆಳವಣಿಗೆ ಕಂಡುಬಂದಿವೆ. ಹುಲಿ ಸಂರಕ್ಷಣೆ ಅಂದರೆ ಕೇವಲ ಒಂದು ಇಲಾಖೆ ಕೆಲಸವೂ ಅಲ್ಲ, ಅದು ವಿಜ್ಞಾನ, ಆಡಳಿತ ಮತ್ತು ಜನರ ಸಹಕಾರ ಸಮನ್ವಯವಾಗಿದೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ರಸ್ತೆಯಲ್ಲಿ ಹೋಗುವಂತಹ ವ್ಯಕ್ತಿಗಳು ಅಥವಾ ಒಂದು ಪ್ರಾಣಿಗಳನ್ನು ಗುರುತಿಸಬಹುದು ಕಣ್ಣಿನಿಂದ, ಆದ್ರೆ ಕಾಡಿನ ಒಳಗಡೆ ಚಲನೆಯಲ್ಲಿರುವಂತಹ ಈ ವನ್ಯಜೀವಿಗಳನ್ನ ಗುರುತಿಸುವಂತಹದ್ದು ಹೇಗೆ, ಅವಳ ಚಲನವಲನವನ್ನ ಮತ್ತೆ ಅದಕ್ಕೆ ಏನಾದ್ರೂ ಒಂದು ವೈಜ್ಞಾನಿಕ ವ್ಯವಸ್ಥೆ ಅಂತ ಏನಾದ್ರು ಇದೆಯಾ ಅಂತ?
0: ಕ್ಯಾಮರಾ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ
1: ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ತಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರತಿಯೊಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಲ್ಲ, ಅದು ಬೇರೆಯದೇ ಇರುತ್ತೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಪ್ರತಿ ಪ್ರಾಣಿಗಳು ವಿಭಿನ್ನವಾಗಿರುತ್ತವೆ. ಸೊ ಈ ಹುಲಿಗಳನ್ನ ನಾವು ತಗೊಳ್ಳೋದಾದ್ರೆ, ಸೊ ಹುಲಿಗಳ ಪಟ್ಟೆಗಳು, ಪ್ರತಿ ಹುಲಿಯದು ಪಟ್ಟೆಗಳು ವಿಭಿನ್ನವಾಗಿರುತ್ತವೆ. ನಾವು ಇದನ್ನೇ ಒಂದು ಆಧಾರವಾಗಿಟ್ಕೊಂಡು ಹುಲಿಗಳು ಓಡಾಡುವಂತ ಜಾಗದಲ್ಲಿ ಕ್ಯಾಮೆರಾಗಳನ್ನು ಸೆಟ್ ಮಾಡಿ ಇಟ್ಟಿರ್ತೀವಿ. ಸೊ ಹುಲಿಗಳು ಮಧ್ಯದಲ್ಲಿ ಓಡಾಡಿದಾಗ ಸೊ ಫೋಟೋ ಹೊಡೆಯುತ್ತೆ. ಸೊ ಆ ಹುಲಿಯ ಎರಡೂ ಭಾಗಗಳು ನಮಗೆ ಸಿಗುತ್ತೆ. ಸೊ ಅದನ್ನ ನಾವು ಆಧಾರವಾಗಿಟ್ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ವಿಶೇಷ ತಂತ್ರಾಂಶದಲ್ಲಿ ಹಾಕೊಂಡು ಒಂದು ಭಾಗದ ಅಂದ್ರೆ ಕಾಲಿನ ಬದಿಗೋ ಅಥವಾ ಎದೆಯ ಬದಿಗೋ ಅಥವಾ ಹಿಂಗಾಲಿನ ಬದಿಗೋ ಆ ಭಾಗದ ಪಟ್ಟೆಗಳನ್ನ ವಿಶ್ಲೇಷಣೆ ಮಾಡಿ ಅದು ಯಾವ ಹುಲಿ ಅಂತ ಮಾಡಿ ಅದನ್ನ ನಂಬರ್ ಕೊಡ್ತೀವಿ. ಸೊ ಇದರಲ್ಲಿ ನಾವು ಹುಲಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಥವಾ ಹಿಡಿಯೋದಿಲ್ಲ, ಏನು ಇಲ್ಲ. ಅದಷ್ಟ ಹೊತ್ತಿಗೆ ನಾವು ತೊಂದರೆ ಇಲ್ಲದೆ ಡಾಟಾವನ್ನು ಸಂಗ್ರಹ ಮಾಡಲಿಕ್ಕೆ ಒಂದಿದು ಉತ್ತಮ ವಿಧಾನವಾಗಿದೆ.
1: ಅಂದ್ರೆ ಶೇಕಡ 100ಕ್ಕೆ 100 ಹುಲಿಗಳು ಕೂಡ ಇದರ ಫೋಟೋ ತೆಗಿಲಿಕ್ಕೆ ಸಿಗ್ತವು?
0: ಶೇಕಡ 100ಕ್ಕೆ 100 ಅಂತಲ್ಲ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಫ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಹುಲಿಗಳು ಎಷ್ಟು ಬುದ್ಧಿವಂತ ಅಂತಂದ್ರೆ ಅವು ಕ್ಯಾಮ್ರಾವನ್ನು ತಪ್ಪಿಸಿ ಸ್ವಲ್ಪ ಓಡಾಡುತ್ತೆ.
1: ಏನೋ ಅಪಾಯ ಇದೆ ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅಲ್ಲಿಗೆ.
0: ಅಂದ್ರೆ ಇದು ನೈಸರ್ಗಿಕ ಅಲ್ಲ ಅಂತ ಅಷ್ಟೇ. ಅದು ಬಿಟ್ರೆ ಆಲ್ಮೋಸ್ಟ್ ಈಗ ಹಾಗಾಗಿ ಇದನ್ನ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ಕರಿತೀವಿ, ಅಂದ್ರೆ ಅಂದಾಜು ಮಾಡೋದು ಅಂತ. ಈಗ ನಾವು ಮನುಷ್ಯರ ಗಣತಿ ಅಂದ್ರೆ ಗಣತಿ ಅಂತಾನೆ ಕರಿತೀವಿ, ಪ್ರತಿ ಮನೆ ಮನೆಗೆ ಹೋಗಿ ಮಾಡೋದು. ಸೊ ಇದು ಆ ರೀತಿ ಅಲ್ಲ, ಇದು ಅಂದಾಜು ಮಾಡೋದು, ಪ್ಲಸ್ ಆರ್ ಮೈನಸ್ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ.
1: ಆಮೇಲೆ ಈಗ ಈ ಕಾಡಿನ ಒಳಗಡೆ ಕೆಲಸ ಮಾಡುವಂತ ಸಾಕಷ್ಟು ಸಿಬ್ಬಂದಿ ವರ್ಗ ಇದೆ, ಅರಣ್ಯ ಇಲಾಖೆಯಲ್ಲಿ ಕೂಡ ಇದೆ, ಜೊತೆಗೆ ಈ ಗ್ರಾಮ ಅರಣ್ಯ ಸಮಿತಿ ಅವರು ಕೂಡ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಜವಾಬ್ದಾರಿಗಳು ಏನೇನು?
0: ಕಾಡಿನಲ್ಲಿ ಗಸ್ತು ತಿರುಗುವಂತ ಸಿಬ್ಬಂದಿಗಳ ಜವಾಬ್ದಾರಿ ಅತಿ ಪ್ರಮುಖವಾಗಿದೆ. ಇವರೇ ಈ ವ್ಯವಸ್ಥೆ ಬೆನ್ನೆಲುಬು ಅಂತ ಹೇಳಬಹುದು. ಇವರು ಯಾವುದೇ ಮಳೆ, ಬಿಸಿಲು, ಕತ್ತಲೆ, ಗುಡ್ಡಗಾಡು ಏನನ್ನೂ ಲೆಕ್ಕಿಸದೆ ಹಗಲು ರಾತ್ರಿ ಗಸ್ತು ಮಾಡ್ತಾ ಇರ್ತಾರೆ. ಹಾಗೆ ಇದರಲ್ಲಿ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 47 ಅಕ್ರಮ ಕಳ್ಳಬೇಟೆ ತಡೆ ಶಿಬಿರಗಳಿದ್ದಾವೆ. ಸೊ ಇಲ್ಲಿ ನಾವು GPS ಇರಬಹುದು, ಡ್ರೋನ್, ಕ್ಯಾಮ್ರಾ ಟ್ರ್ಯಾಪ್ ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಕ್ರಮ ಬೇಟೆ, ಅರಣ್ಯನಾಶ ಮತ್ತು ಅತಿಕ್ರಮಣವನ್ನು ತಡೀತಾ ಇದ್ದೀವಿ. ಈ ಅರಣ್ಯ ಸಿಬ್ಬಂದಿಗಳ ನಿಸ್ವಾರ್ಥ ಸೇವೆಯಿಂದಲೇ ನಾವು ಈ ಅಮೂಲ್ಯವಾದಂತಹ ಅರಣ್ಯ ಸಂಪತ್ತನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ.
1: ಈಗ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಈ ಸಿಗ್ನಲ್ಗಳೆಲ್ಲ ಸಿಗುವುದಿಲ್ಲ, ಈ ಸಂಪರ್ಕಗಳೆಲ್ಲ ಹೇಗೆ ಸಾಧ್ಯವಾಗ್ತದೆ?
0: ನಾವು ವಾಕಿ ಟಾಕಿ ಯೂಸ್ ಮಾಡ್ತೀವಿ, ವೈರ್ಲೆಸ್ ಸಿಸ್ಟಮ್ ಎಲ್ಲ ಕಡೆ ಎನೇಬಲ್ ಆಗಿದೆ. ಸೊ ಇದರಿಂದ ನಾವು ಕಮ್ಯುನಿಕೇಶನ್ ಮಾಡ್ಕೋತೀವಿ.
1: ಸರಿ, ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಬೇಸಿಗೆಯಲ್ಲಿ ಕಂಡು ಬರುವಂತಹ ಈ ಬೆಂಕಿಗಳು ಅಥವಾ ಕಾಡ್ಗಿಚ್ಚು ಅಂತ ಹೇಳುವಂತಹದ್ದು, ಇದರ ಒಂದು ನಿರ್ವಹಣೆಗೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ?
0: ಹೌದು, ಈ ಬೆಂಕಿ ಅನ್ನೋದು ಕಾಡನ್ನ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ. ಆದರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೇಸಿಗೆಗಿಂತ ಮುಂಚೆನೆ ಬೆಂಕಿ ರೇಖೆಗಳನ್ನ ಮಾಡ್ತೀವಿ,
1: ಫೈರ್ ಪಾತ್ ಅಂತ ಹೇಳ್ತೀವಿ,
0: ಫೈರ್ ಲೈನ್ ಅಂತ ಕರಿತೀವಿ.

0: ಅದೇ ರೀತಿ ನಂತರ ನಿರಂತರವಾಗಿ ಗಸ್ತು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಬಹಳಷ್ಟು ವೀಕ್ಷಣಾ ಗೋಪುರಗಳಿದ್ದಾವೆ, ಅದೇ ರೀತಿ GIS ತಂತ್ರಜ್ಞಾನ ಮತ್ತೆ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಎಲ್ಲಿಯೇ ಬೆಂಕಿ ಬಿದ್ರು ವಿದಿನ್ 20 ಮಿನಿಟ್ಸ್ 30 ಮಿನಿಟ್ಸ್ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ. ಸೊ ಹೋಗಿ ನಾವು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ಸ್ಥಳೀಯ ಜನರನ್ನು ಸಹ ಒಂದು ವಿಶ್ವಾಸಕ್ಕೆ ತಗೊಂಡು ಸೊ ಅವರ ಸಹಕಾರದ ಮೂಲಕನೂ ನಾವು ಬೆಂಕಿಯನ್ನು ತಡೆಗಟ್ಟುತ್ತೇವೆ.
1: ಇದಕ್ಕೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನು ಸೇರಿಸಬೇಕು. ಯಾಕಂದ್ರೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅನ್ನುವಂತಹದಕ್ಕೆ ಕಾರಣ ಏನು ಅಂತ ಹೇಳಿ, ಈಗ ಮನುಷ್ಯರೇ ಕಾರಣವೋ ಅಥವಾ ನೈಸರ್ಗಿಕವಾಗಿಯೂ ಕೂಡ ಕಾಡಲ್ಲಿ ಮೊದಲೆಲ್ಲ ಹೇಳ್ತಾ ಇದ್ವಿ ಈ ಬಿದಿರು ಒಂದಕ್ಕೊಂದು ಸಂಘರ್ಷ ಆದರೂ ಕೂಡ ಬೆಂಕಿ ಉತ್ಪಾದನೆ ಆಗಬಹುದು ಅಂತ, ಇದೆಲ್ಲ ನಿಜವಾ?
0: ಬೆಂಕಿ ಹೆಚ್ಚಾಗಿ ಆಗೋದು ನಮ್ಮಲ್ಲೂ, ಅದರಲ್ಲೂ ಈ ಉತ್ತರ ಕನ್ನಡದಲ್ಲಿರಬಹುದು, 100ಕ್ಕೆ 100 ಮನುಷ್ಯ ನಿರ್ಮಿತ ಆಗಿರುತ್ತದೆ. ಸೊ ಬೇರೆ ದೇಶಗಳಲ್ಲಿ ಎಲ್ಲಿ ಪೈನ್ ಫಾರೆಸ್ಟ್ ಅಥವಾ ಸೂಚಿಪರ್ಣ ಮರಗಳಿರುತ್ತವಲ್ಲ, ಅಲ್ಲಿ ಕೆಲವೊಮ್ಮೆ ಸಿಡಿಲು ಗುಡುಗು ಅವುಗಳಿಂದ ಅಥವಾ ಅಲ್ಲಿ ಆಕ್ಚುಲಿ ಗುಡ್ಡಗಾಡು ಪ್ರದೇಶದ ಸ್ಲೋಪು ಬಹಳ ಜಾಸ್ತಿ ಇರುತ್ತೆ, ಇಳಿಜಾರು, ಅಲ್ಲಿ ಕೆಲವೊಮ್ಮೆ ಕಲ್ಲು ಬಂಡೆ ಉರುಳಿ ಬಂದು ಅದರಿಂದ ಕಿಡಿ ಹತ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಲ್ಲಿ ಅವುಗಳ ಸಂಖ್ಯೆ ಬಹಳ ಬಹಳ ನಗಣ್ಯ.
1: ಆಮೇಲೆ ಈಗ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ವೈಲ್ಡ್ ಲೈಫ್ ರಿಸರ್ಚ್ ಮತ್ತು ಟ್ರೈನಿಂಗ್ ಸೆಂಟರ್, ಇದರ ಒಂದು ಮಹತ್ವ ಮತ್ತು ಇದರ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ.
0: WRTC ಅಂತ ಕರಿತೀವಿ, ವೈಲ್ಡ್ ಲೈಫ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್. ಇದು ನಮ್ಮ ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಸೊ ಇದು ಕೇವಲ ಸಂಶೋಧನಾ ಕೇಂದ್ರವಲ್ಲ, ಇಲ್ಲಿ ವೈಜ್ಞಾನಿಕ ಸಂರಕ್ಷಣೆ ಕೇಂದ್ರ ಬಿಂದು ಆಗಿದೆ. ಇಲ್ಲಿ ನಾವು ಕ್ಯಾಮರಾ ಟ್ರ್ಯಾಪ್ ಅಲ್ಲಿ ತಗೊಂಡಿರುವಂತಹ ಎಲ್ಲ ಫೋಟೋಗಳನ್ನ ಪ್ರೊಸೆಸ್ ಮಾಡೋದಿರಬಹುದು ಅಥವಾ ಪಕ್ಷಿಗಳ ಸಮೀಕ್ಷೆ ಮಾಡೋದಿರಬಹುದು, ಅರಣ್ಯ ಪರಿಸರ ಅಧ್ಯಯನ ಮಾಡೋದಿರಬಹುದು, ಮರಗಳ ಬೆಳವಣಿಗೆ, ಜೀವವೈದ್ಯ ಸಂಶೋಧನೆ ಮುಂತಾದ ಅನೇಕ ಕಾರ್ಯಗಳಲ್ಲಿ ನಡೆಯುತ್ತವೆ. ಅದೇ ರೀತಿ ಬೇರೆ ಬೇರೆ ತರಬೇತಿ ಸಂಸ್ಥೆಗಳಿಂದ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅರಿವನ್ನು ಸಹ ಮೂಡಿಸುತ್ತೇವೆ.
1: ಅಂದ್ರೆ ಅದು ದಾಂಡೇಲಿಯಲ್ಲಿ ಇರುವಂತದ್ದು?
0: ದಾಂಡೇಲಿಯಲ್ಲಿದೆ.
1: ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ?
0: ಹಾ, ವಿಜ್ಞಾನಿಗಳು ಬಯಾಲಜಿಸ್ಟ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಎಲ್ಲಾದರೂ ಅರಣ್ಯ ಅಪರಾಧಗಳು ಆದರೆ ಸೊ ಅದನ್ನ ಯಾವ ರೀತಿ ಪತ್ತೆ ಹಚ್ಚೋದು, ಯಾವ ರೀತಿ ಅದನ್ನ ಪ್ರೊಸೆಸ್ ಮಾಡೋದು, ಅವನ್ನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ.
1: ಅಂದ್ರೆ ಇದು ಪ್ರಯೋಗಗಳು ಎನ್ನುವಂತಹದ್ದು ಈ ಪ್ರಯೋಗಾಲಯ ಅಥವಾ ಲ್ಯಾಬೊರೇಟರಿಯಲ್ಲಿ ಮಾತ್ರ ಆಗುವಂತಹ ಪ್ರಯೋಗವು ಅಥವಾ ಫೀಲ್ಡ್ ಅಲ್ಲಿ, ಆನ್ ಫೀಲ್ಡ್ ಅಲ್ಲಿ ಏನಾದರೂ ಕೆಲಸ ಆಗ್ತಾ ಇರ್ತದೆ?
0: ಆನ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಈಗ ಕೆಲವೊಮ್ಮೆ ಯಾವುದೋ ಒಂದು ಆಕಳನ್ನ ಚಿರತೆ ಹಿಡಿಯಿತು ಅಥವಾ ಹುಲಿ ಹಿಡಿಯಿತು ಅಂತ ಅನ್ಕೊಳ್ಳೋಣ, ದೂರು ಬರುತ್ತೆ. ಸೊ ಅವಕ್ಕೆ ಒಂದು ಕಡೆಯಲ್ಲಿ ನಾವು ಪರಿಹಾರ ಕೊಡ್ತೀವಿ, ಅದು ಕೊಡೋದು ಕೊಡ್ತೀವಿ, ಮತ್ತೊಂದು ಕಡೆ ನಾವು ಕ್ಯಾಮ್ರಾ ಟ್ರ್ಯಾಪ್ ಅನ್ನು ಸೆಟ್ ಮಾಡ್ತೀವಿ. ಅಲ್ಲಿ ನಿಜವಾಗೂ ಅಲ್ಲಿ ಬಂದಿದೆಯೋ, ಹುಲಿನೇ ಹಿಡಿತು, ಆಯ್ತು, ಅದಾದ ನಂತರ ನೆಕ್ಸ್ಟ್ ಯಾವ ಪ್ರಾಣಿ ಬರುತ್ತೆ. ಕೆಲವೊಂದ್ ಕಡೆ ವಿಶೇಷ ಆಸಕ್ತಕರ ಏನು ಘಟನೆಗಳು ನಡೆದಿದ್ದಾವೆ ಅಂದ್ರೆ, ಒಂದು ಹುಲಿ ತಿಂದು ಹೋದ ನಂತರ ಚಿರತೆ ಬರುತ್ತೆ, ಚಿರತೆ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ನಂತರ ಮುಂಗುಸಿನ ತಿನ್ಬಹುದು, ಮೊಸಳೆಗಳು ತಿಂದಿದ್ದೇವೆ, ಇವೆಲ್ಲ ರೆಕಾರ್ಡ್ಸ್ ನಮಗೆ ಸಿಗುತ್ತೆ.
1: ಆಮೇಲೆ ಆವಾಗಲೇ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ, ಈ ಮಾನವ ಮತ್ತು ವನ್ಯಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂತಹದ್ದು. ಬಹುಶಃ ಈ ಕಾಡಿಗೆ ಒತ್ತಟ್ಟಿನಲ್ಲಿ ಇರುವಂತಹ ಈ ಕೃಷಿ ಜಮೀನು ಇದೆಯಲ್ಲ, ಅವರು ಅದು ಯಾವಾಗ್ಲೂ ಹೇಳುವಂತಹ ಅದೇ ವಿಚಾರ, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳು ಬಂದು ಹಾವಳಿಯನ್ನು ಮಾಡಿದೆ, ಹಾನಿ ಮಾಡಿದೆ ಅಂತ ಹೇಳಿ, ಈ ಕೃಷಿಕರ ಒಂದು ಜವಾಬ್ದಾರಿ ಏನು ಅಂತ?
0: ಕಾಡು ಮತ್ತೆ ಮನುಷ್ಯ
1: ಒಂದು ರೀತಿಯ ಸಹಜೀವನ ಬೇಕಾಗಿದೆ.
0: ಹೌದು, ಸಹಜೀವನ ಬೇಕಾಗಿದೆ. ನಮ್ಮ ದೇಶದಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಇದೆ, ಆದರೆ ಎಲ್ಲಾ ಕಡೆ ಕಾಡಿದ್ದಲ್ಲಿ ಮನುಷ್ಯನ ಆವಾಸ ಸ್ಥಾನ ಇದ್ದೇ ಇದೆ. ಯಾಕೆಂದ್ರೆ ಅಷ್ಟು ಅವಲಂಬಿತರಾಗಿದ್ದಾರೆ, ಹೆಚ್ಚಾಗಿ ಕಾಡಿನಲ್ಲಿ ಕುಣಬಿಯವರು ಇರಬಹುದು, ಅಥವಾ ಈಗ ನಾವು ನಾಗರಹೊಳೆ ಕಡೆ ಹೋದ್ರೆ ಜೇನು ಕುರುಬರು, ಆದಿವಾಸಿಗಳು ಇರೋ ಅಂತ ಜಾಗ. ಆದ್ರೆ ಇವೆರಡು ಒಟ್ಟಿಗೆ ಹೋದರೆ ಅಂದ್ರೆ ಸಹಭಾಗಿತ್ವದಲ್ಲಿ ಹೋದ್ರೆ ಮಾತ್ರ ನಾವು ಕಾಡಿನ ಸಂರಕ್ಷಣೆ ಮಾಡಬಹುದು. ನಮ್ಮಲ್ಲಿ ಕಾಳಿಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಯಂ ಅಂತ ಒಂದು ವಿಶೇಷ ಕಾರ್ಯಕ್ರಮ ಆರಂಭಿಸಲಾಗಿದೆ. ಸೊ ಇಲ್ಲಿ ಇದರ ಉದ್ದೇಶ ಏನು ಅಂತಂದ್ರೆ, ಕಾಡಿನೊಂದಿಗೆ ಬದುಕುವ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಅವರನ್ನ ಸಂರಕ್ಷಣೆ ಭಾಗವಾಗಿಸಿತು. ಇದರಲ್ಲಿ ಅಡವಿ ಜಯಂಕಾರ ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಅವರಿಗೆ ಕಲಿಸಿ ಅದಾದ ನಂತರ ಅವರ ಏನು ಜೇನು ಉತ್ಪತ್ತಿ ಆಗುತ್ತಲ್ಲ ಅದನ್ನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ಮಾರಾಟ ಮಾಡ್ತೀವಿ. ಹಾಗೆ ಮರಳಿ ಮನೆಗೆ ಯೋಜನೆ ಮುಖಾಂತರ ವಸತಿ ನಿಲಯದ ಮಕ್ಕಳಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವಂತ ಅವಕಾಶ ನೀಡ್ತೀವಿ. ಹಾಗೆ ಮಹಿಳೆಯರಿಗೆ ಕಾಯಿರ್ ಅಂದ್ರೆ ತೆಂಗಿನ
1: ನಾರು
0: ಇದರ ಉತ್ಪನ್ನ ತಯಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಕಿಡ್ ಫಾರೆಸ್ಟರ್ ಅಂದ್ರೆ ನಗರದ ಮಕ್ಕಳಿಗೆ ಕಾಡು ಅಂದ್ರೆ ಏನು ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮ

0: ಮಾಡ್ತೀವಿ, ಅಥವಾ ಪ್ರಕೃತಿ ಶಿಕ್ಷಣ ಅಂತಾನು ಹೇಳ್ಬೋದು. ಹಾಗೆ ಡಿಜಿಟಲ್ ಶಿಕ್ಷಣ ಮತ್ತೆ ಸಂಗೀತ ಹಾಗೂ ಚಿತ್ರಕಲೆ ಮುಖಾಂತರ ಪರಿಸರ ಜಾಗೃತಿ ಹಾಗೂ ಇತರ ಕಾರ್ಯಕ್ರಮಗಳನ್ನು ಇಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಸೊ ಸಂರಕ್ಷಣೆ ಯಶಸ್ವಿಯಾಗಬೇಕು ಅಂತಂದ್ರೆ ಜನರ ವಿಶ್ವಾಸ ಮತ್ತೆ ಸಹಕಾರ ಅತ್ಯಗತ್ಯ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗಿದೆ.
1: ಈಗ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ, ಇದರಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಏನೇನು ಹಾಗೂ ಪ್ರವಾಸಿಗರ ಒಂದು ಜವಾಬ್ದಾರಿ ಏನು ಅಂತ?
0: ಇವಾಗ ತಾವು ನೋಡ್ತಾ ಇರುವ ಹಾಗೆ ಪರಿಸರ ಅನ್ನೋದು ಒಂದು ಆಸ್ತಿಯಾಗಿ ನಾವು ನೋಡಬೇಕು ಹೊರತು ಸಂಪನ್ಮೂಲ ಅಥವಾ ಒಂದು ಆರ್ಥಿಕ ಮೂಲವಾಗಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನರ ಮನಸ್ಥಿತಿ ಅದೊಂದು ಸ್ವಲ್ಪ ಚೇಂಜ್ ಆದ್ರೆ ಸೊ ನಮಗೆ ಪರಿಸರ ಸಂರಕ್ಷಣೆ ಬಹಳ ಅತ್ಯುತ್ತಮವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋದ್ರೆ ಅಲ್ಲಿ ನಾವು ಅದನ್ನ ಯಾವ ರೀತಿ ಭೋಗಿಸಬಹುದು ಅನುಭವಿಸಬಹುದು ಅನ್ನೋದು ಜನರ ಮನಸ್ಸಲ್ಲಿರುತ್ತೆ. ಅದೇ ಸ್ವಲ್ಪ ಪ್ರಕೃತಿಯ ಬಗ್ಗೆ ನಾವು ಕಾಳಜಿ ಕೊಟ್ಟು ಅದನ್ನ ನಾವು ಪ್ರಕೃತಿಯ ಸವಿಯನ್ನ ಸವಿದರೆ ಪ್ರಕೃತಿಗೂ ಸಹಕಾರಿ ಜನರಿಗೂ ಲಾಭದಾಯಕ.
1: ಬಹುಶಃ ಇದನ್ನ ಈ ಜೇನುನೊಣಗಳಿಗೆ ನಾವು ಹೋಲಿಕೆ ಮಾಡಬಹುದು. ಮಕರಂದವನ್ನ ಪರಾಗವನ್ನ ಮಾತ್ರ ಅದು ಹೀರಬೇಕಷ್ಟೇ ಹೊರತು ಇಡೀ ಹೂವನ್ನ ಡ್ಯಾಮೇಜ್ ಮಾಡಬಾರದು ಅಂತ.
0: ತಾವು ಬಹಳ ಸರಿಯಾಗಿ ಹೇಳಿದ್ರಿ. ಸೊ ಇಲ್ಲಿ ಕಾಳಿಹುಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಹಳಷ್ಟು ಪ್ರಕೃತಿ ಪ್ರಿಯರಿಗೆ ಸುತ್ತಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಇಲ್ಲಿ ಪ್ರಕೃತಿಯನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿ ಸಂರಕ್ಷಿಸುವುದು ಏನು ನಮ್ಮ ಪ್ರಕೃತಿ ಪ್ರಿಯರ ಜವಾಬ್ದಾರಿಯಾಗಿದೆ. ಸೊ ಇಲ್ಲಿ ಜೀಪ್ ಸಫಾರಿ ಇದೆ, ಕುಳಿಗಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅಣಶಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅದೇ ರೀತಿ ಪಕ್ಷಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಕೆನೋಪಿ ವಾಕ್ ಇದೆ, ಹಾಗೆ ಆನೆ ಶಿಬಿರ ಇದೆ, ಸಿಂತೇರಿ ರಾಕ್ಸ್ ಇದೆ, ಆಕಳಗವಿ ಮುಂತಾದ ಪ್ರೇಕ್ಷಣೀಯ ಸ್ಥಾನಗಳು ಇವೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ಸಂರಕ್ಷಣೆ ಮಹತ್ವವನ್ನು ಇವು ತಿಳಿಸುತ್ತವೆ.
1: ಅಂದ್ರೆ ಪ್ರವಾಸಿಗರು ಬಂದಾಗಲೂ ಕೂಡ ಜವಾಬ್ದಾರಿಯುತವಾಗಿ ಒಂದು ಅಧ್ಯಯನವನ್ನು ಮಾಡಬಹುದು.
0: ಹೌದು
1: ಸರ್. ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಈಗಾಗಲೇ ಮಾತನಾಡಿದ್ವಿ, ಹುಲಿಗಳಿವೆ ಜೊತೆಗೆ ಬೇರೆ ಬೇರೆ ವನ್ಯ ಪ್ರಾಣಿಗಳು ಕೂಡ ಇವೆ ಅಂತ ಹೇಳಿ, ಆ ಬೇರೆ ವನ್ಯಜೀವಿಗಳು ಅಂದ್ರೆ ಯಾವ್ಯಾವ?
0: ಇಲ್ಲಿ ಆನೆಗಳಿದಾವೆ, ಚಿರತೆಗಳಿದಾವೆ, ಚಿರತೆಗಳಲ್ಲೂ 10% ಕಪ್ಪು ಚಿರತೆಗಳು ಇದಾವೆ. ಆಮೇಲೆ ಕಾಡೆಮ್ಮೆಗಳಿದಾವೆ, ಕಡವೆಗಳಿದಾವೆ, ಚುಕ್ಕೆ ಜಿಂಕೆಗಳು, ಕಾಡು ಹಂದಿ, ನಂತರ ಸೀಳು ನಾಯಿ, ಕರಡಿ, ಹಾಗೆ ಹಾವುಗಳಲ್ಲಿ ವಿಶೇಷವಾಗಿ ಕಾಳಿಂಗ ಸರ್ಪ, ಹಾಗೆ ಮುಂತಾದ ವನ್ಯಜೀವಿಗಳಿದಾವೆ. ಇದೇ ರೀತಿ ಪಕ್ಷಿ ಪ್ರಿಯರಿಗೂ ಇದು ಒಂದು ಉತ್ತಮ ಜಾಗವಾಗಿದೆ. ಹೇಗೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ 300 ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ಕಂಡು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾರ್ನ್ಬಿಲ್ ಅಲ್ಲೇ ಅತಿ ದೊಡ್ಡ ಜಾತಿಯ ಪಕ್ಷಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಪೈಲ್ಡ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇರ್ಬೋದು, ಮುಂತಾದ ಪಕ್ಷಿಗಳು ಕಂಡು ಬರುತ್ತವೆ. ಇಲ್ಲಿ ವಿಶೇಷ ಹೇಳಬೇಕು ಅಂತಂದ್ರೆ ಮಲಬಾರ್ ವಿಸ್ಲಿಂಗ್ ಥ್ರಶ್ ಅಂತಿದೆ, ಬಹಳ ಸುಂದರವಾಗಿ ಹಾಡು ಹೇಳುತ್ತೆ. ಸಿಳ್ಳೆ ಹಾಕುವಂತ ನಿತ್ಯ ಹರಿದ್ವರ್ಣ ಕಾಡಿನ ತೊರೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಪಕ್ಷಿ.
1: ಸರಿ, ಈಗಾಗಲೇ ಒಂದು ಮಾತನ್ನ ನಾನು ಹೇಳಿದ್ರೆ, ಈ ಒಂದು ಮಾನವ ಒಂದು ವನ್ಯಜೀವಿ ಸಂಘರ್ಷದ ಬಗ್ಗೆ ಹೇಳಿದ್ವಿ, ಆಮೇಲೆ ಈಗ ಅರಣ್ಯ ಸಂರಕ್ಷಣೆಯ ಸಮಿತಿಯಲ್ಲಿಯೂ ಕೂಡ ಜನರು ಪಾಲ್ಗೊಳ್ಳಬಹುದು ಅಂತ ಹೇಳಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ಒಂದು ಅವರ ಜವಾಬ್ದಾರಿಯನ್ನು ನಿರ್ವಹಿಸಬಹುದು?
0: ಪ್ರತಿಯೊಬ್ಬ ನಾಗರಿಕನು ಏನು ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಹಕರಿಸಬಹುದು. ಅವ್ರು ಏನು ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂತಲ್ಲ, ತಮ್ಮ ಜವಾಬ್ದಾರಿ ಅಂತ ಇಟ್ಕೊಂಡು ಮನೆಯಲ್ಲಿ ತಾವು ಹೇಗೆ ಇರ್ತೀವೋ ಅದೇ ರೀತಿ ಅರಣ್ಯಕ್ಕೆ ಭೇಟಿ ನೀಡಿದಾಗ ಪ್ಲಾಸ್ಟಿಕ್ ನ ಎಸಿಬಾರದು, ವನ್ಯಜೀವಿಗಳ ಕಂಡ್ರೆ ಏನನ್ಸುತ್ತೆ ಅಯ್ಯೋ ಮಂಗ ಇದೆ ಅದಕ್ಕೆ ಆಹಾರ ಕೊಡೋಣ ಹಸುವಾಗಿದೆ ಅಂತ, ನಾವು ಆ ರೀತಿ ಮಾಡೋದೇ ತಪ್ಪು. ಯಾಕೆಂದ್ರೆ ಅವರ ಜೀರ್ಣಾಂಗ ವ್ಯೂಹ ಬೇರೆ ಇರುತ್ತೆ, ಅವರ ಕಾಡು ಹಣ್ಣುಗಳನ್ನ ಸೊಪ್ಪುಗಳನ್ನ ತಿಂದು ಬದುಕುವಂತವಕ್ಕೆ ನಾವು ಕರೆದ ತಿಂಡಿಯನ್ನ ಅಥವಾ ಬೇರೆ ಏನನ್ನು ಕೊಟ್ಟು ಮಾಡಿದರೆ ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗೆ ನಾವು ಕೆಲವೊಂದ್ ಕಡೆ ಆನೆ ಬಂತು ಸೆಲ್ಫಿ ತಗೋತೀವಿ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅವುಗಳ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಮತ್ತೆ ನಾವು ಎಲ್ಲಾದ್ರೂ ಈಗ ಅಕ್ರಮ ಬೇಟೆ ಆಗೋದಿರ್ಬೋದು, ಅರಣ್ಯ ನಾಶ ಆಗೋದಿರ್ಬೋದು, ಇಂಥವನ್ನೆಲ್ಲ ಕಂಡು ಬಂದ್ರೆ ತಕ್ಷಣ ಅಲ್ಲಿಯ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡೋದಿರ್ಬೋದು, ಹಾಗೆ ಎಸ್ಪೆಷಲಿ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಆಸಕ್ತಿ ಬೆಳೆಸುವಂತ ಈಗ ಕಿಡ್ ಫಾರೆಸ್ಟರ್ ಅಂತ ನಾನು ತಮಗೆ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದೆ, ಅವುಗಳಲ್ಲಿ ಇನ್ವಾಲ್ವ್ ಮಾಡೋದ್ರ ಮುಖಾಂತರ. ಈಗ ಮಳೆಗಾಲ ನಡೀತಾ ಇದೆ, ಸೊ ಇವಾಗ ಅಟ್ಲೀಸ್ಟ್ 1 ಅಥವಾ 2 ಮರಗಳನ್ನ ನೆಡೋದು, ಅಟ್ಲೀಸ್ಟ್ ಮನೆಯಲ್ಲಿ ನೀರನ್ನು ಉಳಿಸೋದ್ರ ಮುಖಾಂತರ ಸಹ ನಾವು ಕಾಡನ್ನ ಉಳಿಸಬಹುದು, ಹಾಗೆ ಹುಲಿ ಸಂರಕ್ಷಣೆಯನ್ನು ಮಾಡಬಹುದು.
1: ಈಗ ವಿಶ್ವ ಹುಲಿ ದಿನದ ಸಂದರ್ಭದಲ್ಲಿ ಜನರಿಗೆ ನಿಮ್ಮ ಒಂದು ಸಂದೇಶ ಏನು?
0: ಒಂದು ಚಿಕ್ಕ ಕತೆ ಹೇಳ್ತೀನಿ.
1: ಹೇಳಿ.
0: ಒಂದು ಮಗ ಮತ್ತೆ ಅಪ್ಪ ಕಾಡಿನಲ್ಲಿ ಹೋಗ್ತಾ ಇದ್ರಂತೆ, ಅದು ಹುಲಿ ಇರುವಂತ ಕಾಡು. ಅಪ್ಪ ಮಗನಿಗೆ ಹೇಳಿದಂತೆ, ಇದು ನೋಡಪ್ಪ ಹುಲಿ ಇರುವಂತ ಕಾಡು, ನಾವು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೀವಿ ಅಂತ.

0: ಸೊ ಹೋದ್ರು, ಮಗ ಲಾಸ್ಟ್ ಬಂದ ನಂತರ ಕೇಳದ್ನಂತೆ, ಅಪ್ಪ ಹುಲಿ ಇರುವಂತ ಕಾಡು ಅಂತ ತಾವ್ ಹೇಳಿದ್ರಲ್ವಾ, ಬಟ್ ಹುಲಿ ನಮ್ಗೆ ಕಂಡೇ ಇಲ್ಲ ಅಂತ. ಆವಾಗ ಅಪ್ಪ ಹೇಳದ್ನಂತೆ, ನಾವು ಇಲ್ಲಿ 100 ಸರ್ತಿ ಹೋದ್ರು ಸಹ ಹುಲಿ ನಮ್ಗೆ ಕಾಣದೇ ಇರಬಹುದು, ಆದ್ರೆ 100 ಸಲಿನ ಹುಲಿ ನಮ್ಮನ್ನ ನೋಡಿರುತ್ತೆ ಅಂತ. ಅಂದ್ರೆ ಹುಲಿ ಮನುಷ್ಯರನ್ನ ಅನಗತ್ಯವಾಗಿ ಎದುರಿಸೋದಿಲ್ಲ, ಅದು ಕಾಡಿನ ಶಿಸ್ತನ್ನ ಪಾಲಿಸುವಂತ ಒಂದು ಬುದ್ಧಿವಂತ ಜೀವಿ. ಹಾಗೆ ಸಹ ನಾವು ಪ್ರಕೃತಿಯ ನಿಯಮಗಳನ್ನ ಗೌರವಿಸಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಹುಲಿಯನ್ನ ಉಳಿಸಿದ್ರೆ ಒಂದು ಅರಣ್ಯ ಉಳಿಯುತ್ತೆ, ಒಂದು ನದಿ ಉಳಿಯುತ್ತೆ, ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಉಳಿಯುತ್ತವೆ, ಲಕ್ಷಾಂತರ ಜನರ ನೀರಿನ ಮೂಲ ಉಳಿಯುತ್ತದೆ, ಮುಂದಿನ ಪೀಳಿಗೆಯ ಭವಿಷ್ಯ ಸುರಕ್ಷಿತವಾಗುತ್ತದೆ. ಆದ್ದರಿಂದ ಹುಲಿಯನ್ನು ಉಳಿಸುವುದು ಎಂದರೆ ಕೇವಲ ಒಂದು ಪ್ರಾಣಿಯನ್ನು ಉಳಿಸುವುದು ಅಂತಲ್ಲ, ಇಡೀ ಜೀವ ಜಗತ್ತನ್ನು ಉಳಿಸುವುದು.
1: ಈ ಸಂದರ್ಭದ ಒಂದು ಸಂಕಲ್ಪ ಏನಿರಬೇಕು ಅಂತ,
0: ಕಾಡನ್ನು ಪ್ರೀತಿಸೋಣ, ವನ್ಯಜೀವಿಗಳನ್ನು ಗೌರವಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನು ನೀಡೋಣ.
1: ಬಹುಶಃ ಈ ಹುಲಿ ಸಂರಕ್ಷಣೆ ಎನ್ನುವಂತಹದ್ದು ಒಂದು ಸಾಂಕೇತಿಕವಾದರೂ ಕೂಡ ಈ ಮೂಲಕ ನಾವು ಪರಿಸರ ಸಂರಕ್ಷಣೆಗೂ ಕೂಡ ನಮ್ಮ ಕೊಡುಗೆಯನ್ನು ಕೊಡಬಹುದು ಎನ್ನುವಂತಹ ಒಂದು ಸಂದೇಶ ಪ್ರಮುಖವಾಗಿರುವಂತಹದ್ದು. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಹರಿಕಿರಣ್ ಭಟ್ ಅವರೇ. ವಿಶ್ವ ಹುಲಿ ದಿನದ ಸಂರಕ್ಷಣೆ ದಿನದ ಒಂದು ಮಹತ್ವ ಏನು, ಹಾಗೂ ನಮ್ಮ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಈ ದಾಂಡೇಲಿ ಮತ್ತು ಕದ್ರಾ ವಲಯದಲ್ಲಿ ಈ ಹುಲಿ ಸಂರಕ್ಷಣೆಯನ್ನು ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಯಾವ ರೀತಿ ಮಾಡಲಾಗ್ತಾ ಇದೆ, ಪ್ರವಾಸಿಗರ ಹಾಗೂ ಜನಸಾಮಾನ್ಯರಿಗೆ ಒಂದು ಜವಾಬ್ದಾರಿಯನ್ನ ಯಾವ ರೀತಿ ಸಮರ್ಥವಾಗಿ ನಿರ್ವಹಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನ ನೀವು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರ.
0: ಧನ್ಯವಾದಗಳು ಸರ್. ನಮಸ್ತೆ.
2: ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
5: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30
1: ತರಂಗ
0: ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

ಕೇಳಿ ಮಂಗಳೂರು ಆಕಾಶವಾಣಿ ಕಟ್ಟಿ ಬೆಳೆಸಿದ ಬಾನುಲಿ ಪ್ರಸಾರಕರ ಮಾತಿನ ರಂಗ ತರಂಗಾಂತರಂಗ ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ನಿಮಿಷ

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ.
1: ಕಾರ್ಯಕ್ರಮದ ಮೊದಲಿಗೆ ಟಾಕ್ಸಿಕ್ ಚಿತ್ರಕ್ಕಾಗಿ ವಿಶಾಲ್ ಮಿಶ್ರಾ ಅವರು ಹಾಡಿರುವ ಗೀತೆ, ರಾಜ್ ಶ್ರೀಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಶಾಲ್ ಮಿಶ್ರಾ.

ಅಮಿತ್ ತ್ರಿವೇದಿ ಅವರು ಹಾಡಿರುವ ಆರ್ ಆರ್ ಆರ್ ಚಿತ್ರದ ಗೀತೆ. ರಿಯಾ ಮುಖರ್ಜಿ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಎಂ ಎಂ ಕೀರವಾಣಿ.

ಆನಂದ್ ರಾಜಾನಂದ್ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ವೆಲ್ಕಮ್ ಟು ದಿ ಜಂಗಲ್ ಚಿತ್ರದ ಗೀತೆ. ಗಾಯಕರು ಅಮೃತ ಫಡ್ನವೀಸ್ ಮತ್ತು ಆನಂದ್ ರಾಜಾನಂದ್.

ಕಾರ್ಯಕ್ರಮದ ಮುಂದಿನ ಗೀತೆ ತೇರಾ ಯಾರ್ ಹೂಮೆ ಚಿತ್ರದಿಂದ. ಕುನಾಲ್ ವರ್ಮಾ ಅವರ ರಚನೆಯನ್ನು ಹಾಡಿದರೆ ಸಚಿತ್ ಟಂಡನ್ ಮತ್ತು ಪಾಯಲ್ ದೇವ್, ಸಂಗೀತ ನೀಡಿದರೆ ಪಾಯಲ್ ದೇವ್ ಮತ್ತು ಆದಿತ್ಯ ದೇವ್.

ಕಾರ್ಯಕ್ರಮದ ಕೊನೆಯದಾಗಿ ಪೆದ್ದಿ ಚಿತ್ರಕ್ಕಾಗಿ ನಿತೇಶ್ ಅಹೇರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ರಕೀಬ್ ಆಲಂ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

0: ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವೇಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ? ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ,

0: ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: और फैजान के साथ विमलेश को आज्ञा दीजिए।
1: नमस्कार।
2: उमंग उमंग उमंग उमंग।
3: ಇದುವರೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದರೆ ತರಂಗಾಂತರ 275.5 meters, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz, ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ನಿಲಯದ ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮೊಂದಿಗೆ ನಾನು ಸಿದ್ಧಕಟ್ಟೆ ಮಲ್ಲಿಕಾ ಅಜೀಶ್ ಶೆಟ್ಟಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವೇಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ? ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
8: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
7: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 12
3: ಕೇಳುಗರೆ, ಇದೀಗ ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಬೆಂಗಳೂರಿನ ಬಿಂದು ಪ್ರಕಾಶ್ ಅವರು ಹೊಸ ಬೆಳಕು ಚಿತ್ರದ ಗೀತೆ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ತೆರೆದಿದೆ ಮನೆ ಓ ಬಾ ಅತಿಥಿ, ಕುವೆಂಪು ಅವರ ಸಾಹಿತ್ಯ ಇರುವ ಈ ಗೀತೆ ಮಾಧುರ್ಯಪೂರ್ಣವಾಗಿದೆ, ಗಾಯನವು ಸುಂದರವಾಗಿದೆ, ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಪ್ರಸಾರ ಮಾಡ್ತೀವಿ. ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಹಾಡಿರುವ ಈ ಗೀತೆ ಇದೀಗ ಕೇಳಿ.

ಮಹೇಶ್ ಹೊಸೂರು ಶಿಕಾರಿಪುರದಿಂದ ವಿಷ್ಣುಸೇನ ಚಿತ್ರದ ಗೀತೆ ಪ್ರಸಾರ ಮಾಡುವಂತೆ ಕೇಳಿದ್ದಾರೆ. ಇಂದು ಗುರುಪೂರ್ಣಿಮೆ ಇದೆ, ಹಾಗಾಗಿ ಎಲ್ಲ ಗುರುಗಳಿಗೆ ವಂದನೆ ಸಲ್ಲಿಸೋಣ ಅಂತ ಕೇಳಿಕೊಂಡಿದ್ದಾರೆ. ಇದೇ ಗೀತೆಗೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಜಾರ್ಕಳದಿಂದ ಡಿಸಿ ಗಣೇಶಾಚಾರ್ಯ ಅಪೇಕ್ಷೆ ಸಲ್ಲಿಸಿದ್ದಾರೆ. ಪ್ರತಿನಿತ್ಯ ಜ್ಞಾನವನ್ನು ಕಲಿಸುವ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗೀತೆ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಸಾಹಿತ್ಯ ಉಪೇಂದ್ರ, ಸಂಗೀತ ದೇವಾ.

0: ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹೋಂ ಬಿಸಿಲು ಚಿತ್ರದ ಗೀತೆ ಕೇಳಬೇಕೆಂದು ಸಂದೇಶ ಕಳಿಸಿದವರು ಬಿಜಾಪುರದಿಂದ ಸುದರ್ಶನ್ ಭರತ್ಕುಮಾರ್. ಸಾಹಿತ್ಯ ಸಂಗೀತ ಮನಮುಟ್ಟುವಂತಿದೆ, ಈ ಸುಮಧುರ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000

ಉಡುಪಿ ಬಂಟಕಲ್ಲಿನ ಸದಾನಂದ ನಾಯಕ್ ಅವರು ಒಂದಾಗೋಣ ಬಾ ಚಿತ್ರದ ಗೀತೆಗೆ ಎಸ್ಎಂಎಸ್ ಮಾಡಿದ್ದಾರೆ. ಪ್ರಕೃತಿ ನಾಶ ಆಗ್ತಾ ಇರೋ ಈ ದಿನಗಳಲ್ಲಿ ಜಾಗೃತಿ ಮೂಡಿಸೋ ಅಗತ್ಯ ಇದೆ ಅಂತ ಹೇಳ್ತಾ ಗೀತೆಗೆ ಅಪೇಕ್ಷೆ ಪಟ್ಟಿದ್ದಾರೆ, ಗೀತೆಯನ್ನು ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ರಚನೆ ಮತ್ತು ಸಂಗೀತ ಹಂಸಲೇಖ. ಇದೀಗ ಕೇಳಿ ನಿಮ್ಮ ಇಷ್ಟದ ಗೀತೆಯನ್ನು.

ಬೆಳ್ಳಿ, ನೀನು ನನ್ನ ಪ್ರಾಣ, ನನ್ನ ಸರ್ವಸ್ವ. ಈ ಲೋಕ ನೀನಿಲ್ಲದೆ ಶೂನ್ಯ. ಐ ಲವ್ ಯು, ಐ ಲವ್ ಯು.

ಚೈತ್ರದ ಚಿಗುರು ಚಿತ್ರದ ಮೇಘ ಮೇಘ ನಿನ್ನೆ ಸಂಗಾತಿ ಗೀತೆ ಪ್ರಸಾರ ಮಾಡಿ ಅಂದಿದ್ದಾರೆ ವಿ ಯೋಗೀಶ್ ಪೇರಂದಡ್ಕ ಹಾಗೂ ಸಹೋದರಿ ಕಾಶಿಪಟ್ನ ಬೆಳ್ತಂಗಡಿಯಿಂದ. ನಮ್ಮ ತಂಗಿ ಶಶಿಕಲಾ ಗುನುಗುವ ಅದೆಷ್ಟು ಹಾಡುಗಳಲ್ಲಿ ತನ್ಮಯಗೊಳಿಸುವ ಈ ಗೀತೆಯೂ ಒಂದು. ಅವಳ ಹುಟ್ಟು ಹಬ್ಬಕ್ಕೆ ಅವಳಿಗೆ ವಿಶೇಷ ಅಚ್ಚರಿ ನಮ್ಮ ಆಕಾಶವಾಣಿ ಮೂಲಕ ಈ ಗೀತೆಯ ಉಡುಗೊರೆ ಅಂದಿದ್ದಾರೆ. ಹಾ, ಅಂದಹಾಗೆ ನಮ್ಮ ಕಡೆಯಿಂದಲೂ ನಿಮ್ಮ ತಂಗಿಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳಿ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: ಇದುವರೆಗೆ ಎಸ್ಎಂಎಸ್ ಮೆಲೋಡಿಯಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಚಂದ್ರಶೇಖರ್ ಪಾಣಾಜೆ ಮತ್ತು ಅನಿಲ್ ರಾಯ್. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ಕಾರ್ಯಕ್ರಮ ಇದೀಗ ಕೇಳಿ.
4: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನಿಮ್ಮ ಯಕ್ಷಗಾನದ ಆರಂಭ ಹೇಗೆ ಆಯಿತು ಮತ್ತೆ ಯಕ್ಷಗಾನದಲ್ಲಿ ನಿಮಗೆ ಆಸಕ್ತಿ ಹುಟ್ಟೋದಕ್ಕೆ ಏನ್ ಕಾರಣ?
1: ನಾನು ಮೂಲತಃ ಒಂದು ಬಡತನ ಕುಟುಂಬದಿಂದ ಹುಟ್ಟಿ ಬಂದವಳು. ಯಕ್ಷಗಾನ ಅಂದ್ರೆ ನಾವು ಸಣ್ಣದಿರುವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಯಕ್ಷಗಾನ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ಇದೇ ಈ ಕರ್ನಾಟಕ ಮೇಳ, ಕದ್ರಿ ಮೇಳ ಇದೆಲ್ಲ ನಮ್ಮ ಅಡ್ಡೆ ನಾಟಕಕ್ಕೆ ತುಂಬಾ ಅವಾಗವಾಗ ಬರ್ತಾ ಇತ್ತು, ವಾರ ವಾರ. ಅವಾಗ ಈಗಿನ ಹಾಗೆ ಎಲ್ಲ ಇದು ಕರೆಂಟಿನ ವ್ಯವಸ್ಥೆ ಏನಿಲ್ಲ, ಸೂಟೆ ಮಡಲಿನ ಸೂಟೆ ಇಟ್ಕೊಂಡು ನನ್ನ ತಂದೆ ಎದುರಿಂದ ಹೀಗೆ ಬೀಜಿಕೊಂಡು ಹೋಗುದು, ನಾವು ಅವರೊಟ್ಟಿಗೆ ಹೋಗುದು. ಹೋಗಿ ಅಲ್ಲಿ ಒಂದು ಗೋಣಿಸ ತಗೊಂಡು ಹೋಗ್ತೇವೆ ಕೂತುಕೊಳ್ಳಿಕ್ಕೆ. ಅಂದ್ರೆ ಚೇರ್ ಅಲ್ಲಿ ಕೂತು ತೆಗೆಯುವಷ್ಟು ಹಣ ಇಲ್ಲ ನಮ್ಮ ಹತ್ರ, ನೆಲಕ್ಕೆ 2 ರೂಪಾಯಿ ಟಿಕೆಟ್. ಅವಾಗ ಆ ಸಂದರ್ಭದಲ್ಲಿ ನೆಲದಲ್ಲಿ ಕೂತು ನಾವು ಯಕ್ಷಗಾನ ನೋಡ್ತಾ ಇರುವಾಗ ಅವರು ಮಾಡುದನ್ನು ನೋಡಿ ನನಗೆ ಏನೋ ಒಂದು ರೀತಿಯ ಎಂತ ಅಂತ ಅದಕ್ಕೆ ಹೇಳಲಿಕ್ಕೆ ಆಗಿ ಶಬ್ದಗಳೇ ಇಲ್ಲ, ಆ ತರದ ಒಂದು ಭಾವನೆ. ನಾನು ಗ್ರಹಿಸುದು ಅಂದ್ರೆ ಅದು ಅವರದ್ದೇ ಚಿನ್ನ, ಈ ಆಭರಣ ಎಲ್ಲ ಹಾಕ್ತಾರೆ, ಅದು ಅವರದ್ದೇ ಇರ್ಬೋದು ಹಾಗೆ ಅಂತ ಒಂದು ನನ್ನ ಮನಸ್ಸಲ್ಲೆಲ್ಲ ಆಗುದು. ಇವತ್ತು ಯಕ್ಷಗಾನ ಆಗಿ ಒಂದು ಈಶ್ವರ ಪಾರ್ವತಿಯ ಅಥವಾ ಒಂದು ರಾಜವೇಷವನ್ನು ನೋಡಿ ಅವತ್ತು ಮನೆಗೆ ಹೋಗಿ ನಮ್ಮ ನೆರೆಕರೆಯವರು ತುಂಬಾ ಜನ ಇರ್ತಾರೆ, ನಾವು ಬಂದು ಒಬ್ರು ಭಾಗವತರು ಅಂದ್ರೆ ಭಾಗವತರು ಮಾಡ್ತಾರಲ್ಲ ಅದು, ಒಬ್ರು ಚೆಂಡೆಯವರು ಇನ್ನೊಬ್ರು ಮದ್ದಲೆಗೆ, ಈ ತರ ಒಂದು ಮಾಡಿ ನಾನು ವೇಷ ಮಾಡುದು. ಇಬ್ರು ಇರ್ತೇವೆ ಲೇಡೀಸ್, ನಾವು ಇಬ್ರು, ಅವರು ನಾವು ವೇಷ. ನಾನೊಂದು ಈ ರಾಜವೇಷ ಮಾಡಿದ್ದೇ ನನ್ನ ತಲೆಗೆ ಅದು ಮೊದ್ಲಿಂದಲೇ ಒಂದು ಅಡರಿ ಹೋಗುದು ಅಂತ ಹೇಳ್ತಾರಲ್ಲ ಅವತಾರ.
0: ನಿಮ್ಮೊಟ್ಟಿಗೆ ಯಾರಿದ್ದು?
1: ನನ್ನೊಟ್ಟಿಗೆ ಒಬ್ರು ಗೀತಾ ಅಂತ ಹೇಳಿದ್ರು, ನಮ್ಮ ನೆರೆಕರೆಯವರು. ಅವರು ಸ್ತ್ರೀ ಪಾತ್ರ ಒಂದು ವೇಷ, ಅದು ಮನೆಯಲ್ಲಿದ್ದಂತಹ ಬಟ್ಟೆಯನ್ನೆಲ್ಲ ಕಟ್ಟಿಕೊಂಡು ನಾವು ವೇಷ ಮಾಡುದು. ಅವರೊಂದು ಕುಂದದು ಸ್ವಲ್ಪ ನೆನಪಿರ್ತದೆ, ಯಾಕಂದ್ರೆ ನಮಗೆ ತಾಳ ಎಲ್ಲ ಏನಿಲ್ಲ ಅಲ್ಲ, ಹಾಗೆ ನಮಗೆ ಗೊತ್ತಿದ್ದನ್ನು ಅವರು ಹೇಗೆ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ, ಆ ಯಾವುದು ನಮ್ಮ ತಲೆಗೆ ಮೇಯ್ನ್ ಪಾಯಿಂಟ್ ಆಗಿ ಉಳಿತದೆ ಅಂತ ಪಾತ್ರವನ್ನು ಮನೆಯಲ್ಲಿ ನಾವು ಬಂದು ಮಾಡುದು. ಮತ್ತೆ ಈ ಚೆಂಡೆ ಎಲ್ಲ ಎಂತ ಕೊಡಪ್ಪನೇ ಇರ್ತದಲ್ಲ, ಕೀಜಿ ಕೊಡಪ್ಪನ ಇಂಥದ್ದು, ಮತ್ತೊಂದು ಈ ಕಬ್ಬಿಣದ್ದೆಲ್ಲ ಇದೆಲ್ಲ ಇರ್ತದೆ ಒಂದು ಸುತ್ತಿಗೆ ಅಂತದ್ದು, ಅಂತದನ್ನೆಲ್ಲ ಬಡಿಯುವುದು ಭಾಗವತರು. ಅವರು ಒಂಥರ ಹಾಡು ಹೇಳಿಕೊಂಡು ಹಾಡುವಾಗ ನಾವು ಅದಕ್ಕೆ ಕುಣಿಯುವುದು. ಕುಂದಾಗುವಾಗ ನಮ್ಮ ಅಪ್ಪನ ಅವಾಗ ಒಮ್ಮೊಮ್ಮೆ ಸಿಟ್ಟು ಬರುವಾಗ ಮಸಿ ಎಲ್ಲ ಇರ್ತದೆ ಮುಖಕ್ಕೆ, ಬಣ್ಣ ಹಚ್ಚುದು ಮಸಿ, ಈ ಮಸಿ ಹಚ್ಚಿಕೊಂಡು ನಾವು ವೇಷ ಕುಂದು ಕುಂದು ಕತ್ತಿಸ ಇರ್ತದೆ ನಮ್ಮಲ್ಲಿ, ಅವರು ಕತ್ತಿ ಹಿಡಿತಾರಲ್ಲ ನಮ್ಮದು ನಿಜವಾದ ಕತ್ತಿ ಹಿಡ್ಕೊಂಡು ಕುಂದು ಕುಂದು ಬರುವಾಗ ನನ್ನ ಅಪ್ಪ ಎದುರಿಂದ ಬರ್ಪೆನಿಕ್ ಅಂತ ಒಂದು ತುಳುವಲ್ಲಿ ಶಬ್ದ ಹೇಳ್ತಾರೆ. ಅದು ಇವತ್ತಿಗೂ ನಾವು ಮರೆಯದಂತಹ ಕ್ಷಣ. ಅಂದ್ರೆ ಆ ತರ ಯಕ್ಷಗಾನಕ್ಕೆ ನಾನು ತೊಡಗಿಸಿಕೊಂಡದ್ದು. ಆಮೇಲೆ 7ನೇ ಕ್ಲಾಸ್ ಪಾಸ್ ಆಗಿ ಅವಾಗ ಪಬ್ಲಿಕ್ ಪರೀಕ್ಷೆ ಇತ್ತು, ಜಸ್ಟ್ ಅಲ್ಲಿಂದಲ್ಲಿ ಪಾಸ್ ಆಗಿದ್ದೇನೆ. ಪಾಸ್ ಆಗಿ ಮುಂದಿನ 8ನೇ ಕ್ಲಾಸಿಗೆ ಹೋಗುವಾಗ ನಮ್ಮ ನೆರೆಕವರೆಲ್ಲ ಹೇಳಿದ್ರು 8ನೇ ಕ್ಲಾಸಿಗೆ 2,000 ಫೀಸ್ ಆಗ್ತದೆ, ಅಷ್ಟು ಆಗ್ತದೆ ಇಷ್ಟು. ನನಗೆ 165 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಅವತ್ತು ಬಡತನ. ಪ್ರತಿ ಸಲ ನನ್ನನ್ನು ಕ್ಲಾಸಲ್ಲಿ ಕೂತಿರುವಾಗ ಹೆಡ್ ಮಾಸ್ಟರ್ ಕರೆದು, ಜಯಲಕ್ಷ್ಮಿ ನಿನ್ನ ಫೀಸು ಕಟ್ಟಲಿಲ್ಲ ಕರ್ದು ಹೇಳುದು, ನಾನು ಎದ್ದು ನಿಲ್ಲುದು. ಅವಾಗ ನನಗೆ ಒಂಥರ ಮನಸ್ಸಿಗೆ ಬೇಸರ ಆಗುದು, ಅಂದ್ರೆ ಅಷ್ಟು ಕಷ್ಟ ನನ್ನ ಅಪ್ಪ ಅಮ್ಮನಿಗೂ. ಮತ್ತೆ ಕೊನೆಗೆ ಆಗೋ ಶಾಲೆ ಮುಗಿಲಿಕ್ಕೆ ಆಗೋ 2 ತಿಂಗಳು ಮೊದಲು ನನ್ನ ಫೀಸು ಕಟ್ಟಿ ಆಗುದು, ಅಷ್ಟು ಬಡತನ ನಮಗೆ. ಆವಾಗ ಈ 2008ನೇ ಕ್ಲಾಸಿಗೆ ಕಟ್ಟಬೇಕೆಂದ್ರೆ ಎಷ್ಟು ಕಷ್ಟ ಇರ್ಬೋದು ಅಂತ ಯೋಚನೆ ಮಾಡಿ ವಿದ್ಯಾಭ್ಯಾಸವೇ ಬೇಡ ಅಂತೇಳಿ ನಾನು ಮನೆಯಲ್ಲೇ ಇದ್ದೆ. ಮನೆಯಲ್ಲಿ ಇರುವಾಗ ನನ್ನ ರತ್ನ ಟೀಚರ್ ಅಂತೇಳಿ ಒಬ್ರು ಇದ್ದಾರೆ, ನನಗೆ ವಿದ್ಯೆ ಕಲಿಸಿದಂತ ಟೀಚರು, ಅವರು ಏನು ಹೇಳಿದ್ರು ಅಂದ್ರೆ, ಜಯಲಕ್ಷ್ಮಿ ನೀನು ಮನೆಯಲ್ಲಿ ಕೂತೊಳ್ಳೋದು ಬೇಡ, ಮನೆಯಲ್ಲಿ ಕೂತ್ರೆ ನೀನು ಬಾವಿಯೊಳಗಿನ ಕಪ್ಪೆಯ ಹಾಗೆ ಹಾಕ್ತಿ, ನೀನು ಅಡ್ಡಿನಡ್ಕದಲ್ಲಿ ವಾರಣಾಸಿ ಅಂತೇಳಿ ಒಂದು ಫಾರ್ಮ್ ಉಂಟು, ಅಲ್ಲಿ ಎಲ್ಲರೂ ಮಣ್ಣು ತೊಟ್ಟೆ ನರ್ಸರಿ ಗಿಡ ಮಾಡ್ಲಿಕ್ಕೆ, ಪೆಪ್ಪರ್ ಬುಡ ಅಂತ ಹಾಳುಮೆಣಸು ಇದೆ ಅಲ್ಲ ಅದರ ಬುಡ ಮಾಡ್ಲಿಕ್ಕೆ ಅಂತೇಳಿ ಒಂದು ಮಣ್ಣು ತುಂಬಿಸುದು ತೊಟ್ಟೆಗೆ ಅಂತ ಒಂದು ಕೆಲಸ ಉಂಟು, ನೀನು ಹೋಗು ಅಲ್ಲಿಗೆ, ಸಿಕ್ಕಿದ ಸಂಬಳ ಸಾಕು ಅಂತ ಹೇಳಿದ್ರು. ಅವತ್ತು ಮೇಡಮ್ ಟೀಚರ್ ಹೇಳಿದ ಮಾತನ್ನು ಕೇಳಿ ನಾನು ವಾರಣಾಸಿಗೆ ಹೋಗಿ ಕೆಲಸ ಕೇಳಿದೆ. ಕೇಳುವಾಗ ಅವರು ಎಂತ ಹೇಳಿದ್ರು, ಈಗ ಕೆಲಸ ಇಲ್ಲ ಜಯಲಕ್ಷ್ಮಿ, ನಾವು ಕರೀತೇವೆ, ಕರೆಯುವಾಗ ನೀನು ಬಾ ಅಂತ ಹೇಳಿದ್ರು. ಹಾಗೆ ಹೋಗಿ ನಾನು ಅಜ್ಜಿ ಮನೆಗೆ ಜಾತ್ರೆಗೆ ಹೋದೆ. ಜಾತ್ರೆಗೆ ಹೋಗಿ ಒಂದು 2 ದಿವಸ ಆಗ್ಬೇಕಿದ್ರೆ ನಂಗೆ ಕಾಲ್ ಬಂತು, ಜಯಲಕ್ಷ್ಮಿ ನೀನು ಕೆಲಸಕ್ಕೆ ಹೋಗ್ಬೇಕಂತೆ ಅಂತ. ಆ ಒಂದು ಖುಷಿ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುಡಿತಾ ಇರುದು. ಮರುದಿವಸವೇ ಬಂದು ಕೆಲಸಕ್ಕೆ ಜಾಯಿನ್ ಆದೆ. ಜಾಯಿನ್ ಆಗಿ ನನಗೆ ನರ್ಸರಿಗೆ ನೀರು ಹಾಕ್ಲಿಕ್ಕೆ ಇಂಥ ಕೆಲಸ, ಅಂದ್ರೆ ಕಸ ಗುಡಿಸ್ಲಿಕ್ಕೆ, ನೀರು ಬಿಡ್ಲಿಕ್ಕೆ ಗಿಡಕ್ಕೆ ಇಂಥ ಕೆಲಸ ಎಲ್ಲ ಇತ್ತು. ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆದ್ರೆ ಅದಕ್ಕೆ ಬೈಗಳು ಸಿಕ್ತಿತ್ತು ಸೂಪರ್ವೈಸರ್ಗಳಿಂದ, ಎಲ್ಲ ಕೇಳಿಸಿಕೊಂಡು ಕೆಲಸ ಮಾಡ್ತಾ ಇದ್ದೆ.
0: ನಿಮಗೆ ಅನ್ನಿಸ್ಲಿಲ್ವಾ ಛೇ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಿತ್ತು ಅಂತ?
1: ಇತ್ತು, ಎಷ್ಟೋ ಸಲ ಅನ್ನಿಸಿತ್ತು. ಅಂದ್ರೆ ಅವಾಗ ಹೆಲ್ಪ್ ಮಾಡುವಂತ ಕೈಗಳಿರ್ಲಿಲ್ಲ, 2,000 ಫೀಸಿಗೆ ನನಗೆ ತುಂಬಾ ಕಷ್ಟ ಇತ್ತು. ಕೇಳಿದ್ರೆ ಉಪಕಾರ ಮಾಡುವವರಿಲ್ಲ, ಕೇಳಲಿಕ್ಕೆ ಧೈರ್ಯ ಇಲ್ಲ, ಹಾಗಾಗಿ ಬೇಡ ಕೆಲಸವೇ ಮಾಡುವ ಅಂತೇಳಿ ಆಯ್ತು. ತಮ್ಮನಿಗೆ ಹೇಳಿದೆ, ನೀನು ಓದು, ನಾನು ಕೆಲಸಕ್ಕೆ ಹೋಗಿ ನಿನಗೆ ಹಣ ಕೊಡ್ತೇನೆ ಅಂತೇಳಿ ಆ ಥರ ಎಲ್ಲ ಇದು ಮಾಡಿದೆ. ಎಷ್ಟೋ ಸಲ ಬೈಗಳು ಸಿಗುವಾಗ

0: ಇದೀಗ ಯಕ್ಷಗಾನ ಕಲಾವಿದೆ ಅಡ್ಡೆನಡ್ಕದ ಜಯಲಕ್ಷ್ಮಿ ಸಿಹೆಚ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರೆ ನಮಸ್ಕಾರ, ನಮ್ಮ ಜೊತೆ ಇದ್ದಾರೆ ಜಯಲಕ್ಷ್ಮಿಯವರು, ಅಡ್ಡೆನಡ್ಕದಿಂದ ಬಂದಿದ್ದಾರೆ. ಯಕ್ಷಗಾನ ಕಲಾವಿದೆಯಾಗಿ, ನಾಟಕದ ಪಾತ್ರಧಾರಿಯಾಗಿ, ಪ್ರತಿಭಾವಂತೆಯಾಗಿ ಬೆಳೆದಿದ್ದಾರೆ.

0: ಆಗ್ತಿತ್ತು. ಶೇ ನಾವು ಕಲಿತಿದ್ರೆ ಅದೇ, ನಮಗಿಂತ ಮುಂದೆ ಹೋದವರು ಕಲಿತೇ ಇರುವಾಗ ಅವರೊಂದು ಬ್ಯಾಗ್ ಹಾಕಿಕೊಂಡು ಹೋಗುವಾಗ ತುಂಬ ಮನಸ್ಸಿಗೆ ಆಗ್ತಿತ್ತು. ಆದರೆ ನನಗೆ ನನ್ನ ಹಣೆಯಲ್ಲಿ ಬರ್ದದಷ್ಟೇ ವಿದ್ಯಾಭ್ಯಾಸ. ಹಾಗೆ
1: ಆದ್ರೆ ನೀವು ಅದಕ್ಕಿಂತ ಹೆಚ್ಚಿನದನ್ನ ನೀವು ಈ ಯಕ್ಷಗಾನದ ಮೂಲಕ
0: ಯಕ್ಷಗಾನದ ಮೂಲಕ ಪಡ್ಕೊಂಡಿದ್ದೇನೆ.
1: ಅದು ಹೇಗೆ ಹೇಳಿ?
0: ಹೇಗೆ ಅಂದ್ರೆ ಅದೇ ಆವಾಗ ಕೆಲಸಕ್ಕೆ ಸೇರಿದ ಟೈಮಲ್ಲೇ ನಮ್ಮ ರತ್ನ ಟೀಚರ್ ಅಂತೂ ನಾನು ಕೆಲಸಕ್ಕೆ ಸೇರ್ಲಿಕ್ಕೆ ಹೇಳಿದ, ಅವರು ಅವರದ್ದೊಂದು ಟೀಮ್ ಇತ್ತು, ಮಹಿಳಾ ಟೀಮು. ಅಂದ್ರೆ ಸಾಧಾರಣ ನನಗೆ ಗೊತ್ತಿದ್ದ ಪ್ರಕಾರ ಮಹಿಳಾ ಟೀಮ್ ಒಂದು ಹೇಳಿದ್ರೆ ಅದೇ ಮೊದಲು, ಅಂದ್ರೆ ಬೇರೆ ಎಲ್ಲ ಕಡೆಯಲ್ಲಿ ಇತ್ತು ನನಗೆ ಗೊತ್ತಿಲ್ಲ, ಹೊರಗಿನ ಪ್ರಪಂಚ ಅಷ್ಟು ನನಗೆ ಗೊತ್ತಿಲ್ಲ. ಆದ್ರೆ ಮಹಿಳೆಯರೊಂದು ಯಕ್ಷಗಾನ ಮಾಡುದು ಅಂದ್ರೆ ಅದು ಸಾಧಾರಣ ಅಡ್ಡೆ ನಾಟಕ ಟೀಮೇ ಹೆಚ್ಚಾಗಿ. ಸಾಧಾರಣ ಅಂದ್ರೆ 1970 ಅವರು ಟೀಚರ್ ಮಾಡ್ತಾ ಇದ್ರು, ಅವರು ಅದರಲ್ಲಿ ಲೇಡೀಸ್ ಮಾಡುದನ್ನು ನಾನು ನೋಡಿದೆ. ಅಂದ್ರೆ ಅಷ್ಟರವರೆಗೆ ನಾವು ಸೂಟ್ ಇಡ್ಕೊಂಡು ಹೋದದ್ದು ಗಂಡಸರು ಮಾಡುದನ್ನು, ಈ ಲೇಡೀಸ್ ಮಾಡ್ತಾರಲ್ಲ ಅದನ್ನು ನೋಡಿದೆ. ನೋಡಿ ನಾನು ಸಹ ನೇರವಾಗಿ ಹೋಗಿ ಟೀಚರಲ್ಲಿ ಕೇಳಿದೆ, ತಾಳೆಂತ ಗೊತ್ತಿಲ್ಲ ನನಗೆ, ಟೀಚರ್ ನಾನು ಯಕ್ಷಗಾನ

0: ಏ ಅವರು ಟೀಚರ್ ಮಾಡ್ತಾ ಇದ್ರು, ಅವರು ಅದರಲ್ಲಿ ಲೇಡೀಸು ಮಾಡೋದನ್ನು ನಾನು ನೋಡಿದೆ. ಅಂದ್ರೆ ಅಷ್ಟರವರೆಗೆ ನಾವು ಸೂಟ್ ಇಡ್ಕೊಂಡು ಹೋದದ್ದು ಗಂಡಸರು ಮಾಡೋದನ್ನು, ಈ ಲೇಡೀಸ್ ಮಾಡ್ತಾರಲ್ಲ ಅದನ್ನು ನೋಡಿದೆ. ನೋಡಿ ನಾನು ಸಹ ನೇರವಾಗಿ ಹೋಗಿ ಟೀಚರ್ ಅಲ್ಲಿ ಕೇಳಿದೆ, ತಾಳೆಂತ ಗೊತ್ತಿಲ್ಲ ನನಗೆ, ಟೀಚರ್ ನಾನು ಯಕ್ಷಗಾನಕ್ಕೆ ಬೇಕಾ ಅಂತ. ಕೂಡ್ಲೇ ಟೀಚರ್ ಹೇಳಿದ್ರು ಬಾ ಅಂತೇಳಿ ಕರೆದ್ರು. ಬಂದು ಸಹ ನನಗೆ ಏನು ಕೊಟ್ರು ಗೊತ್ತಾ, ಏಕಾದಶಿ ದೇವಿ ಮಹಾತ್ಮೆ ಅಂತ ಹೇಳುವ ಪ್ರಸಂಗ ಪ್ರಥಮ ಬಾರಿಗೆ. ಅದರಲ್ಲಿ ನನಗೆ ಮೇಘಮುಖಿ ಅಂತ ಹೇಳುವ, ಈಗ ಈ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನ ಅಮ್ಮ ಇದ್ದಾರಲ್ಲ, ಅದೇ ತರ ಏಕಾದಶಿ ದೇವಿ ಮಹಾತ್ಮೆಯಲ್ಲಿ ಮೇಘಮುಖಿ ಅಂತ ಒಂದು ಪಾರ್ಟ್ ಅದು, ಅದನ್ನು ಮಾಡ್ಲಿಕ್ಕೆ ಕೊಟ್ರು. ನಾಟ್ಯ ಎಂತ ಗೊತ್ತಿಲ್ಲ, ಒಂದು ಸ್ತ್ರೀ ಪಾತ್ರಕ್ಕೆ ಒಂದು ತಿತ್ತಿತ್ತೈ ಅಂತ ಹೇಳುವಂತ ಒಂದು ನಾಟ್ಯ ಇದೆ. ಈ ತಾಳವನ್ನು ಯಾರಿಗೂ ಹೆಚ್ಚಾಗಿ ಮಾಡಬಹುದು, ಆ ತಾಳವನ್ನು ಹೇಳಿಕೊಟ್ಟು ಅಲ್ಲಿಂದಲ್ಲಿಗೆ ಸ್ವಲ್ಪ ಸುಧಾರಿಸುವಷ್ಟು ನಾನು ಮಾಡಿದೆ. ಮತ್ತೆ ನನಗೆ ಎಂತ ಅಂದ್ರೆ ಕೂಗುದಂದ್ರೆ ತುಂಬಾ ಇಷ್ಟ, ಕೂಗಿ ಹೇಳುವಂತ ಪಾತ್ರ ಅಂದ್ರೆ ನನಗೆ ತುಂಬಾ ಇಷ್ಟ ಏನು ಮನಸ್ಸಿಗೆ. ಹಾಗಾಗಿ ಆ ಪಾತ್ರಕ್ಕೆ ಕೂಗ್ಲಿಕ್ಕೆ ಉಂಟು. ಗಂಡ ಸಾಯುವಂತ ಸಂದರ್ಭ ನನಗೆ, ಗಂಡ ಸಾಯುವಾಗ ಒಂದು ಕೂಗುವ ಇದು ಇರ್ತದಲ್ಲ, ಅದನ್ನು ಒರಿಜಿನಲ್ ಆಗಿ ನಾನು ಮಾಡಿ ತೋರಿಸಿದೆ ಟೀಚರ ಮುಂದೆ. ಅವಾಗ ಟೀಚರ್ ಓಕೆ ಅಂತ ಅಂದ್ರು. ಆ ಪಾತ್ರ ಏನೂ ನಾಟ್ಯ ಗೊತ್ತಿಲ್ಲದೆ ನಾನು ಮಾಡಿದ್ದೇನೆ.
1: ಅದನ್ನೊಂದ್ಸಲ ಇಲ್ಲಿ ಮಾಡಿ ಹೇಳ್ಬೋದು?
0: ಹೇಳ್ಬೋದು, ಖಂಡಿತ ಹೇಳ್ಬೋದು. ಗಂಡ ಸಾಯ್ತಾರೆ, ಸಾಯುವಾಗ ಬಂದು ನಮ್ಮ ಚಾರಕರು ಬಂದು ಹೇಳ್ತಾನೆ ನನ್ನ ಹತ್ರ. ಅವಾಗ ಒಂದು ದುಃಖದ ಪಾತ್ರ,
2: ಶಿವ ಶಿವ ಎಂತಹ ಕರ್ಣ ಕಠೋರವಾದ ಮಾತುಗಳನ್ನು ಕೇಳುತ್ತಿದ್ದೇನೆ, ಶಂಕರನೇ ನನಗಿನ್ನಾರು ಗತಿ, ದೇವ ನಿನಗೂ ಇದೇ ಬೇಕಾಗಿತ್ತೆ.
0: ಇನ್ನೂ ಒಂದು ಹೇಳಲಿಕ್ಕೆ ಅದರಲ್ಲಿ ಇರ್ತದೆ ತುಂಬಾ, ನಾನು ಚುಟುಕಾಗಿ ಸ್ವಲ್ಪ ಸಣ್ಣದ್ರಲ್ಲಿ ಹೇಳಿದೆ.
1: ಈಗ ನೀವು ಯಕ್ಷಗಾನಕ್ಕೆ ಬಣ್ಣ ಹಚ್ಚುವಾಗ ನಿಮ್ಮ ತಂದೆ ಏನು ಹೇಳಿಲ್ವಾ?
0: ತಂದೆ ಏನು ಹೇಳಿಲ್ಲ, ತಂದೆಗೆ ತುಂಬಾ ಇಷ್ಟ. ಅಂದ್ರೆ ನನ್ನ ಮಗಳು ಒಂದು ಯಕ್ಷಗಾನ ವೇದಿಕೆಯಲ್ಲಿ ಕಾಣುದು ಅಂದ್ರೆ ನನ್ನ ಅಪ್ಪಮ್ಮನಿಗೆ ತುಂಬಾ ಇಷ್ಟ. ಯಾರು ಒಂದು ಮಹಿಳೆಯರು ಅವಾಗ ನಾನು ಮಾಡೋ ಟೈಮಲ್ಲಿ ಅದು ಮಹಿಳೆಯರು ಮಾಡೋದಂದ್ರೆ ತುಂಬಾ ವಿಶೇಷವೇ. ಅದರಲ್ಲಿ ನನ್ನ ಮಗಳು ಒಂದು ವೇದಿಕೆಯಲ್ಲಿ ಕಾಣ್ತಾಳಲ್ಲ ಅಂತ ಹೇಳುವಾಗ ನನ್ನ ತಂದೆಗೆ ತುಂಬಾ ಖುಷಿ.
1: ಅಂದಿನಿಂದ ಇಂದಿನವರೆಗೆ ಎಷ್ಟು ಪಾತ್ರಗಳನ್ನ ಮಾಡಿದ್ರು?
0: ಪಾತ್ರಗಳನ್ನಂದ್ರೆ ನನಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನನ್ನ 7ನೇ ಕ್ಲಾಸಲ್ಲಿ ನಾನು ವೇದಿಕೆಗೆ ಹೋದವಳು. ಹಾಸ್ಯ ಕಲಾವಿದೆಯಿಂದ ನಾನು ತೊಡಗಿದ್ದು, ಹಾಸ್ಯ ಕಲಾವಿದೆಯಾಗಿ ಮಾಡಿ ಮಾಡಿ ಈಗ ಸಾಧಾರಣ ನಾನೊಂದು 80 ವೇದಿಕೆಯಲ್ಲಿ ವೇಷ ಮಾಡಿದ್ದೇನೆ. 80 ಹಾಸ್ಯ, ರಾಜ್ಯ, ಸ್ತ್ರೀ ಪಾತ್ರ ಎಲ್ಲ.
1: ಪ್ರತಿ ಬಾರಿ ನೀವು ವೇಷ ಮಾಡಲಿಕ್ಕೆ ಹೋಗುವಾಗ ದಿನಕ್ಕೊಂದು ಸವಾಲುಗಳು, ಅಂದ್ರೆ ದಿನದ ಹಾಗೆ ದಿನ ಇರೋದಿಲ್ಲ. ಈ ರೀತಿ ನೀವು ರಾತ್ರಿ ಯಕ್ಷಗಾನಕ್ಕೆ ಹೋಗುವಾಗ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತೀರಿ?
0: ಅಂದ್ರೆ ಅದೇ ಈಗ ಹೇಳಿದಾಗೆ, ರಾತ್ರಿ ನಾವು ಬರುವಾಗ ಬಂದು 2 ಗಂಟೆ ರಾತ್ರಿ ಎಲ್ಲ ಆಗ್ತದೆ. ಬರುವಾಗ ಅಪ್ಪನ ಹತ್ರ ಏನೆಲ್ಲ ಕೇಳ್ತಾ, ಅವಳು ಯಾವ್ದ್ರಲ್ಲಿ ಬಂದದ್ದು, ಹೇಗೆ ಬಂದದ್ದು ಅಂತ ಹೇಳುವ ಒಂದು ಪ್ರಶ್ನೆ ಬರ್ತದೆ. ಅವಾಗ ನಮ್ಮನ್ನು ನಮ್ಮ ಟೀಮಿನ ಟೀಚರ್ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ನಮ್ಮನೆಗೆ ಬಂದು ಬಿಟ್ಟು ಹೋಗ್ತಾರೆ. ಆದ್ರೆ ನೋಡುವವರ ಕಣ್ಣಿಗೆ ಅದು ಕಾಣುದಿಲ್ಲ, ಏನು ಹೇಳಿದ್ರು ನಂಬುದು ಇಲ್ಲ. ಅಂದ್ರೆ ಕೆಟ್ಟ ಹೆಸರಲ್ಲದೆ ಒಳ್ಳೆ ಹೆಸರು ಅಂತ ಕೇಳಿದ್ದು ನಮ್ಮ ತಂದೆ ತಾಯಿಂದ ಅಲ್ಲದೆ ಹೊರಗಡೆಯಿಂದ ಆ ಟೈಮಲ್ಲಿ ಇರಲಿಲ್ಲ ಪ್ರಥಮವಾಗಿ. ಆದ್ರೂ ಸಹ ಎಲ್ಲವನ್ನು ಸಹ ಎದುರಿಸಿಕೊಂಡು ಇವತ್ತಿನವರೆಗೂ ನಾನು ಯಕ್ಷಗಾನದ ವೇದಿಕೆಯಲ್ಲಿ ವೇಷ ಮಾಡ್ತಾ ಇದ್ದೇನೆ, ಯಾವುದೇ ಕಷ್ಟ ಬಂದ್ರು ಕೂಡ.
1: ನೀವು ಜಾಸ್ತಿಯಾಗಿ ಹಾಸ್ಯ ಪಾತ್ರಗಳನ್ನ ಮಾಡ್ತೀರಿ?
0: ಹೌದು.
1: ಹಾಸ್ಯ ಪಾತ್ರದ ಒಂದು ತುಣುಕನ್ನ ನಮ್ ಜೊತೆ ಹಂಚಿಕೊಳ್ಳಿ.
0: ಹಾಸ್ಯದ್ದು ಅಂದ್ರೆ ಹೇಳ್ಬೋದು, ನಿಜವಾಗಿ ಹಾಸ್ಯಕ್ಕೆ ಸ್ವಲ್ಪ ಕುಣಿತ ಎಲ್ಲ ಇರುವಾಗ, ಅಂದ್ರೆ ಈಗ ನಾನು ವೇದಿಕೆಯಲ್ಲಿ ಮಾಡಿ ತೋರಿಸಿದ್ರೆ ನಿಮಗೆ ನಾನು ಕಾಲು ಇಡುವಾಗಲೇ ನಗಡಿಗೆ ಬರ್ಬೋದು, ಯಾಕಂದ್ರೆ ಕುಣಿತದಲ್ಲಿ ಹಾಸ್ಯ ಜಾಸ್ತಿ ಇದಾಗ್ತದೆ. ಆದ್ರೆ ಒಂದು ನಾನು ಸಣ್ಣ ಇದರನ್ನು ಹೇಳ್ತೇನೆ. ಶಶಿಪ್ರಭಾ ಪರಿಣಯ ಅಂತ ಒಂದು ಪ್ರಸಂಗದಲ್ಲಿ ಶಶಿಪ್ರಭಾ ಒಂದು ತೋಟ ಮಾಡಿರ್ತಾರೆ, ಇದು ಹೂವಿನ ತೋಟ. ಅಲ್ಲಿಗೆ 2 ನಮ್ದು ಮಹಿಳಾ ಸಾಮ್ರಾಜ್ಯ, ಅಲ್ಲಿ ಗಂಡಸರ ಪ್ರವೇಶ ಇಲ್ಲ. ಅಲ್ಲಿ ಒಂದು ಪ್ರಸಂಗ, ಒಂದು ಶಶಿಪ್ರಭಾ ಪರಿಣಯ ಅಂತ ಒಂದು ಯಕ್ಷಗಾನದ ಪ್ರಸಂಗ ಆಗುವಾಗ, ಆ ಪ್ರಸಂಗ ಆಗ್ಬೇಕು ಅಂತ ಆದ್ರೆ ಅಲ್ಲಿ ಕೆಲವು ಗಂಡಸರು ಬರ್ತಾರೆ, ಏನೆಲ್ಲ ಆಗ್ತದೆ ನೋಡಿ ಒಂದು ಪ್ರಸಂಗದಲ್ಲಿ ಎಲ್ಲವೂ. ಅಷ್ಟರವರೆಗೆ ಸ್ತ್ರೀ ರಾಜ್ಯ ಇರ್ತದೆ, ಅಲ್ಲಿ ಒಬ್ಬರ ಪುರುಷ ಮಕ್ಕಳದ್ದು ಪ್ರವೇಶ ಆಗ್ತದೆ ಅಲ್ಲಿಗೆ. ಆ ಸಂದರ್ಭದಲ್ಲಿ ಶಶಿಪ್ರಭೆಗೆ ಒಂದು ವನಪಾಲಕಿಯಾಗಿ ಅಲ್ಲಿ ಒಬ್ಳು ನೇಮಕ ಮಾಡಿರ್ತಾಳೆ ಅಜ್ಜಿ. ಅವಳು ಅಜ್ಜಿಗೆ 2 ಆಚೆಯಿಂದ ಈಚೆಯಿಂದ ಇರ್ತಾರೆ ಸಣ್ಣ ಒಂದು ಸ್ವಲ್ಪ ಸಹಾಯಕರು ಕೂಡ, ಅವರು ನೀರೆಲ್ಲ ಹಾಕುದು, ಅಜ್ಜಿ ಸ್ವಲ್ಪ ಸೂಪರ್ವೈಸರ್ನಾಗಿ ಅಲ್ಲಿ ಹಾಗೆ. ಅವಾಗ ನಾನು ನೋಡ್ತಾ ಬರ್ತೇನೆ, ಬರುವಾಗ ಏ ಕಮಲ ಎಲ್ಲಿದ್ದೀಯ ನೀನು, ಏ ವಿಮಲ ಎಲ್ಲಿದ್ದೀಯೇ, ಲೋ ಲೋ ಲೋ ಲೋ ಲೋ ಲೋ ಲೋ, ಇದು ಎಂತದೇ ಇದು, ಇದು ಎಲ್ಲಿಗೆ ಹೊರಟದ್ದು ನೀವು, ಅಲ್ಲ ಮದುವೆಗೆ ಹೋಗುದಾ? ಅಲ್ಲ, ನೀವು ಇಲ್ಲಿ ಹೂವಿನ ಗಿಡಕ್ಕೆ ನೀರು

0: ಹಾಕ್ಲಿಕ್ಕೆ ಬಂದದ್ದ, ಎಂತದಿದು?
1: ನಿಜವಾಗಿಯೂ ಇದು ಹಾಸ್ಯಭರಿತವಾಗಿದೆ. ಅಲ್ಲ, ನಾವು ನೀವು ಹೇಳಿದ್ರಿ ನಾನು 7ನೇ ತರಗತಿ ತನಕ ಓದದ್ದು ಅಂತ.
2: ಹೌದು,
1: ಆದ್ರೂ ಕೂಡ ಈ ಭಾಷೆಯ ಸ್ಪಷ್ಟತೆ ಜೊತೆಗೆ ಈ ಒಂದು ಕಲೆಯನ್ನ ಮೈಗೂಡಿಸಿಕೊಂಡದ್ದು ಹೇಗೆ ಇದು ಸಾಧ್ಯ?
0: ನಿಜವಾಗಿ ಸಹ ದೇವರು ಕೊಟ್ಟ ವರ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಉಚ್ಚಾರದ ಇದೆಲ್ಲ ಕೆಲವು ಯಕ್ಷಗಾನಕ್ಕೆ ಬೇಕಾಗ್ತದೆ, ಇಂಥದ್ದೆಲ್ಲ ಅಗತ್ಯ. ಆದ್ರೆ ಅದು ನನಗೆ ದೇವರೇ ಕೊಟ್ಟದ್ದು ಅಂತ ಹೇಳಿದ್ರೆ ನನ್ನದ ಅದ್ರಲ್ಲಿ ಏನಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಎಲ್ಲರೂ ಈಗ ನನಗೆ ಅರ್ಥ ಗೊತ್ತಾಗುದಿಲ್ಲ. ಕೆಲವರು ನಮ್ಮ ಮಾತುಗಾರಿಕೆ ಎಲ್ಲ ಕೇಳುವಾಗ ನಂಬುದೇ ಇಲ್ಲ, ನೀನು 7ನೇ ಕ್ಲಾಸ್ ಕಲ್ತದ ಅಂತ. ಈಗಲೂ ನನ್ನನ್ನು ನಾನು 7ನೇ ಕ್ಲಾಸ್ ಹೇಳಿದೆ ಅಂತ ಹೇಳಿದೆ ನಂಬುದೇ ಇಲ್ಲ. ಅಂದ್ರೆ ಕೆಲವು ಅಗತ್ಯಕ್ಕೆ ಬೇಕಾದ ಇಂಗ್ಲಿಷ್ ಅನ್ನು ನಾನು ಅಗತ್ಯಕ್ಕೆ ಬೇಕಾದ್ದು ಬರೀತೇನೆ. ಅದಕ್ಕೆ ಒಂದು ಮೇನ್ ಕಾರಣ ನಾನು ವರ್ಕ್ ಮಾಡುವಂತ ಮೈಕ್ರೋಬಯಾಲಜಿ ಲ್ಯಾಬ್ ಹೇಳಿದೆ ಅಲ್ಲ, ಅದರಿಂದಾಗಿ. ಅಂದ್ರೆ ಅದರಲ್ಲಿ ಇರುವಂತ ಕೆಲವು ಕೆಮಿಕಲ್ ಎಲ್ಲ ಇರ್ತದೆ ನೋಡಿ, ಅಸಿಟೋಬ್ಯಾಕ್ಟರ್, ಸೋಡಿಯಂ ಕ್ಲೋರೈಡ್, ಅಮೋನಿಯಂ ಸಲ್ಫೇಟ್, ಜಾಗ್ರಿ, ಈ ತರ ಎಲ್ಲ ಹೆಸರು ಎಲ್ಲ ಇಂಗ್ಲಿಷ್ ಅಲ್ಲಿ ಇರುದು. ಅದನ್ನೆಲ್ಲ ನೋಡಿ ನೋಡಿ ಸ್ವಲ್ಪ ನನ್ನ ರೀತಿ ನನ್ನನ್ನು ನೋಡುವಾಗ ಯಾರು ಕೂಡ ನಾನು 7ನೇ ಕ್ಲಾಸ್ ಕಲ್ತದ ಅಂತ ಹೇಳುದೇ ಇಲ್ಲ. ಮಾತುಗಾರಿಕೆಯಲ್ಲಿ ಆಗಲಿ ಹೀಗೆ ಅದೆಲ್ಲ ನನಗೆ ದೇವರು ಕೊಟ್ಟಂತ ಒಂದು ವರ ಅಂತಲೇ ಹೇಳ್ಬೋದು.
1: ಅದರಿಂದ ನಿಮಗೆ ಈ ಒಂದು ಭಾಷಾ ಜ್ಞಾನ ನೀವು ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿಂದಾಗಿ ನಿಮಗೆ ಅದು ಬಂತು ಅಂತ ಹೇಳ್ಬೋದು. ನೀವು ಕೂಡ ಅಡ್ಯನಡ್ಕ ವಾರಣಾಸಿ ಫಾರ್ಮ್ ಅಲ್ಲಿ ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅದು ಹೇಗೆ ಆಯ್ತು?
0: ಅದು ಅದೇ ನನ್ನ ಟೀಚರ್ ಕೆಲಸಕ್ಕೆ ಸೇರು ಮಣ್ಣು ತೊಟ್ಟೆಗೆ ಮಣ್ಣು ತುಂಬಿಸ್ಲಿಕ್ಕೆ ಉಂಟು ಹೇಳಿದ್ರಲ್ಲ, ಹೇಳಿ ಆದ ಸಂದರ್ಭದಲ್ಲಿ ನಮ್ಮ ಅಶ್ವಿನಿ ಕೃಷ್ಣಮೂರ್ತಿ ಅಂತೇಳಿದ್ದಾರೆ, ಅವರು ಜಯಲಕ್ಷ್ಮಿ ಒಬ್ರು PhD ಮಾಡ್ತಾ ಇದ್ರು, ಶಾಲಿನಿ ಅಂತೇಳಿ. ಅವರು PhD ಮಾಡುವಾಗ ಅವರಿಗೆ ಬಾಟ್ಲಿ ವಾಶ್ ಮಾಡ್ಲಿಕ್ಕೆ ಅಂತ ಒಂದು ಜನ ಬೇಕು, ಟೆಸ್ಟ್ ಟ್ಯೂಬು, ಬಾಟ್ಲು, ಪೆಟ್ರೋ ಡಿಶ್ ಎಲ್ಲ ವಾಶ್ ಮಾಡ್ಲಿಕ್ಕೆ ಒಂದು ಜನ ಬೇಕಿತ್ತು. ಅವಾಗ ನನ್ನನ್ನು ಹಾಕಿದ್ರು ಆ ಕೆಲಸ. ನಾನು ಇದು ಬಾಟ್ಲಿ ತೊಳಿತಾ ತೊಳಿತಾ ಈಗ ಕ್ಯಾರೆಟ್ ಇದೆ ಅಲ್ಲ, ಕ್ಯಾರೆಟನ್ನ ಬೇಯಿಸಿ ಅದರ ಜ್ಯೂಸು ತೆಗೆದು ಅದರಲ್ಲಿ ಅಡಿಕೆಗೆ ಕೊಳೆ ರೋಗ ಬರ್ತದೆ ನೋಡಿ, ಫೈಟೋಪ್ತೋರಾ ಅಂತ, ಆ ಕೊಳೆ ರೋಗವನ್ನು ಅದರಲ್ಲಿ ನಾವು ಬೆಳೆಸಿ ಅದು ಕೊಳೆ ರೋಗ ಹೌದಾ ಅಲ್ವಾ ಅಂತೇಳಿ ಒಂದು ಟೆಸ್ಟ್ ಮಾಡಲಿಕ್ಕೆಲ್ಲ ಉಂಟು. ನನಗೆ ಇಂಟ್ರೆಸ್ಟ್ ಅದರಲ್ಲಿ, ಅದೆಂಥದ್ದು, ಅದು ಹೇಗೆ, ಟ್ರೈಕೋಡರ್ಮಾ ಅಂತೇಳಿ ಒಂದು ಉಂಟು, ಅದನ್ನು ಕೂಡ ಬೆಳೆಸುವಾಗ ಅದು ಹೇಗೆ ಬೆಳೆಸುವುದು ಅದನ್ನೊಂದು ತಿಳ್ಕೊಳ್ಳುವಂಥ ಇಂಟ್ರೆಸ್ಟ್. ಈ ಬಾಟ್ಲಿ ವಾಶ್ ಮಾಡುವಲ್ಲಿಂದ ನಾನು ಅದನ್ನು ತಿಳ್ಕೊಂಡೆ. ತಿಳ್ಕೊಂಡಾಗುವಾಗ ಇವರಿಗೆ ನಾವು ಲ್ಯಾಬಲ್ಲಿ ಹೋಗಿ ಗ್ಯಾಸಿನ ಹತ್ತಿರ ಅದನ್ನು ಹಿಡಿದೆಲ್ಲ ಈ ಫಂಗಸ್ ಬ್ಯಾಕ್ಟೀರಿಯಾನೆಲ್ಲ ಅದನ್ನು ನಾವು ವರ್ಕ್ ಮಾಡುವಾಗ ಒಂದು ಜನ ಹೆಲ್ಪಿಗೆ ಬೇಕು ಬಾಟ್ಲನ್ನು ಹಿಡಿಲಿಕ್ಕೆ, ನಾನು ಹಿಡಿಯುವುದು. ಮೇಯ್ನ್ ಶಾಲಿನಿ ಅಂತ ಹೇಳುವವರು ಆ ವರ್ಕನ್ನು ಮಾಡುವಾಗ ಅದನ್ನು ನನಗೆ ತಿಳ್ಕೊಳ್ಳುವಂಥ ಇಂಟ್ರೆಸ್ಟ್ ನೋಡಿ. ನಾನು ಕಲೀಲಿಲ್ಲ 7ನೇ ಕ್ಲಾಸಲ್ಲಿ, ನನಗೆ ಹಣ ಇಲ್ಲದ ಕಾರಣ ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದೆ. ಆದರೆ ಸೈನ್ಸ್ ಓದುವಂಥ ಯೋಗ ಇತ್ತ ಏನ, ಅದು ಇವರು ಮಾಡ್ತಾ ಇದ್ದಾಗೆ ಆ ವರ್ಕನ್ನು ನಾನು ಕಲಿತೆ. ಈಗ ಸಾಧಾರಣ ಒಂದು 20 ರೀತಿಯ ಬ್ಯಾಕ್ಟೀರಿಯಾ, ಒಂದು 10 ರೀತಿಯ ಫಂಗಸ್ ಅನ್ನು ನಾನು ವರ್ಕ್ ಲ್ಯಾಬಲ್ಲಿ ಮಾಡ್ತಾ ಇದ್ದೇನೆ. ಅದನ್ನು ಸೂಕ್ಷ್ಮ ಇದರಲ್ಲಿ ನೋಡಿ ಎಲ್ಲ ಇದಿಂತದು ಇದಿಂತದು ಅಂತೇಳಿ
1: ನೀವೇ ಬರೀತೀರಿ?
0: ಬರೀತೇನೆ ನೋಡಿ. ಅದಕ್ಕೆ ನಾನು ಈಗ ಮಾಡಿದ್ದು ತಪ್ಪು ಅಂತಾದ್ರೆ ಅದು ಟೆಸ್ಟಿಗೆ ಬೆಂಗಳೂರಿಗೆ ಹೋಗ್ತದೆ ನಾನು ಮಾಡುವಂತ ವರ್ಕ್. ಈಗ ಕಂಪೋಸ್ಟರಿಗೆ ನಾವು ಸುಡೋಮೋನಸ್, ಬ್ಯಾಸಿಲಸ್, ಮೆಗತೀರಿಯಂ ಬ್ಯಾಸಿಲಸ್, ಎಸಿಟೋಬ್ಯಾಕ್ಟರ್ ಇಂಥದ್ದೆಲ್ಲ ಆ್ಯಡ್ ಮಾಡುವಾಗ ಅದು ಸರಿ ಉಂಟ ಇಲ್ಲ ಅಂತ ನಾನೊಂದು ನೋಡ್ತೇನೆ ಮೇಲಿಂದ ಮೇಲೆ. ಅದನ್ನು ಟೆಸ್ಟಿಗೆ ಬೆಂಗಳೂರಿಗೆ ಕಳಿಸ್ತಾರೆ ನಮ್ಮ ಬಾಸ್. ಅವಾಗ ಅಲ್ಲಿಂದ ರಿಪೋರ್ಟ್ ಬರ್ತದೆ ವರ್ಷಕ್ಕೊಮ್ಮೆ ನಮ್ಮ ಕಂಪನಿಗೆ ಎಲ್ಲ ಕೆಲವು ಇದಕ್ಕೆ ಸರ್ಟಿಫಿಕೇಟ್ಗೆ ಬೇಕಾಗಿ ಬೇಕಾಗ್ತದೆ, ಅವಾಗ ಅದರಲ್ಲಿ ಕೌಂಟ್ ಬರ್ತದೆ. ಹಾಗಾಗಿ ಅದು ನಾನು ಮಾಡಿದ ಸರಿ ವರ್ಕ್ ಅಂತೇಳಿ ನನಗೆ ಬಾಸ್ ಬಂದು ಕರೆದು ಹೇಳ್ತಾರೆ. ತುಂಬ ಫಾರಿನರ್ಸ್ ಜರ್ಮನಿಯಿಂದ ಅಮೇರಿಕದಿಂದ ಎಲ್ಲ ಬರ್ತಾರೆ ನಮ್ಮಲ್ಲಿಗೆ. ಬರುವವ್ರ ಹತ್ರ ಎಲ್ಲ ನನ್ನನ್ನು ಒಂದು ತೋರಿಸಿ, ಇವಳು ಜಯಲಕ್ಷ್ಮಿ ನೀವೆಲ್ಲ ಎಷ್ಟು ಕಲ್ತಿದ್ದೀರಿ ಅವ್ರು ಹೇಳ್ತಾರೆ ಅವರ ಎಜುಕೇಷನ್. ಅವಾಗ ಇವಳೆಷ್ಟು ಕಲ್ತದ್ದು ಗೊತ್ತುಂಟ, 7ನೇ ಕ್ಲಾಸ್. ಏನು ಮಾಡ್ತಾಳೆ ಗೊತ್ತುಂಟ ಇವಳು, ಮೈಕ್ರೋಬಯಾಲಜಿ ಲ್ಯಾಬ್ ಅಂತ ಬಾಸ್ ಹೇಳುವಾಗ ಅದು ನಾನು ಕಲ್ತದಕ್ಕೆ ಸಾರ್ಥಕ ಆಯ್ತು ಅಂತೇಳಿ. ಎಲ್ಲ ದೇವರ ವರ ಅಂತಲೇ ಹೇಳ್ಬೇಕು. ಯಾವುದು ನನಗೆ ಕಷ್ಟ ಅಂತ ಅನ್ನಿಸಿತು ಅದನ್ನು ದೇವರೆಲ್ಲ ಅನುಗ್ರಹ ಮಾಡಿದ್ದಾರೆ. ಹಾಗೆ
1: ಖುಷಿ
0: ಆ ವಿಷಯದಲ್ಲೆಲ್ಲ ಸುಳ್ಳು ನಾನು ಖುಷಿಯಾಗಿದ್ದೇನೆ. ವರ್ಕಿಗೆ ವರ್ಕಿನ ಇದಕ್ಕೆ ಏನು ತೊಂದರೆ ಇಲ್ಲ. 28 ವರ್ಷದ ಸರ್ವಿಸ್ ಆಯ್ತು ನಂದು.
1: ಓಹೋ, ಯಕ್ಷಗಾನ ಬಿಟ್ಟು ನೀವು ನಾಟಕಕ್ಕೆ ಕೂಡ ನೀವು ಸ್ವರ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ.
0: ಅದರ ಜರ್ನಿ ಅಂದ್ರೆ ನಾಟಕದಲ್ಲಿ ತುಂಬಾ ಇಲ್ಲ, ಈಗ ಯಕ್ಷಗಾನದಷ್ಟು ಇಲ್ಲ, ಒಂದು 2-3 ನಾಟಕ ಮಾಡಿದ್ದೇನೆ ಅಷ್ಟೇ. ಮತ್ತೆ ನಾಟಕಕ್ಕೆ ಸ್ವಲ್ಪ ನನ್ನ ಗಂಡ ಕೂಡ ಸ್ವಲ್ಪ ಹಿಂದೆ, ಯಕ್ಷಗಾನಕ್ಕೆ ಫುಲ್ ಸಪೋರ್ಟ್ ಕೊಡ್ತಾರೆ. ಈಗ ಮದುವೆ ಆದ ಮೇಲೆ ಗಂಡನವರು ಸಪೋರ್ಟ್ ಕೊಡುದೇ ಕಡಿಮೆ, ಯಕ್ಷಗಾನಕ್ಕೆ ಸಪೋರ್ಟ್ ಕೊಡ್ತಾರೆ, ನಾಟಕಕ್ಕೆ ಅಷ್ಟು ಸಪೋರ್ಟ್ ಇಲ್ಲ. ಆದ್ರೂ ನಾನು ಹೋಗುದಕ್ಕೆ ಏನು ಹೇಳುದಿಲ್ಲ, ನನ್ನ ಮನಸ್ಸಿಗೆ ಬೇಸರ ಆಗ್ತದ ಅಂತ. ಆದ್ರೆ ನನಗೆ ಟೈಮ್ ಸಿಗುದಿಲ್ಲ, 2 ಸಣ್ಣ ಮಕ್ಕಳು,

0: ಹಾಗಾಗಿ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಒಂದು ಎರಡು ಮೂರು ನಾಟಕ ಮಾಡಿ ಒಂದು ಕಲ್ಜಿಗದ ಕಾಳಿ ಮಂತ್ರದೇವತೆ ಅಂತ ಒಂದು ನಾಟಕ ಬಂತು. ಆ ನಾಟಕಕ್ಕೆ ವಾಯ್ಸ್ ಬೇಕಿತ್ತು. ಅದು ಮಂತ್ರದೇವತೆ ನೋಡಿ, ಕುಂಟರ್ ತಂತ್ರಿ ಅವರ ನಿಜ ಕತೆ ಅದು. ಅಲ್ಲಿಯ ಮಂತ್ರದೇವತೆ ಅವರಿಗೆ ಹೇಗೆ ಸಿಕ್ಕಿದ್ದು ಏನು ಅಂತ ಹೇಳುವ ಒಂದು ಕತೆ. ಅದರಲ್ಲಿ ಕೆಲವು ಅಟ್ಟಸ್ ಎಲ್ಲ ಕೊಡ್ಲಿಕ್ಕುಂಟು ಈ ಭೂತದ ಇದರ ಹಾಗೆ. ಆ ಒಂದು ವಾಯ್ಸಿಗೆ ನನ್ನನ್ನು ಕರೆದಿದ್ರು ಅವರು. ಅದು 100ನೇ ಶೋ ಕೂಡ ಆಯ್ತು.
1: ಆದ್ರೆ ಒಂದು ಡೈಲಾಗ್ ನಮ್ ಜೊತೆ ಹಂಚಿಕೊಂಡು,
0: ಅಂದ್ರೆ ಒಂದು ಅಟ್ಟಸು ಕೊಡುವಂತ ಇದನ್ನು ಮಾಡ್ಬೋದಲ್ಲ.

0: ಅಂತ್ರಿ ಏನ ಈ ನಂಬುನೇನು ಬುಡ್ನಯ ಬುಡ್ಪನಯ ಎನ್ನನ್ನು ನಂಬಂದು ಬಲ ಎನ್ನನ್ನು ನಂಬಂದು ಬದ್ದು ಎಂದಾಂಡ ಎನ್ನ ಕಾರ್ಮಿಕದಾದಂದು ನಿಕ್ಕ ತೋಜಾವೇ
1: ಅಂದ್ರೆ ತುಂಬಾ ಉಂಟು
2: ಅಂದ್ರೆ ಎಲ್ಲ ಪಾತ್ರಕ್ಕೂ
1: ಎಲ್ಲ ಎಲ್ಲ ಈಗ ಯಕ್ಷಗಾನದಲ್ಲಿ ಸಹ ಹಾಗೆ ಒಂದು ಫಸ್ಟ್ ಒಂದು ರಾಜವೇಷ ಬಂದು ಮೊದಲು ಬಂದು ಒಂದು ಕುಣಿತಾರೆ ಒಂದು ಅಟ್ಟಸೆಲ್ಲ ಕೊಟ್ಟು ಬಂದು ಕುಂದು ಒಂದು ಮಾತು ಫಸ್ಟ್ ಹೇಳುದನ್ನು
0: ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು ಎಂದಿನಂತೆ ಇಂದು ಕೂಡ ನಿತ್ಯ ವಿಧಿ ವಿಧಾನಗಳನ್ನು ಪೂರೈಸಿ ಆರಾಧ್ಯ ದೇವರಾದಂತಹ ಶಂಕರನನ್ನು ಮನಸಾರೆ ಧ್ಯಾನಿಸಿ ಒಳ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಸಭಾ ಪ್ರವೇಶ ಮಾಡಿದಾಗಲೇ ನರಕಾಸುರನಿಗೆ ಜಯವಾಗಲಿ ಭೌಮಾಸುರನಿಗೆ ಜಯವಾಗಲಿ ಎಂದು ಕೇಳಿ ಬರುತ್ತಿದೆ. ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆ. ಎಲ್ಲರೂ ಕುಳಿತುಕೊಳ್ಳಿ
2: ಯಕ್ಷಗಾನದ
1: ಹೌದು ಅದರಲ್ಲಿ ಫುಲ್ ನನ್ನನ್ನೇ ನಾನು ಮರೆಯುವ ಹಾಗೆ ಆಗಿದೆ ಆ ಒಂದು ವೇದಿಕೆಗೆ ಹೋಗುವಾಗ. ಅಂದ್ರೆ ಅದು ನಾಟ್ಯ ಮಾಡಿ ಯಕ್ಷಗಾನದಲ್ಲಿ ಕುಂದು ಮಾತಾಡುದು ಉಂಟಲ್ಲ ಅದು ನೋಡುವವರಿಗೆ ತುಂಬಾ ಇದಾಗ್ತದೆ. ಈಗ ನಾವು ಕೂತು ಮಾತಾಡೋದಕ್ಕಿಂತಲೂ ಆತರ.
2: ಈಗ ಯಕ್ಷಗಾನದ ಆರಂಭದಲ್ಲಿ
1: ಅಂದ್ರೆ ನಾನು ವೇದಿಕೆಗೆ ಹೋಗುವಾಗ್ಲೇ ಹೆದ್ರಿಕೆ. ನಾಟ್ಯ ಗೊತ್ತಿಲ್ಲ, ಚೆಂಡೆಯಲ್ಲಿ ಈಗ ನಾವು ನಾಟ್ಯ ಗೊತ್ತಿಲ್ಲ ಅಂತ ಬಿಡುದಿಲ್ಲ, ಬಡಿತಾರೆ. ಬಡ್ದಾಗೆ ಕುಣಿಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಸುಧಾರಿಸಿ ಬಿಡುದಲ್ಲ. ಅವಾಗ ಒಂಥರ ಹೆದ್ರಿಕೆ ಅಂದ್ರೆ ಇದು ಇಲ್ಲಿಂದ ಗಡಗಡ. ಈಗ ನಾನು ಇಷ್ಟು ಕುಂಡು ನನಗೆ ಮಾತೇ ಮರ್ತು ಹೋಗ್ತದ ಅಂತ ಹೇಳುವಂತ ಅದು ಈಗಲೂ ಆಗ್ತಾ ಉಂಟು. ಕುಂಡಾಗುವಾಗ ನಂದು ಅದೇ ಮಾತು ಬರ್ತದ ಇಲ್ವ ಅಂತ ಹೇಳುವಂತ ಒಂದು ಹೆದ್ರಿಕೆ ಎಷ್ಟೋ ಸಲ ಆಗಿದೆ ನನಗೆ. ಅಂದ್ರೆ ಆ ಸಭಾ ಕಂಪನ ಅಂತ ಹೇಳ್ತಾರಲ್ಲ ಅದು ಇದ್ದೇ ಇರ್ತದೆ ಯಾವತ್ತಿಗೂ ಕೂಡ. ಎಷ್ಟು ಕಲ್ತ್ರು ಸಹ ಆಗುದಿಲ್ಲ. ಆರಂಭದಲ್ಲಿ ಅಂತೂ ಮೂತ್ರ ಮಾಡಿದ್ದು ಕೂಡ ಉಂಟು ಒಂದು ವೇದಿಕೆಯಲ್ಲಿ. ಅಂದ್ರೆ ಆ ಅನುಭವ ನನಗೆ ಇಲ್ಲಿ ಕೆಳಗೆ ನೋಡುವಾಗ್ಲೇ ಗೊತ್ತಾದ್ದು. ಹೆದ್ರಿ, ನಾಟ್ಯ ಗೊತ್ತಿಲ್ಲ, ಮಾತು ಗೊತ್ತಿಲ್ಲ, ಇದು ಬರೆದು ಕೊಟ್ಟದನ್ನು ಕಲಿಯುವುದಲ್ಲ. ಒಂದು ಶಬ್ದ ಬಿಟ್ಟು ಹೋದ್ರೆ ಮತ್ತೆ ಎಲ್ಲ ಬಿಟ್ಟೆ ಹೋಯ್ತು ಅಲ್ಲಿ.
2: ಆ ರೀತಿ ಆದಾಗ ನಿಮಗೆ ನಿಮ್ಮ ಗುರುಗಳು ಏನು ಹೇಳಿದ್ದಿಲ್ಲ?
1: ಇಲ್ಲ, ನಿನ್ನ ಹಾಗೆ ನಾನು ಮುಂದೆ ಬಂದದ್ದು ಅಂತ ನನಗೆ ಧೈರ್ಯ ತುಂಬುತ್ತಿದ್ರು. ನಿಮ್ಮ ಹಾಗೆ ನಮಗೆ ಆಗಿದೆ, ಒಂದು ಕಡೆಯಿಂದ ಕಿರೀಟ ಜಾರ್ತಿತ್ತು, ಒಂದು ಕಡೆಯಿಂದ ಬಟ್ಟೆ ಜಾರ್ತಿತ್ತು. ನಿಮ್ಮ ಹಾಗೆ ಕಲ್ತು ನಾವು ಮೇಲೆ ಬಂದದ್ದು, ಹೆದ್ರಬೇಡಿ, ನರ್ವಸ್ ಆಗ್ಬೇಡ ಅಂತ ಮುಂದಿನ ಇದಕ್ಕೆ ನಮಗೆ ಧೈರ್ಯ ತುಂಬುತ್ತಿದ್ರು ಮುಂದಿನ ವೇದಿಕೆಗೆ. ಹಾಗೆ ಅವರಾಗೆ ಹೇಳಿದ ಕಾರಣ ಧೈರ್ಯ ಬಂತು. ಬೈತಿದ್ರೆ ಬೇಸರ ಆಗ್ತಿತ್ತೋ ಏನೋ, ಛೇ ನನಗೆ ಬರುದಿಲ್ಲ ಅಲ್ವಾ ಅಂತ. ಹಾಗೆ ಗುರುಗಳು ನಮ್ಮನ್ನು ತಿದ್ದಿ ಗುದ್ದಿ ಎಲ್ಲ ಏನೆಲ್ಲ ನಿಮಗೆ ಬುದ್ಧಿ ಹೇಳಿದ ಕಾರಣ ಇವತ್ತು ಒಂದು ಒಳ್ಳೆ ವೇದಿಕೆ ಸಿಗ್ತಾ ಉಂಟು.
2: ತುಳುವಲ್ಲಿ ನೀವು ಪ್ರಸಂಗಗಳನ್ನು ಮಾಡಿ?
1: ಇಲ್ಲ ಇಲ್ಲ, ತುಳುವಲ್ಲಿ ಒಂದು ಕೂಡ ಮಾಡ್ಲಿಲ್ಲ. ಒಂದು ಈ ವರ್ಷ ಒಂದು ಮಾಡುದು ಅಂತೇಳಿ ನಾವು ಹೊರಟಿದ್ದೇವೆ. ಅದು ಮುಂದಿನ ನವರಾತ್ರಿಗೆ ಮಾಡುದ್ರಲ್ಲಿ ಇದ್ದೇವೆ. ಅಂದ್ರೆ ಕೋಟಿ ಚೆನ್ನಯ್ಯ ಅಂತ ಹೇಳುವಂತ ಒಂದು ಪ್ರಸಂಗವನ್ನು ಮಾಡಬೇಕು ಅಂತ ಹೊರಟಿದ್ದೇವೆ. ಪ್ರಾಕ್ಟೀಸ್ ಆಗ್ಬೇಕಷ್ಟೇ. ಮತ್ತೆ ನನ್ನದೇ ಒಂದು ಟೀಮ್ ಉಂಟು, 30 ಜನ ಮಕ್ಕಳಿದ್ದಾರೆ.
2: ನೀವು ಕಲಿಸ್ತೀರಾ?
1: ನಾನು ಕಲಿಸ್ಲಿಕ್ಕೆ ಅಷ್ಟು ಕಲಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಬೇರೆ ಗುರುಗಳನ್ನು ಮಾಡಿ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೇನೆ. ಎಲ್ಲ ಟೀಮಿನ ಗುರುಗಳಿಗೆ ಒಂದು ಹಣ ಕೊಡುವುದು, ಫೀಸ್ ತಗೊಳ್ಳುವುದು, ಒಂದು ಸಣ್ಣ ಮಟ್ಟಿನ ಫೀಸ್ ತಗೊಂಡು ಗುರುಗಳಿಗೆ ಕೊಡ್ಬೇಕಲ್ಲ. ಹಾಗೆ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ ಅಡ್ಡಿ ನಡಕದಲ್ಲಿ. ಹಾಗಂತ ಹೊರಗಡೆ ಕೇಳಿಕೊಂಡು ಹೋಗುದಿಲ್ಲ. ಯಾಕಂದ್ರೆ ನಮಗೆ ಒಂದು ಯಕ್ಷಗಾನ ಅಂತ ಎಷ್ಟು ಕಷ್ಟದಲ್ಲಿದೆ ಅಂದ್ರೆ, ನಮ್ಮದು ಮಹಿಳೆಯರನ್ನು ಒಂದು ವೇದಿಕೆ ನಮಗೆ ಕೊಡಿ ಅಂದ್ರೆ ಅಲ್ಲಿ ಹಣ ಕೊಡುವವರಿಲ್ಲ. ಡ್ರೆಸ್ಸಿಗೆ ಖರ್ಚು ಉಂಟು ನೋಡಿ ನಮಗೆ. ಒಂದು ಡ್ರೆಸ್ಸಿಗೆ 25,000 ಹೇಳ್ತಾರೆ, ವೇಷ ಇದ್ದಷ್ಟು ಜಾಸ್ತಿ ಅದು. ಹಾಗೆ 35,000 ಎಲ್ಲ ಹೇಳುವಾಗ ನಮಗೆ ತುಂಬಾ ಕಷ್ಟ.

0: ಆಗ್ತದೆ. ಹಾಗೆ ಒಂದು ಸ್ವಲ್ಪ ಅಲ್ಲಿ 15,000 ಕೊಟ್ಟರೆ 15,000 ನಾವು ಕಲೆಕ್ಟ್ ಮಾಡಿ ಒಂದು ವೇದಿಕೆಯನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ಕೆಲವು ವೇದಿಕೆಯಲ್ಲಿ ಕೊಡ್ತಾರೆ 40,000 ಎಲ್ಲ ಕೊಡ್ತಾರೆ, ಅವಾಗ ನಮಗೆ ತೊಂದರೆ ಇಲ್ಲ. ಹಾಗಂತ ನಮ್ಮ ಕೈಯಿಂದಲೇ ಹೋಗುದಲ್ಲದೆ ನಮಗೆ ಅಂತ ಏನು ಅದರಲ್ಲಿ ಲಾಭ ಇಲ್ಲ. ಆದರೆ ನಮ್ಮ ಎಷ್ಟು ಕಷ್ಟ ಇದ್ರೂ ಕೂಡ ನೋವನ್ನು ಮರೆಸುವಂತ ಮದ್ದು ಯಕ್ಷಗಾನಕ್ಕುಂಟು. ಎಲ್ಲ ತಲೆಬೀಸಿಯನ್ನು ಮರಿತೇವೆ. ಏನು ನಮಗೊಂದು ಎಂತ ಈಗ ಹೇಳಲಿಕ್ಕೆ ಹೋದ್ರೆ ಒಂದು ಮನೆ ಇಲ್ಲ ನನಗೆ, ನಾನೊಂದು ರೂಮಲ್ಲಿರುದು ಅಂದ್ರೆ ನಾನು ರೂಮಲ್ಲಿದ್ದೇನೆ ಅಂತೇಳಿ ನನಗೆ ಅನ್ನಿಸುವುದೇ ಇಲ್ಲ. ಇದರಲ್ಲಿ ನಾನು ಮರೀತೇನೆ ಎಲ್ಲ.
1: ಈಗ ನಿಮಗೆ ಈ ಕೆಲಸದಿಂದ ಬಂದು ಮತ್ತೆ ಪುನಃ ಈ ಯಕ್ಷಗಾನದ ಒಂದಷ್ಟು ಪ್ರಾಕ್ಟೀಸ್ಗಳನ್ನು ಮಾಡಲಿಕ್ಕೆ
0: ಹೌದು
1: ಸಮಯ ಸಾಕಾಗ್ತದೆ?
0: ಸಮಯ ಸಾಕಾಗುದಿಲ್ಲ. ನೀವು ಹೇಳಿದ್ರೆ ನಂಬ್ತಿರ ಇಲ್ವಾ, ಸ್ನಾನ ಮಾಡುವಾಗ ಕೂಡ ಅರ್ಥ ಕಲ್ತದ್ದು ಉಂಟು. ಅಂದ್ರೆ ಎಲ್ಲ ಎಂತ ಕೆಲಸ, ಒಂದು ನೀರುಳ್ಳಿ ಹೆಚ್ಚುವಾಗಲೂ ಇದೆ, ಬಳ್ಳಿರೇನಯ್ಯ ಮಾತಾರ, ಬಟ್ಟೆ ಮಡಿಸುವಾಗಲೂ ಇದೆ, ಎಲ್ಲ ಒಂದೊಂದು ಏನಾದ್ರಲ್ಲಿ ಶಬ್ದವನ್ನು ಒಮ್ಮೊಮ್ಮೆ ನೆನಪಿಗೆ ಹಾಕಿಕೊಳ್ತೇವೆ ನಾವು. ಈಗ ಗುರುಗಳೊಂದು ಹೇಳಿದನ್ನು ಅದನ್ನು ಕಲಿತಾ ಇರುದು. ಸ್ನಾನ ಮಾಡುವಾಗಂತೂ ಬೇಗ ಅರ್ಥ ಬರ್ತದೆ, ಯಾಕೆ ಗೊತ್ತಿಲ್ಲ, ಅದು ಒಬ್ಳೆ ಇರುವಾಗಲಂತದ ಗೊತ್ತಿಲ್ಲ. ನನ್ನ ಗಂಡ ಕೇಳುದುಂಟು, ಎಂಥದ್ದು ಆ ಇವಳದ್ದು ಶುರುವಾಯ್ತು ಸ್ನಾನ ಮಾಡುವಾಗ ಕೂಡ ಅಂತ. ಅಂದ್ರೆ ಆ ತರ ಕಲಿಯುದು. ಆಚೆ ಈಚೆ ಹೋಗುವಾಗ ಎಲ್ಲ ಅರ್ಥವೇ ನನ್ನದು ಶುರುವಿಂದ. ಈಗ ಶುರುವಾಗಿ ಅರ್ಧಕ್ಕೆ ಮರ್ತೋದ್ರೆ ಅಲ್ಲೇ ನಿಲ್ಲಿಸುದು, ಮತ್ತೆ ಸ್ವಲ್ಪ ಪುಸ್ತಕ ನೋಡುದು, ಮತ್ತೆ ಕಲಿಯುದು, ಹಾಗೆ ಮಾಡ್ತೇವೆ. ಈಗ ಏನಂದ್ರೆ ಒಂದು ಸ್ವಲ್ಪ ನೋಡಿ ನೋಡಿ ನೋಡಿ ಒಂದು ಪ್ರಸಂಗವನ್ನು ಹೀಗೆ ಒಮ್ಮೆ ವಿಡಿಯೋ ಯಾವ್ದಾದ್ರು ಒಳ್ಳೆ ದೊಡ್ಡ ಮೇಳದವ್ರದ್ದು ನೋಡಿದ್ರೆ ಒಂದು ಹೀಗೆ ಅಂತೇಳಿ ಹೇಳುವಷ್ಟು ಅರ್ಥ ಆಗುವಷ್ಟು ಈಗ ಸ್ವಲ್ಪ ಹುಷಾರಾಗಿದ್ದೇನೆ. ಹಾಗಂತ ಕಲೀಲಿಕ್ಕೆ ಇನ್ನು ಎಷ್ಟು ಉಂಟು, ಎಷ್ಟು ಉಂಟು. ಇವತ್ತೊಂದು ವೇದಿಕೆಯಲ್ಲಿ ನಾವು ಮಾಡಿದ್ರೆ ಇನ್ನೊಂದು ವೇದಿಕೆಯಲ್ಲಿ ಇನ್ನೊಂದು ಹೊಸತ್ತು ಏನೋ ಸಿಗ್ತದೆ. ಹಾಗೆ
1: ನಿಮ್ಮ ಮನೆಯವರ ಬಗ್ಗೆ ಹೇಳಿ, ಮನೆ ಮಕ್ಕಳು.
0: ಮನೆಯಲ್ಲಿ ಅಂದ್ರೆ ಮದುವೆ ಆದದ್ದು ಅರ್ಲಪದವು ಅಶೋಕ್ ರೈ ಅಂತ ಹೇಳಿ ನನ್ನ ಗಂಡನ ಹೆಸರು. ಅವರು ಬಸ್ ಡ್ರೈವರ್ ಆಗಿ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ನಾವು ನಮ್ಮ ಈಚೆ ಅಡ್ಡೆನಡ್ಕದ ಲೈನಲ್ಲಿ ಇತ್ತು ಬಸ್ ವಿಟ್ಲ ಪುತ್ತೂರು. ಹಾಗೆ ನಾವು ಅಡ್ಡೆನಡ್ಕಕ್ಕೆ ಬಂದೆವು. ಬಂದು ನನ್ನ ಹೇಳುದಿದ್ರೆ ಮದುವೆ ಆದ ಟೈಮಲ್ಲಿ ನಾವು ಬೀಸ್ ರೋಡಿಗೆ ಹೋದೆವು. ಅಲ್ಲಿ ರೂಮ್ ಅಲ್ಲಿಂದ ಒಂದು ಮನೆ ಆಗ್ಬೇಕು ಅಂತೇಳಿ ಕುದ್ದು ಪದವು ಕಬ್ಬಿನ ಹಿತ್ತಿಲು ಅಂತೇಳಿ ಉಂಟು. ಅಲ್ಲಿ ಒಂದು ಜಾಗ ತೆಗೆದೆವು, ಒಂದು ಸ್ವಲ್ಪ ಇದ್ದ ಚಿನ್ನವನ್ನೆಲ್ಲ ಕೊಟ್ಟು ಜಾಗ ತೆಗೆದೆವು. ನನ್ನ ಹಣೆಯಲ್ಲಿ ಅದನ್ನು ಉಳಿಸಿಕೊಳ್ಳುವ ಯೋಗ ಇಲ್ವಾ ಎಂತ ಗೊತ್ತಿಲ್ಲ, ಅನಿವಾರ್ಯ ಕಾರಣಕ್ಕೆ ಅದನ್ನು ಕೊಡಬೇಕಾಗಿ ಬಂತು. ಸ್ವಲ್ಪ ಲೋನ್ ಇತ್ತು, ಕಟ್ಟಲಿಕ್ಕೆ ಆಗಲಿಲ್ಲ. ಇವರಿಗೆ ಒಂದು ದೊಡ್ಡ ಸಂಬಳ ಇರಲಿಲ್ಲ, ನನಗೆ ಕೆಲಸ ಇಲ್ಲ, ಅವಾಗ ಸಣ್ಣ ಸಣ್ಣ ಮಕ್ಕಳು, ನಾನು ಮನೆಯಲ್ಲೇ ಇದ್ದೆ. ಅವಾಗ ಮನೆಯನ್ನು ಕೊಟ್ಟಿದ್ದು ತಂದು ಸೊಸೈಟಿ ಈಗ ಇರುವಂತಹ ಒಂದು ರೂಮಲ್ಲಿ, ಅದು ಪುಣಚ ಸೇವಾ ಸಹಕಾರಿ ಬ್ಯಾಂಕ್, ಆ ಬ್ಯಾಂಕ್ ಅಲ್ಲಿ ಒಂದು ಸೈಡಲ್ಲಿ ಒಂದು ರೂಮಲ್ಲಿ ಇದ್ದೇವೆ. ಈಗ ರೂಮಲ್ಲಿ ಇದ್ದು ಅಲ್ಲಿ ಒಂದು ಮನೆ ತಕೊಂಡೆ. ಮನೆ ತಕೊಂಡು ಕೊರೋನಾ ಟೈಮ್ ಆಯಿತು. ನನ್ನ ಗಂಡ ಬಸ್ ಡ್ರೈವರು, ಬಸ್ ಎಲ್ಲ ನಿಲ್ಲಿಸಿದ್ರು. ಸಾರಡ್ಕಾಚೆಗೆ ಬಸ್ ಹೋಗುದಿಲ್ಲ, ಡ್ರೈವರ್ಗಳಿಗೆ ಕೆಲಸ ಇಲ್ಲ, ಅವರಿಗೆ ಡ್ರೈವಿಂಗ್ ಬಿಟ್ಟರೆ ಬೇರೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ನಾನು ಈ ವಾರಣಾಸಿಯಲ್ಲಿ 28 ವರ್ಷದಿಂದ ಕೆಲಸ ಮಾಡ್ತಿದ್ರು, ಇವತ್ತಿಗೆ ನನಗೆ ಸಂಬಳ 11,000. ನೀವು ಯಾರು ನಂಬ್ಲಿಕ್ಕಿಲ್ಲ, ಯಾಕಂದ್ರೆ ಕಡಿಮೆ, ತುಂಬಾ ಕಡಿಮೆ. ಜೀವನ ಹೋಗ್ತದೆ ಅಷ್ಟೇ ಅಲ್ಲ, ಗಂಡನಿಗೆ ಕೆಲಸ ಇಲ್ಲ, ನನ್ನ ಸಂಬಳದಲ್ಲಿ ಎಲ್ಲವೂ ಮಕ್ಕಳದ್ದಾಗಬೇಕು, ಮನೆಯದ್ದಾಗಬೇಕು. ಲೋನ್ ಕಟ್ಟಲಿಕ್ಕೆ ಕಷ್ಟ ಆಯ್ತು. 6.5 ಲಕ್ಷ ಇದ್ದ ಲೋನು 10.5 ಲಕ್ಷಕ್ಕಾಯ್ತು. ಮನೆಯನ್ನು ಮಾರಿದೆ, ಮಾರಿ 8 ಲಕ್ಷಕ್ಕೆ ಕೊಟ್ಟು 2 ಲಕ್ಷ ಈಗಲೂ ನಾನು ತಿಂಗಳಿಗೆ 6,000 ಬ್ಯಾಂಕಿಗೆ ಹಾಕ್ತಾ ಇದ್ದೇನೆ. 11,000 ಒಂದು ಸ್ವಲ್ಪ PF ಕಟ್ಟಾಗಿ ನನ್ನ ಕೈಗೆ ಸಂಬಳ 4,000 ಉಳಿತದೆ. ಈ 4,000 ಮಕ್ಕಳದ್ದಾಗಬೇಕು, ಎಲ್ಲ ಇದಾಗಿ ಕೊನೆಗೆ ನಾನು ಸಾಲದಲ್ಲೇ ಕಂಪನಿಯಲ್ಲಿ ದಿನ ದುಡ್ತಾ ಇದ್ದೇನೆ. ನನ್ನ ಗಂಡನಿಗೆ ಕಳೆದ ವರ್ಷ ಹಾರ್ಟ್ ಬ್ಲಾಕ್ ಆಗಿ ಸ್ವಲ್ಪ ಸಮಸ್ಯೆ ಆಯಿತು. KMC ಇದ್ರು, ಸಮಸ್ಯೆ ಆಗಿ ತುಂಬ ಮದ್ದು ಈಗಲೂ ನಡೀತಾ ಉಂಟು. ವಾರಕ್ಕೆ 3,000 ಮದ್ದಿಗೆ ಬೇಕು. ಕೆಲಸ ಮಾಡಲಿಕ್ಕೆ ಈ ಭಾರ ಎತ್ತಲಿಕ್ಕೆ ಆಗುದಿಲ್ಲ, ಡ್ರೈವಿಂಗ್ ಬಿಟ್ರೆ. ಈಗ ಯಾವುದೇ ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದಾರೆ.
1: ಮತ್ತೆ ಮಕ್ಕಳು ನಿಮ್ಮ ಜೊತೆ ಜೋಡಿಸ್ತಾರೆ?
0: ಹೌದು, ಯಕ್ಷಗಾನ. ಅವರಿಗೆ ನನಗೆ ಸ್ವಲ್ಪ ಚಂದ ನಾಟ್ಯ ಎಲ್ಲ ಕಲ್ತು ದಿಂಗನ ಎಲ್ಲ ಹಾಕುದು ಭಾರಿ ಚಂದ ಹಾಕ್ತಾರೆ. ಇಬ್ರು ಮಾಡ್ತಾರೆ ಅವರು ಎಲ್ಲ ಹೆಚ್ಚಿನ ವೇಷ, ಸಣ್ಣ ಸಣ್ಣದ್ದು, ದೊಡ್ಡ ದೊಡ್ಡಕ್ಕಲ್ಲ, ಈಗ ಕಾಲಿಡ್ತಾ ಇದ್ದಾರೆ ಅಷ್ಟೇ. ಸುದರ್ಶನ ಇಂಥದೆಲ್ಲ ವೇಷ, ಲಕ್ಷ್ಮಿ ಇಂಥದೆಲ್ಲ ವೇಷ ಇಬ್ರು ಮಾಡ್ತಾ ಇದ್ದಾರೆ. ಈಗ ಗಂಡ ಮಾತ್ರ ನೋಡ್ಲಿಕ್ಕೆ, ನಾವು 3 ವೇದಿಕೆಯಲ್ಲಿ ಅಂದ್ರೆ 3 ಕೂಡ ಒಂದು ಯಕ್ಷಗಾನ 3 ವೇದಿಕೆಯಲ್ಲಿ ಇರ್ತೇವೆ. ಗಂಡ ಸಪೋರ್ಟ್ ಮಾಡ್ಲಿಕ್ಕೆ, ನೋಡ್ಲಿಕ್ಕೆ ಜನ ಬೇಕಲ್ಲ, ಗಂಡ ನೋಡ್ಲಿಕ್ಕೆ. ಹಾಗೆ
1: ಈ ನಿಮ್ಮ ಯಕ್ಷ ಪಯಣದಲ್ಲಿ ನಿಮಗೆ ಒಂದಷ್ಟು ಮಾನ ಸಮ್ಮಾನಗಳು ದೊರೆತಿದೆ, ಅದರ ಬಗ್ಗೆ ಹೇಳಿ ಮೇಡಮ್.
0: ಹೌದು, ಅದೊಂದು ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು. ಅಂದ್ರೆ ನಮ್ಮ ಪಾವಂಜೆ ಮೇಳ ಅಂದ್ರೆ ಪಟ್ಲ ಸತೀಶಣ್ಣ ಇರುವಂತಹ ಮೇಳ, ಪಾವಂಜೆ ಮೇಳದ ವೇದಿಕೆಯಲ್ಲಿ ಒಂದು ಸನ್ಮಾನ ಸಿಗಬೇಕು ಅಂತ ಹೇಳಿದ್ರು ಅದಕ್ಕೆ ಪುಣ್ಯ ಮಾಡಿರಬೇಕು. ಯಾಕಂದ್ರೆ ಅವರಿಗೆ ಅಷ್ಟು ಸುಲಭದಲ್ಲಿ

0: ಹಾಗೆ ಗುರುತಿಸುವುದಿಲ್ಲ. ನನ್ನನ್ನೊಂದು ಹವ್ಯಾಸಿ ಕಲಾವಿದೆಯಾಗಿ ವಿಟ್ಲ ಘಟಕದಿಂದ ಅಲ್ಲಿಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಸೇರಿ ನನ್ನನ್ನು ಗುರುತಿಸಿದ್ರು. ಪಾವಂಜೆ ಮೇಳದ ಕಳೆದ ವರ್ಷದ ಏಪ್ರಿಲ್ 11 ಒಂದು ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ಸನ್ಮಾನ ಮಾಡಿದ್ರು. ಅವತ್ತು ನಾನು ಪಟ್ಲ ಸತೀಶಣ್ಣನ ಹತ್ರ ನನ್ನ ಕಷ್ಟವನ್ನು ಹೇಳಿಕೊಂಡೆ. ಹೀಗೆ ಒಂದು ಅಂದ್ರೆ ನಾನು ನಮಗೊಬ್ರು ಮೋಹನ್ ದಾಸ್ ರೈ ಅಂತ ಇದ್ದಾರೆ, ತುಂಬಾ ಇವತ್ತಿನವರೆಗೂ ನನಗೆ ಸ್ವಂತ ಅಣ್ಣನ ಹಾಗೆ ನನಗೆ ತುಂಬಾ ಹೆಲ್ಪ್ ಇದು ಮಾಡ್ತಾ ಇದ್ದಾರೆ. ಹಾಗೆ ನನಗೆ ದೊಡ್ಡ ಮನಸ್ಸು ಮಾಡಿ 5 ಲಕ್ಷ ಕೊಟ್ಟಿದ್ದಾರೆ ಮನೆ ಕಟ್ಟಲಿಕ್ಕೆ. ಕಳೆದ ವರ್ಷದ ವೇದಿಕೆಯಲ್ಲಿ ಅಡ್ಯರ್ ಗಾರ್ಡಿನ ವೇದಿಕೆಯಲ್ಲಿ ಸುದೀಪ್ ಬಂದಿದ್ರು, ಅವತ್ತು ಅವರ ವೇದಿಕೆಯಲ್ಲೇ ನನಗೆ ಚೆಕ್ ಕೂಡ ಕೊಟ್ಟರು. ಅಮೌಂಟ್ ಸಿಗಬೇಕಷ್ಟೇ, ಸಿಗಬೇಕು ಅಂತಂದ್ರೆ ನಾನು ಮನೆ ತೋರಿಸಬೇಕು, ನನಗೆ ಸ್ವಂತ ಜಾಗ ಇಲ್ಲ. ನಾನು ಎಂತ ಮಾಡೋದು ಅಂತ ಬೇಸರದಲ್ಲಿರುವಾಗ ಇದೇ ನಾನೀಗ ವರ್ಕ್ ಮಾಡ್ತಿರುವಂಥ ವಾರಣಾಸಿಯಲ್ಲಿ ನಮ್ಮ ಬಾಸ್ ಇದ್ದಾರೆ ವಾರಣಾಸಿ ಕೃಷ್ಣಮೂರ್ತಿ ಅಂತ ಹೇಳುವವರು, ನೀನು ಹೋಗುದು ಬೇಡ, ನೀನು ನನಗೆ ಕೆಲಸಕ್ಕೆ ಬೇಕು, ನಿನಗೆ ನಾನು ಜಾಗ ಕೊಡ್ತಿದ್ರೆ ನೀನು ನಿಲ್ತೀಯಾ ಅಂತ ಕೇಳಿದರು. ನನಗೆ ತುಂಬ ಖುಷಿಯಾಯಿತು, ನಮ್ಮೂರಲ್ಲೇ ನಾವು ನಿಲ್ಲುವುದಾದರೆ ಕೆಲಸವೂ ಇರ್ತದೆ. ಹಾಗೆ 5 ಸೆನ್ಸ್ ಜಾಗ ನನ್ನ ಹೆಸರಿಗೆ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅಲ್ಲೇ ಅಡ್ಡಿನಡಕ ರೋಡ್ ಸೈಡಲ್ಲಿ. ಈಗ ಜಾಗ ಆಯಿತು, 5 ಲಕ್ಷದ 5 ರಕ್ಕ ಆಯಿತು. ಆದರೆ 5 ಲಕ್ಷದಲ್ಲಿ ಮನೆ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ಅದಷ್ಟು ಬೇಗ ಮಾಡಿದರೆ ಬೇಗ ಮನೆ ಕಟ್ಟಬೇಕು ಅಂತ ಹೇಳುವ ಒಂದು ದೊಡ್ಡ ಕನಸು ಹೊತ್ತುಕೊಂಡು ಇದ್ದೇನೆ. ಹಾಗೆ ಪಟ್ಲ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದು ನನಗೆ ಮರೆಯಲಾಗದಂತಹ ಕ್ಷಣ.
1: ನಿಮ್ಮ ಮನೆಯ ಕನಸು ಕೂಡ ಆದಷ್ಟು ಬೇಗ ಈಡೇರ್ಲಿ ಅನ್ನುವಂತಹ ಆಶಯ ನಮ್ಮದು. ಅದರ ಜೊತೆಗೆ ನಿಮ್ಮ ಈ ಯಕ್ಷಗಾನ ರಂಗಕ್ಕೆ ನಿಮ್ಮ ಸೇವೆ ಮುಂದೆಯೂ ಇರಲಿ, ಸದಾ ಹೀಗೆ ಅದು ಮುಂದೆ ನಡೀತಾ ಇರಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ,
0: ಧನ್ಯವಾದಗಳು.
2: ಇದುವರೆಗೆ ಯಕ್ಷಗಾನ ಕಲಾವಿದೆ ಅಡ್ಯ ನಡ್ಕದ ಜಯಲಕ್ಷ್ಮೀ ಸಿಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾವಾಣಿ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
4: ಆಕಾಶವಾಣಿ ಮಂಗಳೂರು.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಸಿಎಂ ಮಧುರಾನಾಥ್ ಅವರಿಂದ ವೇಣುವಾದನ, ಎಆರ್ ಕೃಷ್ಣಮೂರ್ತಿ ವಯಲಿನ್, ಕೆ ಹರಿಶ್ಚಂದ್ರನ್ ಮೃದಂಗ ಕೇಳಿ, ತತ್ವ ಮೇರುಗತರಮ ರಾಗ ಗರುಡಧ್ವನಿ ರೂಪಕತಾಳ ತ್ಯಾಗರಾಜರ ಕೃತಿಯಿದು.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಿಎಂ ಮಧುರಾನಾಥ್ ಅವರಿಂದ ವೇಣುವಾದನ ಕೇಳಿದಿರಿ. ಇವರೊಂದಿಗೆ ವಾಯೊಲಿನ್ ಪಕ್ಕವಾದ್ಯ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಏರೋಸ್ಪೇಸ್, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಡೀಪ್ಟೆಕ್ ಸ್ಟಾರ್ಟ್ಅಪ್ಗಳಿಗಾಗಿ ವಿಶ್ವದರ್ಜೆಯ ಪರಿಸರ ವ್ಯವಸ್ಥೆ ನಿರ್ಮಿಸಲು ಕರ್ನಾಟಕ ಸದಾ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ತಮ್ಮನ್ನು ಭೇಟಿಯಾದ ಐತಿಹಾಸಿಕ ವಿಕ್ರಮ್ 1 ಮಿಷನ್ ಯಶಸ್ಸಿನಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥಾಪಕರಾದ ಪವನ್ ಕುಮಾರ್ ಚಂದನ ಹಾಗೂ ನಾಗಾ ಭರತ್ ಡಾಕಾರ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ನಿರ್ಮಿತ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ ಮೂಲಕ ದೇಶದ ವಾಣಿಜ್ಯ ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಲಾಗಿದೆ ಎಂದರು. ಕರ್ನಾಟಕದಲ್ಲಿ ಪ್ರಸಕ್ತ ಮುಂಗಾರು ಮಳೆ ಕೊರತೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಮೇಲೆ ಉಂಟಾಗುತ್ತಿರುವ ಪರಿಣಾಮ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರೈತರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ವೈಜ್ಞಾನಿಕ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಪಕುಲಪತಿ ಡಾ ವಿಷ್ಣುವರ್ಧನ್, ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಬೇಕು, ವೈಜ್ಞಾನಿಕ ಮಾಹಿತಿ ಆಧರಿಸಿ ಕೃಷಿ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಪ್ರತಿ ವರ್ಷನೂ ಸಹ ನಾವು ಕಂಟಿಂಜೆಂಟ್ ಪ್ಲಾನ್ ಮಾಡ್ತಾ ಇರ್ತೀವಿ, ಆದ್ರೆ ಈ ಸರಿ ಬರದ ಪರಿಸ್ಥಿತಿನೇ ಬಂದಿರೋದ್ರಿಂದ ಅದಕ್ಕೆ ನಿಖರವಾಗಿ ನಾವು ಕೆಲವೊಂದು ಮಾಹಿತಿನ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ರೈತರನ್ನೂ ಸಹ ಕರೆಸಿ ಚರ್ಚೆ ಮಾಡಿ ನಮ್ಮಲ್ಲಿ 25 ಜಿಲ್ಲೆಗಳಲ್ಲಿ ಈಗ ಮಳೆ ಕೊರತೆ

0: ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜುಲೈನಲ್ಲಿ ಕೇವಲ 10% ಅಷ್ಟೇ ಕೊರತೆ ಆಗಿದೆ. ಬೇರೆ ಕಡೆ ಎಲ್ಲಿ ಕೊರತೆ ಆಗಿದೆ ಅಂತ ಜಿಲ್ಲೆಗಳಿಗೆ ನಾವು ತೋಟಗಾರಿಕೆ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದ ತಾಂತ್ರಿಕತೆಯನ್ನ ನಾವು ಈಗ ಫಸ್ಟ್ ಅದಕ್ಕೆ ಮಾಹಿತಿನ ಕೊಡ್ತಾ ಇದ್ವಿ. ರೈತರಿಗೆ ನೇರವಾಗಿ ನಮ್ಮ ಎಲ್ಲಾ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ ನಮ್ಮ ಕಾಲೇಜುಗಳಿಂದ ಆಯಾಯ ಭಾಗಕ್ಕೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನು ಮಾಹಿತಿ ಬೇಕೋ ಅದನ್ನ ನಾವು ವಿಡಿಯೋ ಮುಖಾಂತರ ರೈತರಿಗೆ ನೇರವಾಗಿ ಕೊಡ್ತಾ ಇದ್ವಿ.
1: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 89,000 ರೈತರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಂದು ಗುರುಪೂರ್ಣಿಮಾ ಅಂಗವಾಗಿ ನಾಡಿನಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯ ಶಿರಡಿ ಸಾಯಿಬಾಬಾ ಮಂದಿರಗಳಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪನ್ನೀರು ಅಭಿಷೇಕ, ವಿಶೇಷ ಅಲಂಕಾರ, ಸಾಮೂಹಿಕ ಭಜನೆ ಹಾಗೂ ಪ್ರಾರ್ಥನೆ ಜರುಗಿತು. ಬಳ್ಳಾರಿ ಜಿಲ್ಲೆಯ ಎಲ್ಲ ದೇವಾಲಯಗಳ ಕಾಣಿಕೆ ಹುಂಡಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ 360° ಸಿಸಿಟಿವಿ ನಿಗಾ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಎನ್ ತಿಳಿಸಿದ್ದಾರೆ. ದೇವಸ್ಥಾನಗಳ ಹುಂಡಿ ಭದ್ರತೆ ಕುರಿತು ಜರುಗಿದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ 713 ದೇವಾಲಯಗಳ ಪೈಕಿ ಈಗಾಗಲೇ 354 ದೇವಾಲಯಗಳ ಮೇಲ್ವಿಚಾರಣೆ ಪೂರ್ಣಗೊಂಡಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ 120 ಹೊಸ ಬಸ್ಗಳನ್ನು ಮುಂದಿನ 3 ತಿಂಗಳ ಒಳಗೆ ಖರೀದಿಸಲಾಗುವುದು ಎಂದು ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ಹಾಗೂ ಕಲಬುರಗಿ ಶಿವಮೊಗ್ಗ ನೂತನ ಬಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 12,57,699 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು 77.54% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಇದುವರೆಗೆ 767,278 ಎನ್ಯುಮರೇಷನ್ ಅರ್ಜಿಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಸಂಭವಿಸಿದ 2 ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ 100,000 ರೂಪಾಯಿ ಹಾನಿಯಾಗಿದೆ. ಚಿಕ್ಕಂದವಾಡಿ ಗ್ರಾಮದ ಭಾಗ್ಯಮ್ಮ ಅವರಿಗೆ ಸೇರಿದ ಕುರಿ ಶೆಡ್ನಲ್ಲಿ ಬೆಂಕಿ ತಗಲಿ 400ಕ್ಕೂ ಹೆಚ್ಚು ಕುರಿ ಹಾಗೂ ಮೇಕೆಗಳು, 5,000ಕ್ಕೂ ಅಧಿಕ ಕೋಳಿ ಮರಿಗಳು ಸಾವನ್ನಪ್ಪಿವೆ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ದಾದಾಬ್ ಹೀರ್ ಎಂಬುವರಿಗೆ ಸೇರಿದ ಶಾಮಿಯಾನ ಮಳಿಗೆಯಲ್ಲಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಲ್ಲಿ ಬಟ್ಟೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಧಾರವಾಡ ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಪ್ರತಿನಿಧಿಗಳು ಮೊಬೈಲ್ ಆಪ್ ಮೂಲಕ ಪ್ರತಿಯೊಂದು ಜಮೀನಿಗೂ ಭೇಟಿ ನೀಡಿ ಬೆಳೆ ವಿವರಗಳನ್ನು ದಾಖಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ರೈತರು ಸಹ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆಯನ್ನು ಆಪ್ ಬಳಸುವ ಮೂಲಕ ಕೈಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ರಾಷ್ಟ್ರೀಯ ವಾರ್ತಾ ಪ್ರಸಾರ 12:01 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಂಘಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಸ್ಟುಡಿಯೋದಲ್ಲಿ ಖ್ಯಾತ ವೃತ್ತಿ ರಂಗಭೂಮಿ ಕಲಾವಿದೆ, ಗೌರವ ಡಾಕ್ಟರೇಟ್ ಪಡೆದಿರತಕ್ಕಂತಹ ಡಾಕ್ಟರ್ ಕೆ ನಾಗರತ್ನಮ್ಮನವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಅಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ತಮಗೂ ನಮಸ್ಕಾರ.
1: ಅಮ್ಮ, ರಂಗಭೂಮಿ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ಅಡಗಿಕೊಂಡಿದೆ ಮತ್ತು

0: ಗ್ರಾಮೀಣ ಬದುಕಿನೊಳಗಡೆಗೆ ರಂಗಭೂಮಿ ಜನಮಾನಸದಲ್ಲಿ ಒಂದು ಹಬ್ಬ ಸಂಭ್ರಮವನ್ನು ಮೂಡಿಸುವಂಥ ಒಂದು ಕಲೆ ಅದು. ಆ ಕಲೆಯಲ್ಲಿ ತಾವು ಬೆಳೆದು ಬಂದಂಥವರು, ನಾಡಿನುದ್ದಕ್ಕೂ ತಾವು ಖ್ಯಾತರಾದವರು. ನಿಮ್ಮ ಬದುಕು ಧಾರಾವಾಹಿ ರೂಪದಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಮೂಡಿ ಬಂದದ್ದು. ವೃತ್ತಿ ರಂಗಭೂಮಿಯ ಒಬ್ಬ ಕಲಾವಿದೆಯಿಂದ ಇಷ್ಟೆಲ್ಲ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಸಹಿತ ಮೂಡಿರೋದು ಸಹಜ. ಇದರ ಗುಟ್ಟೇನು? ತಮ್ಮ ಬೆಳವಣಿಗೆಯ ಆರಂಭದ ದಿನಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ.
1: ಇವು ಯಾವುದನ್ನೂ ನಿರೀಕ್ಷೆ ಇಟ್ಕೊಳ್ಳದೆ ರಂಗಭೂಮಿಗೆ ಬಂದಂಥವಳು ನಾನು, ಕೇವಲ ಹೊಟ್ಟೆಪಾಡಿಗಾಗಿ. ನಮ್ಮ ಒಂದು ಬಡತನದ ಕುಟುಂಬಕ್ಕೆ ಅದು ದೊಡ್ಡ ಆಸರೆ ಆಗ್ತಿತ್ತು. ಅವಾಗ ಇವು ಯಾವ ಒಂದು ಸೌಲಭ್ಯಗಳು ನಮಗಿರಲಿಲ್ಲ.
0: ಹುಟ್ಟಿ ಬೆಳೆದ ಪರಿಸರ ಮರಿಯಮ್ಮನಹಳ್ಳಿ, ಮತ್ತು ಆರಂಭದಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಇದ್ರ ನೀವು?
1: ನಮ್ಮದು ನಾರಾಯಣ ದೇವರ ಕೆರೆ ಹತ್ತಿರ ಇನ್ನೊಂದು ಹಳ್ಳಿ ಬಸಾಪುರ ಅಂತ ಹೇಳಿ. ನಮ್ಮಪ್ಪ ಬಯಲಾಟದ ಕಲೆ

0: ಅವಾಗ ಇವು ಯಾವ ಒಂದು ಸೌಲಭ್ಯಗಳು ನಮ್ಗೆ ಇರಲಿಲ್ಲ.
1: ಅಂದರೆ ನೀವು ಹುಟ್ಟಿ ಬೆಳೆದ ಪರಿಸರ ಮರಿಯಮ್ಮನ ಹಳ್ಳಿ, ಮತ್ತು ಆರಂಭದಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಇದ್ರ ನೀವು?
0: ನಮ್ಮದು ನಾರಾಯಣ ದೇವರ ಕೆರೆ ಹತ್ತಿರ ಇನ್ನೊಂದು ಹಳ್ಳಿ ಬಸಾಪುರ ಅಂತೇಳಿ. ನಮ್ಮಪ್ಪ ಬಯಲಾಟದ ಕಲಾವಿದ ಕೆ ಮಾರ್ಯಪ್ಪ ಅಂತೇಳಿ, ಅವರು ನಾರಾಯಣ ದೇವರ ಕೆರೆ ಆಮೇಲೆ ಬಸಾಪುರ ಇಲ್ಲೆಲ್ಲ ಹೊಸಪೇಟೆ ಅವರೆಲ್ಲ ಜೊತೆಗೆ ಬಯಲ ಮಾಡಿದಂಥವ್ರು. ಅವರ ಒಂದು ಕಲೆ ನನಗೆ ಅದು ರಕ್ತಗತವಾಗಿ ಬಂದಿತ್ತು ಏನೋ ಗೊತ್ತಿಲ್ಲ ನನಗೆ. ಅವರು ನನ್ನ ಚಿಕ್ಕವಳಿರುವಾಗಿನಿಂದನೂ ಬಯಲಾಟದ ಮಾತು ಹೇಳ್ಕೊಡೋದು, ಭಜನೆ ಪಲ್ಲು ಹೇಳ್ಕೊಡೋದು, ಯಾವುದೋ ನಾಟಕದ ಮಾತುಗಳು ಹೇಳಮ್ಮ ಅಂತ ಹೇಳೋದು, ಈ ರೀತಿ ನನ್ನ ಮೊದಲಿನಿಂದಲೂ ಆ ಒಂದು ಸಾಂಸ್ಕೃತಿಕವಾಗಿ ನನ್ನ ತಯಾರು ಮಾಡಿಬಿಟ್ರಪ್ಪ. ಕೊಟ್ರಗೋಡು ಮರಸಮ್ಗೋಡು ಅವರೆಲ್ಲ ನಮಗೆ ಬಯಲಾಟದ ಕಲಿಸಿದವರು. ಅವರು ಅವಾಗ ನವೀನ ತರಗಳ ನಾಟಕಗಳನ್ನು ಕಲಿಸ್ಕೊಟ್ಟವರು ಎಂ ಪಿ ಪ್ರಕಾಶ್ ಅವರು ನಮಗೆ. ಆ ನಂತರ ಗ್ರಾಮೀಣ ರಂಗಭೂಮಿಯಿಂದನೇ ನಾವು ಬೆಳೆದು ಬಂದಿದ್ದು. ಕಾಲು ಎತ್ತಿಟ್ಟರು ಡಾನ್ಸೆ, ಕೈ ಮೇಲೆತ್ತಿದ್ರು ಡಾನ್ಸ್, ಯಾವುದೂ ಅದಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಯಾವುದೂ ಕಲ್ತಿರ್ಲಿಲ್ಲ. ಮಹಿಳೆಯರೇ ಹೊರಗೆ ಬರಲಾರ್ದಂಥ ಕಾಲದಲ್ಲಿ ಸುಮಾರು 55-60 ವರ್ಷಗಳ ಹಿಂದೆ ನಾನು ರಂಗಭೂಮಿಗೆ ಬಂದು ನಾನು 10ನೇ ವರ್ಷದಲ್ಲಿ ರಂಗಭೂಮಿಯಲ್ಲಿ ಇದ್ದೆ. ನಾನು ನಮ್ಮೂರಿನಲ್ಲಿ ಜಿ ಮೈಲಾರಪ್ಪ ಅಂತ ಇದ್ರು, ಅವರೆಲ್ಲ ಸೀನ್ಸ್ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ನಾಟಕ ಕಲಿಸ್ಕೊಂಡು ಮಾಡ್ತಾ ಇದ್ರು. ಅವಾಗ ಅವರು ನನ್ನ ಒಂದು ನಾಟಕದಲ್ಲಿ ನನಗೊಂದು ಚಿಕ್ಕ ಪಾತ್ರ ಕೊಡ್ತಾ ಇದ್ರು. ಅವಾಗ ಮಲ್ಲಮ್ಮನ ನಾಟಕವನ್ನು ಮೊದಲಿಂದನೂ ಮಾಡ್ತಾ ಇದ್ರು ಅವರು. ಒಂದು ಸುಭದ್ರಮ್ಮ ಮನ್ಸೂರಿಗಿಂತ ಮೊದಲು ಹನುಮಂತಮ್ಮ ಅಂತ ಮಾಡ್ತಾ ಇದ್ರು. ಅವಾಗೆಲ್ಲ ಚಿಕ್ಕಪ್ಪ ಶರಣರು ಮರಮ್ನಳ್ಳಿ ಬರ್ತಾ ಇದ್ರು. ಹೀಗಾಗಿ ಅವರು ಸಮಕ್ಷಮದಲ್ಲಿ ಒಂದು ಮಲ್ಲಮ್ಮನ ನಾಟಕ ಮಾಡ್ತಾ ಇದ್ರು. ಆ ಮಲ್ಲಮ್ಮನ ನಾಟಕದಲ್ಲಿ ಮಲ್ಲಮ್ಮನ ಆರತಿ ಮಾಡೋ ಪಾತ್ರ ನಮಗೆ ಕರೆಸ್ತೀವಿ. ನಾವೊಂದು 5-6 ಚಿಕ್ಕ ಚಿಕ್ಕ 10-11 ವರ್ಷದ ಮಕ್ಕಳು ನಾವು. ನಮಗೆಲ್ಲ ಸೀರೆ ಉಡಿಸಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಕೈಯ ಕಳಸ ಕೊಟ್ಟು ನೀವೆಲ್ಲ ಮಲ್ಲಮ್ಮಗೆ ಆರತಿ ಮಾಡಿ ಗಂಡನ ಹೆಸರು ಹೇಳಬೇಕು ಅಂತಿದ್ರು. ಅವರೆಲ್ಲ ನಮಗೆ ಒಂದು ಒಗ್ಗಟ್ಟು ಕಲಿಸ್ಕೊಡ್ತಿದ್ರು. ಅವರು ಅಲ್ಲಿಂದ ರಂಗಭೂಮಿ ನಂಟು ನನಗೆ ಶುರುವಾಯಿತು. ಆಮೇಲೆ ರಜಾ ದಿನಗಳಲ್ಲಿ ದೇವಲಾಪುರದಲ್ಲಿ ಇದ್ವಿ ನಾವು ಮೊದಲು, ಅಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದೆ. ಅಲ್ಲಿ ಏನು ನಾನು ಕಲ್ತಿದ್ದೀನಿ ಅಂತ ತಿಳ್ಕೊಂಡು ನಮ್ಮ ಮರಿಯಮ್ನಹಳ್ಳಿಗೆ ಬಂದಾಗ ಗೌರ್ಮೆಂಟ್ ಶಾಲೆಗೆ ಹೋದೆ ನಾನು. ಅಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಎಲ್ಲ ಓದಿಸಿ ಮಾಡಿ, ಪುಸ್ತಕ ಓದಿಸಿ, ಲೆಕ್ಕ ಮಾಡಿಸಿ ಎಲ್ಲ ಮಾಡಿ ನೀನು 3ನೇ ತರಗತಿಗೆ ಇಲ್ಲಿ ಸೇರ್ಬೋದು ಅಂತ ಸೇರ್ಕೊಂಡ್ರು ನನ್ನಲ್ಲಿ.
1: ಅಂದರೆ ನಿಮಗೆ ಮಕ್ಕಳಿದ್ದಾಗ ಇದು ಹವ್ಯಾಸ ಅಂತ?
0: ಹೌದು.
1: ವೃತ್ತಿ ರಂಗಭೂಮಿ ಅಂತ ಹೇಳಿ ಶುರುವಾಗಿದ್ದು ನಿಮ್ಮ ಬದುಕಿನಲ್ಲಿ ಯಾವಾಗ? ಅದು ಯಾವ ನಾಟಕ ಮೊದಲು? ಅದು
0: ಮೈಲಾರಪ್ಪ ಅಂತ ಹೇಳಿದ್ನಲ್ಲ, ಅವರು ನಾಟಕದಲ್ಲಿ ಪಾತ್ರ ಮಾಡಿಸಿದ್ರು. ಆ ನಾಟಕ ಬಹಳ ಅದ್ಭುತವಾಗಿ ಮಾಡಿದ್ವಿ ಮಕ್ಕಳೇ. ಆಮೇಲೆ ನನಗೆ ರಜಾದಿನಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ನನ್ನ ನಾಟಕಗಳು ಪ್ರಾಕ್ಟೀಸ್ ಮಾಡಿ ಬರ್ತಿದ್ದೆ. ಆ ಒಂದು ನಿಟ್ಟಿನಲ್ಲಿ ಆಗ್ರಿ ಬೊಮ್ಮನಹಳ್ಳಿ ತಾಲೂಕಿನ ಒಂದು ಬನ್ನಿಗೋಳ ಬಸರಕೋಡು ಆಮೇಲೆ ಹಡಗಲಿ ತಲೆಗೆ ಸೋಗಿ, ಅಲ್ಲಿ ನಮ್ಮ ಅಜ್ಜ ಒಬ್ಬರು ಮಾಡ್ತಿದ್ರು. ನನ್ನ ಮೊಮ್ಮಗಳು ನಾಟಕ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಆ ಊರಿನಲ್ಲಿ ಒಂದೊಂದು ವಾರ ಇದ್ದು ನಾಟಕ ಕಲಿತಿದ್ದೆ ನಾನು. ಈಗ ಶಾಲೆಗೂ ಚಕ್ಕರ ಹಾಕಿ ನಾನು ನಾಟಕಕ್ಕೆ ಹೋಗ್ಬಿಡ್ತಿದ್ದೆ. ಯಾಕೆಂದ್ರೆ ಹೋದ್ರೆ ಒಂದು 4 ಸಿಗುತ್ತೆ ಅಂತ ಒಂದು ನಮಗೆ ಆಸೆ ಇತ್ತಲ್ಲ, ಅದು ಬಂದರೆ ನಮ್ಮ ಸಂಸಾರಕ್ಕೆ ಆಸರಿ ಆಗುತ್ತೆ ಅಂತ. ಅವಾಗ ಹೋದೆ. ನಮ್ಮದು ಬಹಳ ದೊಡ್ಡ ಕುಟುಂಬ, ನಮ್ಮದು 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ, ಅಪ್ಪ ಅಮ್ಮ. ಅಮ್ಮ ನಿರಕ್ಷರಿ, ಏನು ಗೊತ್ತಿಲ್ಲ, ವ್ಯವಸಾಯ ಮಾಡ್ತಿದ್ರು ಅಮ್ಮ, ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಅಪ್ಪ ಯಾವುದೋ ಒಂದು ದಲಾಲ ಅಂಗಡಿಯಲ್ಲಿ ಲೆಕ್ಕ ಬರೀತಿದ್ರು. ಆಸ್ತಮ ಮೊದಲಿನಿಂದ ಅವರಿಗಿತ್ತು. ನಾನು 67-68 ಎಸ್ ಎಲ್ ಸಿ ಪಾಸ್ ಆದೆ ನಾನು. ನನಗೆ ಶಾಲಾ ದಿನಗಳಲ್ಲಿ ಕೂಡ ಎಲ್ಲ ಗುರುಗಳು ನನಗೆಲ್ಲ ಹೇಳಿಕೊಡ್ತಿದ್ರು. ಅವರೆಲ್ಲ ನನಗೆ ಶಾಲೆ ಬಿಟ್ಟ ದಿನಗಳೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳೋದು, ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಹೆಲ್ಪ್ ಮಾಡ್ತಿದ್ರು ನನಗೆ. ಅವಾಗ ಶಾಲಾ ದಿನಗಳಲ್ಲಿ ಏನು ಫ್ಯಾನ್ಸರ್ಸು ಮನೆ ಆ್ಯಕ್ಟಿಂಗ್ ಎಲ್ಲ ಮಾಡಿದರೆ ನಾನು ಮೊದಲು ಹೆಸರು ನನ್ನ ಹೆಸರು ಬರ್ಕೊಂಬಿಡೋರು ಅವರು. ಎಲ್ಲದೂ ಪ್ರೈಸ್ ತೊಗೊಂಡು ಬರ್ತಿದ್ದೆ. ಆ ಪ್ರೈಸ್ಗಳೆಲ್ಲ ಉಪಯೋಗ ಆಗಂಥವನ್ನೇ ಟೀಚರ್ಸ್ ಎಲ್ಲ ತಂದು ಕೊಡೋರು. ನನ್ನ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು.
1: ವಿದ್ಯಾಭ್ಯಾಸ ಎಲ್ಲವರೆಗೂ ಮಾಡಿದ್ರಿ?
0: 68 ಎಸ್ ಎಲ್ ಸಿ ಪಾಸ್ ಮಾಡಿದೆ ನಾನು. ಅವಾಗ ನನಗೆ 16 ವರ್ಷ ಎಸ್ ಎಲ್ ಸಿ ಆದಮೇಲೆ ಟೀಚರ್ ಆಗಬೇಕಂತ ದೊಡ್ಡ ಆಸೆ ಇತ್ತು ನನಗೆ. ಅಪ್ಲಿಕೇಶನ್ ಹಾಕಿದ್ದೆ, ಹೋಗಿದ್ದೆ ಇಂಟರ್ವ್ಯೂ, ನಿಮಗೆ ವಯಸ್ಸಿಲ್ಲ ಅನ್ನೋ ಕಾರಣಕ್ಕೆ ನನಗೆ ತಿರಸ್ಕಾರ ಮಾಡಿದರು. ಮನೇಲಿ ಕೂತೆ. ಆಮೇಲೆ ಕಾಲೇಜಿಗೆ ಹೋಗೋಕ್ಕೆ ದುಡ್ಡಿಲ್ಲ, ಹೊಸಪೇಟೆಗೆ ಬರಬೇಕು. ಮರಿಯಮ್ನಹಳ್ಳಿಯಲ್ಲಿ ಕಾಲೇಜಿಲ್ಲ, ಮರಿಯಮ್ನಹಳ್ಳಿಯಲ್ಲಿ ಹೈಸ್ಕೂಲ್ ಇತ್ತು ಅಂತ ನಾನು ಅಲ್ಲಿ ಓದಬೇಕಾಯ್ತು ನನಗೆ. ಇಲ್ಲದ್ರೆ ಅಲ್ಲಿ ಹೈಸ್ಕೂಲ್ ಆಗದಿದ್ರೆ ನಾವು ಓದೋಕ್ಕೂ ಅಷ್ಟು ಕೂಡ ಆಗಲಿಲ್ಲ. ಅವಾಗ ಅರ್ವಾ ರಾಮಪ್ಪರ್ ಅಂತೇಳಿ ಭಾಳ ಒಳ್ಳೆ ಮುಖ್ಯೋಪಾಧ್ಯಾಯ ಇದ್ದವರು,
1: ಅವರ ಅವಧಿಯಲ್ಲೇ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹಿತ
0: ಹೌದು ಬಂತು. ಅವರೆಲ್ಲರೂ ನಮಗೆಲ್ಲ ಭಾಳ ಒಳ್ಳೆ ಅಡಿಪಾಯ ಹಾಕಿದ್ರು. ಅವರು ಕ್ಲಾಸ್ ರೂಮ್ನಲ್ಲಿ ಬರೆದಿಟ್ಟಿದ್ರು, ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಬರೆದು ಬಿಡ್ತಿದ್ರು. ದಿನ ಅದನ್ನ ನೋಡ್ತಿದ್ವಿ, ಅದನ್ನೇ ಅದು ಮನಸ್ಸನ್ನೇ ಕುಂತು ಬಿಟ್ಟಿತ್ತು ನಮಗೆ. ಈಗ 68 ಪಾಸ್ ಮೇಲೆ ಮನೆಯಲ್ಲೇ ಇನ್ನು 2 ವರ್ಷ ಕೂತ್ಕೋಬೇಕಲ್ಲ, ಬಹಳ ಕಷ್ಟ ಮನೆಯಲ್ಲಿ ಬದುಕು. ಟೇಲರಿಂಗ್ ಮಾಡ್ತಿದ್ದೆ, ಮನೆಗಿದ್ರೆ ಅಮ್ಮನ ಜೊತೆಗೆ ಕಳೆಯಕ್ಕೆ ಹೋಗ್ತಿದ್ದೆ, ಬೇರೆ ಬೇರೆ ಅವ್ರೇನು ಹೊಲಗೆ ಮನೆ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಹೋದ್ರೆ ಒಂದು ಆಣೆಗಳು, ಅವಾಗ 8 ಆಣೆ ಕೊಡ್ತಾರೆ, 10 ಆಣೆ ಕೊಡ್ತಾರೆ, ಅಂದಾಗ ಅಮ್ಮನ ಜೊತೆಗೆ ಹೋಗ್ತಿದ್ದೆ, ಅವೆಲ್ಲ ಕೆಲಸಗಳು ಮಾಡ್ತಿದ್ದೆ.
1: ರಂಗಭೂಮಿಗೆ ಮಹಿಳೆಯರ ಪ್ರವೇಶ ತುಂಬಾ ಕಡಿಮೆ ಇತ್ತು ಅವಾಗ.
0: ಹೌದು,
1: ಅಂದ್ರೆ ಮಹಿಳೆಯರ ಪಾತ್ರಗಳನ್ನ ಪುಷರೇ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ರಂಗಭೂಮಿಗೆ
0: ಬಂದೆ.
1: ಮತ್ತೆ ಮರಿಯಮ್ಮನ ಹಳ್ಳಿಯಲ್ಲಿ

0: ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಕಲಾವಿದರು ಇದ್ದು ಅಂತ. ನಿಮ್ಮ ಆ ಕಾಲಮಾನದ ಕಲಾವಿದರು ಇದ್ರು?
1: ನಾನು ರಂಗಭೂಮಿಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು 20-25 ಜನ ಕಲಾವಿದರಿದ್ದೀವಿ ನಾವು, ತಳವಾರ ಹನುಮಂತಮ್ಮನಿಂದ ಹಿಡಿದು.
0: ಯಾಕೆ ಆ ಥರದ ಒಂದು ವಾತಾವರಣ ಮರಿಯಮ್ಮಳಲ್ಲಿ ಸೃಷ್ಟಿ?
1: ಅದು ಏನು ತುಂಗಭದ್ರಾ ಡ್ಯಾಮ್ ಕಟ್ಟೋದಾಗ ಏನೋ ಅಲ್ಲಿ ನಾರಾಯಣ ದೇವರ ಕೆರೆ ಬಸಾಪುರ ಅನ್ವೇರಿಯಲ್ಲಿ ಅಂದ್ರೆ ಬಿಟ್ಟು ಮರಿಯಮ್ಮಳಿಗೆ ಬಂದ್ರಲ್ಲ, ಆ ಒಂದು ಪದ್ಧತಿಯನ್ನೇ ಮರಿಯಮ್ಮಳಲ್ಲಿ ಕೂಡ ಮುಂದುವರಿಸ್ಕೊಂಡು ಬಂದ್ರು. ಹೆಚ್ಚಾಗಿ ದೇವದಾಸಿ ಕುಟುಂಬದವರೇ ಅಲ್ಲಿ
0: ಈ ರಂಗಭೂಮಿ
1: ಬಂದಂತವ್ರು. ಅವರಿಗೆ ಒಂದು ಸ್ವತಂತ್ರತೆ ಇತ್ತು, ಯಾರು ಮಂತೆ ಅಂದ್ರೆ ಮದುವೆ ಆದ ಹೆಣ್ಮಕ್ಳು ಯಾರೇ ರಂಗ ಬರ್ತಿರ್ಲಿಲ್ಲ. ದೇವದಾಸಿ ಇದ್ದರು ಅಂದ್ರೆ ಕೆಲವರು ದೇವದಾಸಿರ ಅಂದ್ಕೊಳ್ಳೆ ಅದಕ್ಕೆ ಬಹಳ ಅಪಾರ್ಥ ತಿಳ್ಕೊತಾರೆ. ಆದ್ರೆ ದೇವದಾಸಿಯಲ್ಲೂ ಕೂಡ ಬಹಳ ನಿಯತ್ತಿನಿಂದ ಬದುಕಿದವರು ಇದ್ದಾರೆ, ಸಾಂಸ್ಕೃತಿಕವಾಗಿ ಬೆಳೆದವರು ಇದ್ದಾರೆ, ಕಲೆಗಾಗಿ ತಮ್ಮ ಜೀವನ ನೆನಪಾಗಿಟ್ಟವರು ಇದ್ದಾರೆ.
0: ಆ ಪ್ರಮಾಣ ಮರಿಯಮ್ಮನಳ್ಳಿಯಲ್ಲಿ ಜಾಸ್ತಿ ಇತ್ತು,
1: ಎಲ್ಲರೂ ಅಷ್ಟೇ, ಯಾರು ಬೇರೆ ಇಲ್ಲ. ಈ ಕಲೆಗೆ ಮೀಸಲಾಗಿದ್ದವರು, ಅವರು ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಈ ಡಾನ್ಸ್ ಇರ್ಬೋದು, ಇವೆಲ್ಲದಕ್ಕೂ ಅವ್ರು ಯಾರು ಏನು ಕಲ್ತವರಲ್ಲ, ಒಬ್ರು ನೋಡೊಬ್ರು ಕಲ್ತವರಷ್ಟೇ.
0: ನೀವು ರಂಗಭೂಮಿಗೆ ಬರುವಾಗ ಹಿರಿಯ ಮಹಿಳಾ ಕಲಾವಿದರಿದ್ರ ಯಾರಿದ್ರು?
1: ಹೌದು, ತಳವರ ಹನುಮಂತಮ್ಮರು ಇದ್ರು, ಹಂಪಪಟ್ಟಣ ಶಾಂತಮ್ಮ ಅಂತಿದ್ರು, ಇನ್ನೊಬ್ಬರು ಸೋಮಮ್ಮ ಅಂತ ಇದ್ರು, ಸುವರ್ಣಮ್ಮ ಅಂತ ಇದ್ರು. ಇವರೆಲ್ಲ ಪಾತ್ರ ಮಾಡೋದ್ ನೋಡಿ
0: ನೀವು ಅವರೆಲ್ಲ ನಾಟಕ ನೋಡ್ತಿದ್ರು?
1: ನೋಡ್ತಿದ್ವಿ. ಅವ್ರು ಈ ಮೈಲಾರಪ್ಪರು ಬಿಡ್ತಿರ್ಲಿಲ್ಲ ನಮ್ಮನ್ನ, ಯಾವುದೇ ನಾಟಕ ಇದ್ರೆ ಮುಂದೆ ಕರ್ಕೊಂಡೋಗಿ ಕೂಡಿಸ್ಬಿದ್ರು ನಮ್ಮನ್ನ. ನಮಗೆ ನಿದ್ದೆ ತೂಗಿಸ್ಬಂದ್ಬಿಟ್ರೆ ಅಲ್ಲೇನೋ ಮಂಡಕ್ಕಿ ತಂದು ಕೊಡೋರು, ಇಲ್ಲಿ ಚಾ ತಂದು ಕೊಡೋರು, ನೋಡ್ಬೇಕಾದ ನೀವು ಮಲಗಬಾರ್ದು ಅಂತ ಹೇಳ್ತಿದ್ರು. 67-68 ನಾಟಕ ಆಡೋದೇ ಬೇಡ, ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಬಿಟ್ಟೆ. ನಾನು ಟೈಲರಿಂಗ್ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ. ಆಮ್ಯಾಗ ಒಂದ್ಸರ್ತಿ ಒಬ್ಬ ನಟಿ ಒಂದು ನಾಟಕ ಬರೋಕ್ಕಾಗ್ಲಿಲ್ಲ, ಅದಕ್ಕೆ ಯಾರಾದ್ರೂ ಒಬ್ರು ಹೆಣ್ಮಕ್ಳು ಬೇಕಲ್ಲ ಅಂತ ಬಹಳ ತೊಂದರೆ ಈಡಾದ್ರು ಅವರು. ಆಮೇಲೆ ಕೊಟ್ಟಿಗೆ ನಾಗಪ್ಪವರು ಅಂತಿದ್ರೆ ನಮ್ಮ ಓಣೆಯಲ್ಲಿ, ಅವರು ಹರಿಶ್ಚಂದ್ರ ನಾಟಕದಲ್ಲಿ ನಾನೆಲ್ಲ ರೋಹಿತ್ ಅಶ್ವಿನ್ ಪರಟವೆಲ್ಲ ಊರಾಗಿದ್ದಾಗ ಮಾಡ್ತಿದ್ದೆ ನಾನು. ಆಮ್ಯಾಗ ಅವರು ಇಲ್ಲ ನಾಗರತ್ನ ಹೇಳಿದ್ರೆ ಒಂದು ದಿವಸ ಕಲ್ತಲ್ಲಿ ಪಾರ್ಟ್ ಮಾಡ್ತಾಳೆ, ಆಕೆಗೆ ಮಾತ್ರ ಸಾಧ್ಯದ ದೊಡ್ಡ ಪಾತ್ರ ಇದೆ. ಬಂದು ನಾನು ಒಪ್ಪಿಸಿದ್ರು ಅವ್ರು, ಇಲ್ಲಮ್ಮ ನಾಳೆನೆ ನಾಟಕ ಇದೆ, ಇವತ್ತು ನೀವೆಲ್ಲ ಸ್ವಲ್ಪ ಹಾಡು ಕಲ್ತ್ಕೊಂಡು ಪ್ರಾಕ್ಟೀಸ್ ಕೊಂಡು ನಾಳೆ ಮಾಡಬೇಕು ಅಂತಂದ್ರೆ ಕತ್ತಲು ಬೆಳಕು ಅಂತ ಈ ಹೊಸಪೇಟೆಯವರು ಟೀಚರ್ ಅವರು ಪರಮೇಶ್ವರ್ ಅಂತ ಅವ್ರು ಬರೆದಂತ ಒಂದು ನಾಟಕ. ಅಲ್ಲಿ ನಮ್ಮೂರಿನ ಕಲಾವಿದರೆ ಹಂಪಸಾಗರದಲ್ಲಿ ಹೋಗಿ ಅದನ್ನ ಪ್ರದರ್ಶನ ಮಾಡಿದ್ರು. ಆ ನಾಟಕ ತುಂಬ ಚೆನ್ನಾಗಿ ಬಂದ್ಬಿಡ್ತು, ಅತ್ಯದ್ಭುತವಾಗಿ ಅಲ್ಲಿ ಪ್ರದರ್ಶನ ಆಯಿತು. ಆ ನಾಟಕದಲ್ಲಿ ನನ್ನ ಪಾತ್ರ ನೋಡಿದಂಥವ್ರು ಪಕ್ಕದ ಹಳ್ಳಿಯವರು, ಆ ಹಳ್ಳಿಯವರು, ಅಮ್ಮ ನಮ್ಮೂರಿನಲ್ಲಿ ಒಂದು ನಾಟಕ ಇದೆ, ಅಣ್ಣ ತಂಗಿ ನಾಟಕ ಇದೆ, ಆದರ್ಶ ಪ್ರೇಮ ನಾಟಕ ಇದೆ, ಇನ್ನೊಂದು ಉತ್ತರಭೂಪ ನಾಟಕ ಇದೆ, ಇಂಥದ್ದೆಲ್ಲ ಬರಬೇಕಂದಾಗೆ ಒಂದು 4-6 ಊರಿನವರೆಲ್ಲ ನನಗೆ ಅವಾಗ 5 ರೂಪಾಯಿ ಅಡ್ವಾನ್ಸ್ ಅಂದ್ರೆ ಬಹಳ ದೊಡ್ಡದ ಅಮೌಂಟ್.
0: ನೀವು ಎರಡು ರಂಗಭೂಮಿ ಒಳಗಡೆ ಇದ್ದೀರ ಅಂದ್ರೆ ನಿಮ್ಮ ನಾಟಕಗಳು ಪೌರಾಣಿಕ ನಾಟಕಗಳು ಇರ್ತಿದ್ವು, ಸಾಮಾಜಿಕ ನಾಟಕಗಳು ಇರ್ತಿದ್ವು. ನಿಮ್ಗೆ ಹೆಚ್ಚು ಇಷ್ಟವಾದಂತಹ ನಾಟಕಗಳು ಯಾವುವು? ಹೆಚ್ಚು ಜನರಿಗೆ ತಲುಪ್ತಾ ಇದ್ದು ಯಾವುದು?
1: ಹೆಚ್ಚು ಜನರಿಗೆ ತಲುಪ್ತಾ ಇದ್ದ ಸಾಮಾಜಿಕ ನಾಟಕಗಳೇ. ಆನಂತರ ಪೌರಾಣಿಕ ಐತಿಹಾಸಿಕ ಇದು ನಾಟಕಗಳು ಆಡಿದ್ಮೇಲೆ ಅದಕ್ಕೆ ಹೋದ್ವಿ ನಾವು. ಅವರು ಒಂದು 5-5 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು, 25 ರೂಪಾಯಿ ಕೈ ತುಂಬ ದುಡ್ಡು ಆಗ್ಬಿಡ್ತು ನನಗೆ ಅದು. ಆಮ್ಯಾಗ ಅಪ್ಪ ಅಂದ್ರೆ ನೀನು ನಾಟಕನೇ ಮಾಡೋದಿಲ್ಲ, ಕೆಲಸ ಮಾಡ್ತೀನಿ ಅಂದಕ್ಕೆ ಇಷ್ಟೆಲ್ಲ ಅಡ್ವಾನ್ಸ್ ಇಸ್ಕೊಂಡು ಬಂದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇಲ್ಲಮ್ಮ ಅಂದ್ರು. ಅಪ್ಪ ಏನ್ ಮಾಡ್ಲ, ವೃತ್ತಿ ಕಟ್ಟಬಿದ್ದೆ ನಾನು ಒಪ್ಕೊಂಡಿದ್ದೀನಿ, ಹೆಂಗೋ ಇನ್ನು ಈ ಮನೇಲಿ ಇರ್ಬೇಕಲ್ಲ, ಬಂದಷ್ಟು ಮಾಡಿದ್ರಾಯ್ತು ಬಿಡು ಅಂತ ನಾನೇ ಒಪ್ಕೊಂಡೆ. ಅಪ್ಪಗ ಬೇಡ ಅಂತ ಹೇಳ್ದಕ್ಕೆ ನಾನೇ ಆಮೇಲೆ ನಾಟಕ ಒಪ್ಕೊಂಡು ಬಂದಿದ್ದು ನಾನೇ. ಆಮೇಲೆ ಖುಷಿ ಪಟ್ರಿ, ಇಲ್ಲಮ್ಮ ಇದು ನಿನಗಾಗಿ ಒಳಗೆ.
0: ನಿಮಗೆ ಇಷ್ಟವಾದಂತ ಪೌರಾಣಿಕ ನಾಟಕಗಳು ಯಾವುದು?
1: ರಕ್ತರಾತ್ರಿ ಉತ್ತರಿ ಪಾತ್ರ ನಾನು ಹೆಚ್ಚು ಅಭಿನಯಿಸಿದ್ದು. ಸುಭದ್ರಮ್ಮ ಮನ್ಸೂರ್ ಅವರು ದ್ರೌಪದಿ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಅಳೋ ಪಾತ್ರನೇ ಅದು, ಬಾಲ ವಿಧವೆ ಪಾತ್ರ. ರಕ್ತರಾತ್ರಿ ನಾಟಕ ತುಂಬಾ ಹೆಸರು ತಂದು ಕೊಟ್ಟಂತ ಪಾತ್ರ.
0: ಸಾಮಾಜಿಕ ನಾಟಕಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾದ?
1: ಹೆಚ್ಚು ನನಗೆ ಕಥಾನಾಯಕಿ ಪಾತ್ರಗಳು ಹೆಸರು ತಂದು ಕೊಟ್ಟಿದ್ದಂತ ನಾಟಕಗಳು ನನಗೆ.
0: ನಿಮ್ಮ ಆತ್ಮಕಥೆಯಲ್ಲಿ ರಂಗಸಿರಿ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದೀರಿ, ಮತ್ತು ನಿಮ್ಮ ಬದುಕಿನ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಆಗಿದೆ, ಆಮೇಲೆ ಖಾಸಗಿಯಾಗಿಯೂ ಸಹಿತ ನಿಮ್ಮ ಡಾಕ್ಯುಮೆಂಟ್ರಿಯಲ್ಲೆಲ್ಲ ನೀವು ಹೇಳ್ಕೊಂಡಿದ್ದೀರಿ. ನಿಮ್ಮ ಈ ವೃತ್ತಿ ರಂಗಭೂಮಿಯ ಬದುಕಿನ ಪಯಣದಲ್ಲಿ ಅಂದರೆ ದಿನ ದಿನ ನಾಟಕಗಳು ಇರ್ತವೆ, ನೀವು ಮತ್ತೆ ನೀವು ಬೆಳಗ್ಗೆ ಜರ್ನಿ ಮಾಡೋದು, ರಾತ್ರಿ ಅಲ್ಲಿ ಹೋಗೋದು, ಈ ಥರದೆಲ್ಲ ತುಂಬ ಕಷ್ಟಕರದ ಜೀವನವನ್ನು ಹೇಳ್ಕೊಂಡಿದ್ದೀರಿ, ಹೇಗೆ ಇದನ್ನೆಲ್ಲ ನಿಭಾಯಿಸ್ತಿದ್ರಿ ಅಂತ?
1: ನಿಭಾಯಿಸೋದು ಯಾವುದು ಅನ್ಕೊಂಡಿರ್ಲಿಲ್ಲ, ಅದು ಹೆಂಗ ನಮ್ಮನ್ನು ಕರ್ಕೊಂಡು ಹೋಯ್ತು ಹಂಗ ಹೋದ್ವಿ. ಮೊದಲು ಏನು ಸೌಕರ್ಯ ಇರ್ಲಿಲ್ಲ, ಬಂಡ್ಯಾಗ ಹೋದ್ವಿ, ನೆಡ್ಕೊಂಡು ಹೋದ್ವಿ, ನೀರಾಗಿ ಈಜ್ಕೊಂಡು ಹೋದ್ವಿ, ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಹೋದ್ವಿ, ರೋಡ್ ಲಾರಿ ಮೇಲೆ ಹೋಗ್ತಿದ್ವಿ, ಯಾವುದು ಇಲ್ಲಪ್ಪ ಅಂದ್ರೆ ನಡ್ಕೊಂಡು ಹೋಗೋದೆ. ಆ ಬ್ಯಾಗ್ಗಳು ಹೊತ್ಕೊಂಡು, ನಮಗೆ ಬೇಕಾದ ಡ್ರೆಸ್ಗಳು ಇಟ್ಕೊಂಡು, ಅದು ಎಷ್ಟು ಕಷ್ಟಪಟ್ಟು ಅಂದ್ರೆ ಅದು ನಾವು ಇಷ್ಟೆಲ್ಲ ಮಾಡಿ ಬಂದ್ವಾ ಅಂತ ಅನಿಸ್ತದೆ ಹಿಂದಕ್ಕೆ ತಿರುಗಿ ನೋಡಿದಾಗ. ಎಲ್ಲ ಸುಮಾರು ನಾವು ಬೊಮ್ಮನಳ್ಳಿಗೆ ಇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ವರೆಗೆ ಬಂಡೆಯಲ್ಲಿ ಹೋಗ್ತಿದ್ವಿ. ಇಲ್ಲಿ ಹೊಸಪೇಟೆಗೆ ಬಂದು ಇಳಿದ್ವಿ ಅಂತಂದ್ರೆ ಇಲ್ಲಿಂದ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ನಾವು ಬಂಡೆಯಲ್ಲಿ ಹೋಗ್ತಿದ್ವಿ. ಬಸ್ ಇದ್ರೂ ಸೌಕರ್ಯಗಳು ಹೆಚ್ಚಿರ್ಲಿಲ್ಲ, ಬಸ್ಗಳೇ ಇಲ್ದಂತ ಕಾಲ ಇತ್ತು ಅವಾಗೆ. ಈಗ ನಾವು ಒಂದ್ಸರಿ ಮಾಗಳದಿಂದ ಆ ಕಡೆ ಧಾರವಾಡ ಜಿಲ್ಲೆಗೆ ಹೋಗ್ಬೇಕಾಗಿತ್ತು, ಹೊಳಿ ದಾಟ್ಕೊಂಡು ಹೋಗ್ಬೇಕಾಯ್ತು. ಮಾಗಳಕ್ಕೆ ಹೋದ್ಮೇಲೆ ಆ ದೋಣಿ ಎಲ್ಲೋ ಇತ್ತು, ಅವನು ಈ ಕಡೆ ಬಂದು ನೀವು ಆ ಕಡೆಗೆ ಹೋಗೋದ್ರಿಗಿಂತ ಗಂಟೆಗಟ್ಟಲೆ ತಡ ಆಗುತ್ತೆ, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು.

0: ನಾಟಕ ಮಾಡಬೇಕು ಅಂದಾಗ ನಾನು ರೇಣುಕ ಇಲ್ಲಮ್ಮ ಇಷ್ಟಾಗುತ್ತೆ ನೀವು ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂದ್ಬಿಟ್ಟು ಇಬ್ಬರು ಹೋಗ್ಬಿಟ್ವಿ ನಾವು ನಾವು ಲಗೇಜಲ್ಲಿ ಹೊತ್ಕೊಂತೀವಿ ನೀವು ಬರ್ರಿಯಮ್ಮ ಅಂದ್ರೆ ಕೈ ಕೈ ಹಿಡ್ಕೊಂಡ್ರು ಓದ್ವಿ ಓದ್ವಿ ಓದಿ ಓದಿ ಮುಳುಗ್ಬಿಟ್ವಿ ಪೂರ್ ನಾವು ಹಾಗೆ ಆಯ್ತು ನಮ್ಮ ಅವಸ್ಥೆ ಇಲ್ಲೇ ಮುಗಿತು ಕೊನೆ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗೆ ಅಂತ ತಮಾಷೆ ಮಾಡ್ತಿದ್ಲು ರೇಣುಕ ಬಹಳ ಹಾಸ್ಯ ಪ್ರವೃತ್ತಿ ಆಕೆಗೆ. ಇಲ್ಲಮ್ಮ ನೀವು ಸಣ್ಣ ಗಟ್ಟಿಗೆ ನಮ್ಮ ಕೈ ಹಿಡ್ಕೊಂಡ್ರೆ ನಾವು ಎಳ್ಕೊಂಡು ಹೋಗ್ತೀವಿ ಅಂದ್ರೆ ಲಗೇಜೆಲ್ಲ ಹೊತ್ಕೊಂಡು ಹೊಳಿ ದಾಟಿಸಿದ್ರು ಆ ಕಡೆ ಮತ್ತೆ ಅಲ್ಲಿ ಪಂಪ್ ಸೆಟ್ಟಿಂದ ಒಂದು ಮನೆ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಮತ್ತೆ ಬೇರೆ ಬಟ್ಟೆ ಉಟ್ಕೊಂಡು ಆ ಊರಿಗೆ ಹೋದ್ವಿ. ಇಲ್ಲಿ ಧಾರವಾಡದಿಂದ ಆ ಕಡೆಗೆ ಒಂದು ತೋವೆ ಅಂತ ಏನು ಬರುತ್ತೆ ಒಂದು ಹಳ್ಳಿಯಲ್ಲಿ
1: ಅದು ಎಂಥ ಕಷ್ಟಕರ ದಿನಗಳು.
0: ಹೌದು ಆಯ್ತು ಒಂದು ಆಯುಷ್ಯ ಮುಗಿದೋಗ್ಬಿಡ್ತೇವೆ ಅಂದ್ಕೊಂಡಿದ್ದೀವಿ ನಾವೆಲ್ಲವೂ.
1: ಇಂಥ ಘಟನೆಗಳು ಬಂದಾಗ್ಲೂ ಸಹಿತ ನೀವು ಎದೆಗೊಂದಿಲ್ಲ, ಈ ವೃತ್ತಿನೇ ಬೇಡ ಅಂತ ಅನ್ಸಿಲ್ಲ ನಿಮ್ಗೆ?
0: ಎಷ್ಟೋ ಸಲ ಅನ್ಸಿತ್ತು ಬೇಡ ಅಂತ, ಆದ್ರೆ ಅದ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ನಾಟಕ ಬೇಡದ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ, ಬಿಟ್ಟರೆ ಮನೆತನ ನಡೆಯಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿನ ಅಪ್ಪ ಅದೇ ಹೇಳ್ತಿದ್ರು, ನೀನೊಬ್ಬಕ್ಕೆ ನಾಟಕ ಆಡಿದ್ರೆ ಇವರೆಲ್ಲರೂ ಬದುಕಿಸ್ಬೋದಂತ. ನನಗೊಂದು ತೃಪ್ತಿ ಇತ್ತು, 5 ಜನರ ತಂಗಿಯಂದ್ರೂ ಇವತ್ತು ಮದುವೆ ಕೊಟ್ಟಿದ್ದೀನಿ, ದುಡ್ದು ದುಡ್ಡೆಲ್ಲ ನಾಟಕದಿಂದನೇ, ಬೇರೆ ಏನಿಲ್ಲ. ನಾವು ಬೇರೆ ಹುದ್ದೆಗೆ ಏನು ಮಾಡಲಿಲ್ಲ, ಅಮ್ಮ ವ್ಯವಸಾಯ ಮಾಡ್ತಿದ್ರು, ನನ್ನ ಜೊತೆಗೆ ತಮ್ಮ ಸಹಕಾರ ಮಾಡಿದ. ಬಂದಿದ್ದು ಕಾಳು ಕಡಿ ಮನೆಗೆ ಆಗ್ತಿತ್ತು, ನಾಟಕದಿಂದ ಬಂದ ದುಡ್ಡನ್ನೆಲ್ಲ ಎಲ್ಲ ತಂಗಿಯಂದ್ರು ಮದುವೆ ಮಾಡಿದೆ. ಅವರು ಇವತ್ತು ಗಂಡನ ಮನೆಯಲ್ಲಿ ಅವರೆಲ್ಲ ಚೆನ್ನಾಗಿದ್ದಾರೆ, ತಮ್ಮಗೂ ಮದುವೆ ಮಾಡಿದೆ.
1: ನಿಮ್ಮ ರಂಗಭೂಮಿಯ ಪಯಣದ ಜೊತೆಗೆ ನೀವು ಕಿರುತೆರೆಗೆ ಬಂದ್ರಿ, ಧಾರಾವಾಹಿಗಳಲ್ಲೆಲ್ಲ ಭಾಗವಹಿಸಿದ್ರಿ,
0: ಅದು ಅಚಾನಕ್ ಬಂದಂತ
1: ನೆನಪುಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ.
0: ಕಿರುತೆರೆ ಅವಾಗ ಗೋರೂರು ಚನ್ನಬಸಪ್ಪರದ ಒಂದು ನಾಟಕ ಮಾಡ್ತಿದ್ವಿ, ಬೆಳ್ಳಕ್ಕೆ ಹಿಂಡು ಬೆದ್ರೆ ಅಂತ ಕಲಾರಂಗದಿಂದ. ಒಂದ್ಸರಿ ಬೆಂಗಳೂರಿನಲ್ಲಿ ಅವರ ನಾಟಕ ನೋಡಿದ್ಮೇಲೆ ಇವ್ರು ಆ ಪಾತ್ರಕ್ಕೆಲ್ಲ ನಾಗರತ್ನಮ್ಮ ಸರಿ ಹೋಗ್ತಾರೆ, ಒಂದು ಪಾತ್ರ ಇದೆ ಶರಣವಾಹಿನಿಯಲ್ಲೇ ಮಾಡಬೇಕು ಅಂತಂದ್ರು. ಆ ಶಿವಯೋಗ ಮಂದಿರದಲ್ಲಿ ಶೂಟಿಂಗ್ ಮಾಡಿದ್ರು, ಹಿರಿಯ ಕಲಾವಿದರು ಶಿವಾನಂದ ಅವರು ಮಾಡಿದ್ರು ನನ್ನ ಜೊತೆಯಲ್ಲಿ, ಅಲ್ಲಿ ಒಂದು ಮಾಡಿದ್ವಿ. ಆಮೇಲೆ ಏಣಿಗೆ ನಟರಾಜ್ ಅವರು ಕಿನ್ನರಿ ಅಂತ ಒಂದು ಧಾರಾವಾಹಿ ಮಾಡಿದ್ರು, ಈಗ ಸುಮಾರು 12-15 ವರ್ಷದ ಹಿಂದೆನೆ ಮಾಡಿದ್ರು ಅವರು. ಆ ಧಾರಾವಾಹಿ ಮಾಡಿದಾಗ ಅವರೆಲ್ಲ ನನಗೂ ಒಂದು ಪಾತ್ರ ಇದೆ, ನಮ್ಮ ರಂಗಭೂಮಿಯವ್ರನ್ನ ಹಾಕೋಬೇಕಂತಾನೆ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರನ್ನೇ ಸೇರಿಸ್ಕೊಂಡು ಅಲ್ಲಿ ಒಂದು ಧಾರವಾಡದಲ್ಲಿ ಶೂಟಿಂಗ್ ಮಾಡಿದ್ರು. ಆಗ ಶೂಟಿಂಗ್ ಇದ್ದಾಗ ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಅದೊಂದು ಒಳ್ಳೆ ಅವಕಾಶ ನನಗೆ ಸಿಕ್ತು. ಶಿವರುದ್ರನವರು ಒಂದು ಬೆಂಗಳೂರಿನಲ್ಲೇ ಒಂದು ಮಾಡಿದಾಗ ನನಗೊಂದು ಸೀನ್ನಲ್ಲೇ ಒಂದು ಅವಕಾಶ ಕೊಟ್ಟಿದ್ರು. ಹೀಗೆ ನಾನು ಅಲ್ಲಿ ಕಿರುತೆರೆಗೆ ಹೋಗೋಕ್ಕೆ ಇಲ್ಲಿ ನಾಟಕಗಳು ಬಿಟ್ಟು ಹೋಗೋಕೆ ಆಗ್ತಿರ್ಲಿಲ್ಲ ನಮಗೆ. ನಾಟಕದ್ದು ಸ್ವಲ್ಪ ಕಡಿಮೆ ಆಯಿತು ಅಂದರೆ 6 ಫುಲ್ ಸೀಸನ್ ಇರುತ್ತೆ ನಮಗೆ, ಡಿಸೆಂಬರ್ನಿಂದ ನಮಗೆ ಏಪ್ರಿಲ್ವರೆಗೂ ಫುಲ್ ನಾಟಕಗಳಿದ್ದಾವೆ. ಅದು ಬಿಟ್ಟು ಬಿಡುವಿದ್ದ ಟೈಮ್ನಲ್ಲಿ ನಾನು ಚಲನಚಿತ್ರ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು,
1: ಸಿನಿಮಾದಲ್ಲೂ ಸಹಿತ ನೀವು
0: ಸಿನಿಮಾದಲ್ಲಿ ವಿಶ್ವಕುಮಾರ್ ಅವರು ಸುಮಾರು 50 ವರ್ಷಗಳಿಂದ ಇಲ್ಲಿ ಪಿಕ್ಚರ್ ತೆಗೆದಿದ್ರು,
1: ಹೊಸಪೇಟೆಯಲ್ಲಿ
0: ಮದರ್ ಅಂತಾನೆ ಹೆಸರಿಟ್ರೆ, ತಾಯಿ ಬಗ್ಗೆ ಇರೋಂಥದ್ದು ಒಂದು ಪಿಕ್ಚರು. ಅದರಲ್ಲಿ ಕಲ್ಯಾಣ ಕುಮಾರು, ನಂದಿತ ಬಾಸ್ ಅವರು, ಆಮೇಲೆ ಪಂಡ್ರಿಬಾಯಿ ಅವರು ಕೂಡ ಪಾತ್ರ ಮಾಡಿದ್ರು. ನಾನು ಅವಾಗ ಅದೇ ರಂಗಭೂಮಿಯಲ್ಲಿ ಸುಮಾರು ನಾಟಕಗಳು ಮಾಡ್ತಾ ಇದ್ದೆ, ನಮಗೊಂದು ಚಿಕ್ಕ ಹುಡುಗಿ ಬೇಕು, ಇಲ್ಲೊಂದು ಪಾತ್ರ ಇದೆ, ಮತ್ತೆ ಅಲ್ಲಿಂದೇ ಕರೆಸ್ಬೇಕು ಬೆಂಗಳೂರು ಅಂತ ಅಂದ್ಬೇಕು. ಅಂಬನ್ ಡಾಕ್ಟರ್ ಅಂತ ಮರೇಮನಹಳ್ಳಿಯಲ್ಲಿ ಅವ್ರ ಸ್ನೇಹಿತರು, ಅವ್ರು ಅಲ್ಲಿಂದ ನನ್ನ ಕರೆಸಿ ನನಗೊಂದು ಪಾತ್ರ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ
1: ಒಬ್ಬ ಕಲಾವಿದೆ ಬರೀ ಕಲಾವಿದೆಯಾಗಿರೋದೆ ಒಂದು ಬದುಕಿನ ಗಾಢ ಅನುಭವದಿಂದ ರಾಜಕೀಯ ಪ್ರವೇಶವನ್ನು ತಾವು ಮಾಡಿದ, ತಾಲೂಕ್ ಪಂಚಾಯತಿ ಸದಸ್ಯರಾದ್ರಿ, ಆ ಅನುಭವಗಳು
0: 1994 ನಾಟಕ ಅಕಾಡೆಮಿ ಅವಾರ್ಡ್ ಆಯ್ತು ನನಗೆ. ಆ ಸಂದರ್ಭದಲ್ಲಿ ಬಹಳ ಪ್ರಚಾರ ಆಯ್ತು. ಅದೇ ಸಂದರ್ಭದಲ್ಲಿ 95 ಇದು ಎಲೆಕ್ಷನ್ ಬಂತು. ಮಹಿಳೆಗೆ ಒಂದು ಅವಕಾಶ ಇರೋದ್ರಿಂದ ಅವಾಗ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು, ಈ ರಾಜಕೀಯ ಮುತ್ಸದ್ದಿಗಳೆಲ್ಲ ಸೇರಿಕೊಂಡು, ಅವಾಗ ನನಗೆ ಇಲ್ಲ ನೀವು ಎಲೆಕ್ಷನ್ಗೆ ನಿಲ್ಗು, ಈ ಸರಿ ಮಹಿಳೆಗೆ ಅವಕಾಶ ಇದೆ ಅಂದರು. ನನಗೆ ಏನೂ ಗೊತ್ತಿಲ್ಲ, ಆ ಮೊದಲು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ, ಅದು ನಾಮಕಾವಸ್ಥೆ ಅಷ್ಟೇ, ನಾವು ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ ಅಲ್ಲಿ. ನಮ್ಮ ಹಿರಿಯ ರಾಜಕಾರಣಿಗಳು MP ಪ್ರಕಾಶ್ ಅವರು ರಾಜಕೀಯದಲ್ಲಿದ್ದರು, ಮರಮ್ನಳ್ಳಿಗೂ ಪ್ರಕಾಶ್ಗೂ ಭಾಳ ಅತ್ಯಂತ ನಿಕಟವಾದ ಸಂಬಂಧ ನಮಗೆ. ಅವರೊಂದಿದ್ದರಿಂದ ಇಲ್ಲ ಒಳ್ಳೆಯ ಆಯ್ಕೆ, ನಾಗರತ್ನಮ್ಮರಾದರೆ ಆರಿಸಿ ಬರ್ಬೋದು ಅಂತಂದರು. ಒಂದು 2000 ಖರ್ಚು ಮಾಡಿರ್ಬೇಕು ಆಗಿನ ಕಾಲಕ್ಕೆ, ಅದು ದೊಡ್ಡ ಅಮೌಂಟ್. ನನಗೆ 2001 ನಾನು ತಾಲೂಕು ಪಂಚಾಯತಿ ಸದಸ್ಯ ಆಗಿದ್ದು, ಕೊನೆಯ ಅವಧಿಯಲ್ಲಿ ಉಪಾಧ್ಯಕ್ಷ ಕೂಡ ಆದೆ. ಅದರಲ್ಲಿ ನಾನು ಅಕಾಡೆಮಿ ಅವಾರ್ಡ್ ಬಂದಿರೋದು, ನನ್ನ ನಾಟಕಗಳು ಹೆಚ್ಚಿರ್ತಿದ್ವು, ನಾಟಕನೂ ಮಾಡ್ತಾ ತಾಲೂಕು ಪಂಚಾಯತಿ ಕೆಲಸನೂ ನಿಭಾಯಿಸ್ತೇನೆ ನಾನು. ಅದು ಭಾಳ ಹೆಮ್ಮೆ ಇದೆ ನನಗೆ. ಇಡೀ ರಾತ್ರಿ ನಾಟಕ ಮಾಡಿ ಮಾರನೇ ದಿವಸ ನಾನು ಆಫೀಸ್ಗೆ ಹೋಗ್ತಿದ್ದೆ. ನಾನು ಹೋಗಿ ಅಲ್ಲಿಂದ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಾನು ಮತ್ತೆ ಮುಂದಿನ ನಾಟಕಗಳಿಗೆ ಹೋಗ್ತಿದ್ದೆ. ನನಗೆ ಎರಡೂ ನಿಭಾಯಿಸಿದೆ, ಅದು ಭಾಳ ಹೆಮ್ಮೆ ನನಗೆ. ಅವಾಗೆಲ್ಲ ನನ್ನ ಕೈಲಿ ಏನಾಗುತ್ತೋ ಅದು ನೂರಿನ ಜನರಿಗೆ ಏನು ಸಿಗಬೇಕಾಗಿತ್ತು ಅದನ್ನೆಲ್ಲ ಮಾಡಿದಂಥ ಒಂದು ಸಂತೋಷ ನನಗಿದೆ. ನಾನು ಎಲೆಕ್ಷನ್ ನಿಂತಾಗ MP ಪ್ರಕಾಶ್ ಅವರು ಹೆಗ್ಡೆ ಅವ್ರನ್ನ, ಅನಂತನಾಗ್ ಅವ್ರನ್ನ, ಭಾರತಿ ಅವ್ರನ್ನ ಅವ್ರ ಸಲುವಾಗಿ ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ರು. ಒಬ್ಬ ಕಲಾವಿದೆಯಲ್ಲಿ ನಿಂತಿದ್ದಾರೆ, ಕಲಾವಿದರು ಬಂದರೆ ಅವರಿಗೆ ಹೆಚ್ಚು ಉಪಯೋಗ ಆಗ್ಬೋದು, ಪ್ರಚಾರ ಆಗ್ಬೋದು ಅನ್ನೋ ಉದ್ದೇಶದಿಂದ.
1: ಇದರ ನಟ ನಟಿಯರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕ್ಯಾನಸ್ ಮಾಡೋದೊಂದು ವಿಷಯವಾಗಿ,
0: ಅದು ನಾನೊಬ್ಬ ಕಲಾವಿದೆ ಅನ್ನೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ನಾನು ಅನಿಸ್ತೇನೆ.
1: ನಿಮಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೀವು ಆಯ್ಕೆಯಾದ್ರಿ, ಆ ಅವಧಿ ತೃಪ್ತಿಕರವಾಗಿ ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾ
0: ಇದೆ ಅವಾಗ?

0: ಸರ್ ಎಂ ಪಿ ಪ್ರಕಾಶ್ ಸರ್ ಅವರು ರಾಜಕೀಯ ಮಂತ್ರಿಯಾಗಿದ್ದರು ಅವಾಗ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿರೋದ್ರಿಂದ ಎರಡು ಪ್ರಶಸ್ತಿ ಸಮಾರಂಭಗಳೇ ನಾನು ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡಿದೆ. ಒಂದು ಬಳ್ಳಾರಿಯಲ್ಲಿ ಆಯಿತು, ಎರಡನೇದೊಂದು ಬೆಂಗಳೂರಿನಲ್ಲಿ ಮಾಡಿದ್ರು, ಮೂರನೇ ಪ್ರಶಸ್ತಿ ಸಮಾರಂಭ ಕೂಡ ಹಡಗಲಿಯಲ್ಲಿ ಮಾಡಿದ್ವಿ ನಾವು. ಅವರೇ ಮಂತ್ರಿಗಳಾಗಿರೋದ್ರಿಂದ, ನಬಿಯವರು ಕೂಡ ಮಂತ್ರಿಗಳಾಗಿದ್ರು, ಇಬ್ಬರು ಮಂತ್ರಿಗಳು ಇರೋದ್ರಿಂದ ನಾನು ಕೆಲಸ ಮಾಡ್ಲಿಕ್ಕೆ ಬಹಳ ಸುಲಭ ಆಯ್ತು ನನಗೆ. ಯಾಕೆಂದ್ರೆ ಅವರು ಅನುಯಾಯಿಗಳು, ಅವರು ಒಂದು ಕೈ ಕೆಳಗೆ ಕೆಲಸ ಮಾಡೋರು ಬಹಳಷ್ಟು ಜನ ಇದ್ರು. ನಾಗರತ್ನಮ್ಮ ಇಲ್ಲಿರ್ತಾರೆ, ಅವ್ರ ಜೊತೆಗೆ ನೀವೆಲ್ಲ ಕೆಲಸ ಮಾಡ, ಅಲ್ಲೊಂದು ಸಮಾರಂಭ ಇದೆ, ಇಲ್ಲೇ ಸಮಾರಂಭ ಇದೆ, ಅವ್ರ ಜೊತೆಗೆ ಓಡಾಡೋದಷ್ಟೇ ನನ್ನ ಕೆಲಸ ಆಯ್ತು. ನನಗೆ ಹೆಸರು ಬಂತು, ಯಾರು ಮಾಡಿರ್ಲಿಕ್ಕಿಲ್ಲ. ಸದಸ್ಯ ಇರೋದು 3 ವರ್ಷ, ಅದರಲ್ಲಿ 2 ಪ್ರಶಸ್ತಿ ಸಮಾರಂಭಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಮಾಡಿದಂತ ಹೆಮ್ಮೆ ಅಲ್ಲ. ಇವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು. ಅವಾಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೂಡ CGK ಅವರು ಇದ್ರು, ಅವರು ಕಶ್ ಸರ್ ಅವರಿಗೆ ಬಹಳ ಅಭಿಮಾನ ಪಟ್ಟಂತವ್ರು ಅವರು. ಹೀಗಾಗಿ ಅವರೆಲ್ಲರೂ ಪ್ರೋತ್ಸಾಹದಿಂದ ನಾನು 2 ಪ್ರಶಸ್ತಿ ಸಮಾರಂಭಗಳು ಮಾಡಿದೆ ಅಂತ ಹೆಮ್ಮೆ ನನಗಿದೆ.
1: ನಿಮಗೆ ಸಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳು, ಬಸವ ಬೆಳಗು ಪ್ರಶಸ್ತಿ ಆಗಿರ್ಬೋದು, ಆಮೇಲೆ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ, ಕೈಲಾಸಂ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಸಾವಿತ್ರಮ್ಮ ದೇಜೇಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಬಂತು, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ತಮಗೆ ಬಂತು. ಈ ಪ್ರಶಸ್ತಿಗಳ ಸಂದರ್ಭಗಳು ನಿಮಗೆ ಯಾವ ಥರದ ಖುಷಿ ನೀಡಿತು, ಮತ್ತು ಜವಾಬ್ದಾರಿ ಹೆಚ್ಚಳ ಮಾಡ್ತಾ ಹೇಗೆ?
0: ತುಂಬ ಜವಾಬ್ದಾರಿ ಹೆಚ್ಚಾಗಿದೆ. ಪ್ರಶಸ್ತಿ ಬಂದಾಗ ಸಾಧಾರಣ ಎಲ್ಲರಿಗೂ ಖುಷಿ ಆಗುತ್ತೆ. ಆದರೆ ನಾನು ಯಾವ ಪ್ರಶಸ್ತಿಗಳು ಬರ್ತವೆ ಅಂತೇಳಿ ನಾನು ಅಂದುಕೊಂಡವಳಲ್ಲ, ಅವಾಗ ಹುಡ್ಕೊಂಡು ಬಂದಿದ್ದು. ನಾನು ವಾಲ್ಮೀಕಿ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ.
1: ಇಲ್ಲ,
0: 2 ಹಿಂದಿನ 2 ಪ್ರಶಸ್ತಿ ಇತ್ತು, ಆದ್ರೆ ಅದಕ್ಕಷ್ಟು ಮಹತ್ವ ಕೊಟ್ಟಿರ್ಲಿಲ್ಲ, ಅದೆಷ್ಟೋ ಕಡಿಮೆ ಹಣ ಕೊಡ್ತಾ ಇದ್ರು. ಅದು ಯಾರಿಗೆ ಕೊಟ್ಟರು ಏನ್ ಕತೆ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ.
1: ಹೆಚ್ಚು ಪ್ರಚಾರ ಇಲ್ಲ. ನನಗೆ
0: ಪ್ರಶಸ್ತಿ ಬಂದಾಗ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು ಅದಕ್ಕೆ. ಅದನ್ನ ನನಗೆ TV ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ, ನನಗೆ 5 ಲಕ್ಷ ಕೊಡ್ತಾರ, ಹಿರಿಯಂತ ಪ್ರಶಸ್ತಿ, ನನಗೆ ಗೊತ್ತೇ ಇಲ್ಲ. ಯಾರು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆಯವರು ನನ್ನ ಇಂಟರ್ವ್ಯೂ ಮಾಡಿ ಹೋಗಿದ್ರು, ಯಾರು ಕೇಳಿರ್ತಾರೆ ಕೊಟ್ಟಿರ್ತಾರೆ, ಅದಕ್ಕೆ ಲಕ್ಷಣ ಇರಲಿಲ್ಲ. ಏನಾವತ್ತು ಎಷ್ಟು ಫೋನ್ಗಳು, ಎಷ್ಟು ಪತ್ರಕರ್ತರು, ಮೀಡಿಯಾದವ್ರು ಬಂದಾಗ ಆಶ್ಚರ್ಯ ಆಗ್ಬಿಡ್ತು ನನಗೆ. ನನಗೆ ಅಳೋದು ಬಿಟ್ಟರೆ ಅವತ್ತು ಬೇರೆ ಏನು ಮಾತಾಡೋಕ್ಕಾಗಲ್ಲ, ಅಷ್ಟು ನನಗೆ ಭಾವ ಪರವಶಾಗ್ಬಿಟ್ಟಿದೆ. ಭಾಳ ಜವಾಬ್ದಾರಿ ಕೊಟ್ಟಿದೆ. ನಮಗೆ ಬದುಕನ್ನು ರೂಪಿಸ್ಲಿಕ್ಕೆ ವಾಲ್ಮೀಕಿ ಪ್ರಶಸ್ತಿ ಒಂದು ಭಾಳ ಒಳ್ಳೆಯ ಅನುಕೂಲ ಆಯ್ತು. ಯಾಕೆಂದ್ರೆ ಎಲ್ಲ ಮಾಡಿ ನಾನು ಬರಿಗೈ ಆಗಿಬಿಟ್ಟಿದ್ದೆ. ಬದುಕು ಹೆಂಗಪ್ಪ ಅಂತಂದಾಗ ಒಂದು 5 ಲಕ್ಷ ನನಗೆ ಕೊಟ್ಟರು. ನನಗೆ ಇರ್ಲಿಕ್ಕೆ ನೆರಳು ಕೂಡ ಇರಲಿಲ್ಲ. ಅಪ್ಪ ಮಾಡಿದ ಮನೆ ಎಲ್ಲ ಬಿದ್ದೋಗಿತ್ತು, ಮನೆ ಮಾಡಿಕೊಂಡೆ. ಮತ್ತೆ ಅಕ್ಕ ತಂಗಿಯರು ಬಂದು ಹೋಗಲಿಕ್ಕೆ ಒಂದು ನೆರಳು ಮಾಡಿಕೊಂಡೆ. ಅಲ್ಲಿಂದ ನನಗೆ ಬದುಕಲಿಕ್ಕೆ ದೊಡ್ಡ ದಾರಿ ಆಗಿದ್ದು ವಾಲ್ಮೀಕಿ ಪ್ರಶಸ್ತಿ ನನಗೆ.
1: ಅಮ್ಮ, ಈಗಿನ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಹೇಗಿದೆ, ಮತ್ತು ಈ ಹೊಸ ತಲೆಮಾರಿನ ಯುವಕರು ರಂಗಭೂಮಿಯಲ್ಲಿ ಯಾವ ರೀತಿ ತೊಡಕೊಂಡಿದ್ದಾರೆ, ಇದರ ದಿಕ್ಕು ಹೇಗೆ ಸಾಗ್ತಾ ಇದೆ?
0: ರಂಗಭೂಮಿ ಯಾವತ್ತೂ ನಿರಂತರವಾಗಿದೆ, ಅದಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ಏನು ಸ್ವಲ್ಪ ಏಳುಬೀಳುಗಳು ಕಂಡಿರ್ಬೋದು, ಅದನ್ನ ಬಿಟ್ಟರೆ ಎಲ್ಲಿವರೆಗೆ ಮನುಷ್ಯ ಜಾತಿ ಇರುತ್ತೋ ಅಲ್ಲಿವರೆಗೂ ಕೂಡ ರಂಗಭೂಮಿ ಇರುತ್ತೆ ಅಂತ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಮರಿಯಮ್ಮನಹಳ್ಳಿಯಲ್ಲಿ ಒಂದು ಯುವ ಪೀಳಿಗೆ ಪಡೆಯೇ ಇದೆ. ಈಗ ಮರಿಯಮ್ಮನಹಳ್ಳಿಗೆ ಒಂದು ಹೆಸರಿದೆ, ನಾವೆಲ್ಲ ಗ್ರಾಮೀಣ ರಂಗಭೂಮಿ, ವೃತ್ತಿ ರಂಗಭೂಮಿ ಇದೆಲ್ಲ ಮಾಡಿದಂಥವ್ರು. ಇವಾಗ ಸಾಣೆಹಳ್ಳಿ, ನೀನಾಸಮ್ಮು, ಆಮೇಲೆ ಸಿದ್ದಾಪುರ ಇಂಥವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದವರು ಅದ್ಭುತ ಕಲರಾಗಿದ್ದಾವೆ. ನಾನು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡೆ ಎಲ್ಲ ನಾಟಕ ಮಾಡ್ತಿದ್ದೆ. ಇವತ್ತ ಮಕ್ಕಳು ಒಳ್ಳೊಳ್ಳೆ ನಿರ್ದೇಶಕರಾಗಿದ್ದಾರೆ, ಒಳ್ಳೊಳ್ಳೆ ನಟರಾಗಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಬೀದರು, ಎಲ್ಲಿ ಬೆಂಗಳೂರು, ಮೈಸೂರು, ಎಲ್ಲ ಕಡೆ ಹುಡುಗರು, ನಮ್ಮ ಹುಡುಗರು ಮರಿಯಮ್ಮನಹಳ್ಳಿಯವರು ಇದ್ದಾರೆ. ಅವ್ರು ನೋಡಿದ್ಕೊಳ್ಳೆ ಆಶ್ಚರ್ಯ ಆಗುತ್ತೆ ನನಗಪ್ಪ. ನಮ್ಮ ಅಲ್ಲೋ ನೀನು ನಮ್ಮ ನಾಟದಲ್ಲಿ ಪಾತ್ರ ಮಾಡಿದ್ರೆ ಹೌದಮ್ಮ, ಅವಾಗ ನಿಮ್ಮ ಜೊತೆಗಿದ್ವಿ. ಅರೆ, ನೀನು ಇಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ, ಮತ್ತೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಅದ್ಭುತ, ಅವರಿಗೆ ಸಹಕಾರ ಬೇಕು, ವೇದಿಕೆಗಳು ಬೇಕು, ದುಡಿಯೋಕ್ಕೆ ಅವಕಾಶ ಬೇಕು. ಭಾಳ ಅತಂತ್ರ ಆಗಿದೆ. ಈ ಕೊರೋನಾ ಬಂದಾಗಲಿದ್ದಂತೆ ಕಲಾವಿದರು ಬದು ಭಾಳ ಅತಂತ್ರ ಆಗಿದೆ. ನಮ್ಮ ಆ ಮಕ್ಕಳಂತ ಹೇಳಿದ್ವಲ್ಲ, ಊರ್ನಲ್ಲೇ ಏನೋ ರಂಗಭೂಮಿ ಕೆಲಸ ಮಾಡ್ಬೇಕಂತ ಬಂದರು ಮರಿಯಮ್ಮನಹಳ್ಳಿಗೆ. ಅಲ್ಲಿ ಏನು ಮಾಡಿಕ್ಕಾಗಲಿಲ್ಲ. ಪಾಪ, ಅವು ಕೂಲಿ ಮಾಡಿದ್ವು, ತರಕಾರಿ ಮಾರಿದ್ವು, ಹಣ್ಣು ಮಾರಿದ್ವು, ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅಲ್ಲಿಗೆ ಹೋದರು. ಅವ್ರು ನೋಡಿ ಅಳು ಬರ್ತಿತ್ತು ನಮಗೆ. ಒಂದು ನಾಟಕ ಮಾಡಿದ್ರೆ ಒಂದು 10 ಮಂದಿ ಬದುಕ್ತೀವಿ ಅದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬಿಟ್ರಲ್ಲಪ್ಪ, ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಹಣದಿಂದ ಸದೃಢ ಆಗಲಿಲ್ಲ, ನಾವು ನಮ್ಮ ಬದುಕಿಗೆ ಆಗೋಗ್ಬಿಡ್ತದ. ಹೀಗಾಗಿ ನಮ್ಮ ಮಕ್ಕಳೆಲ್ಲ ಅದ್ಭುತವಾಗಿ ಮಾಡ್ತಾರೆ, ಒಳ್ಳೆ ಭವಿಷ್ಯ ಇದೆ. ನಾವೇನು ಹುಟ್ಟಾಗಿದ್ದಂಥ ರಂಗಭೂಮಿ ಬೆಳೆಸ್ಕೊಂತ ಬಂದಿದ್ದೀವಿ, ಮುಂದೆ ಆ ಮಕ್ಕಳು ಎಳ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ.
1: ಇಡೀ ಸುದೀರ್ಘ ಬದುಕನ್ನು, ನಿಮ್ಮ ಬದುಕನ್ನು ರಂಗಭೂಮಿಗೆ ತ್ಯಾಗ ಮಾಡಿದ್ದೀರಿ. ಈಗ ನಿಮಗೆ ಬರ್ತಾ ಇರತಕ್ಕಂತಹ ಸರ್ಕಾರದ ಮಹಾಶಾಸನಗಳಾಗಿರಲಿ, ಏನೇ ಆಗಿರಲಿ, ಇದು ನಿಮಗೆ ಆಸರೆ ಆಗಿದೆಯಾ ಅಥವಾ ಕೊರತೆ ಆಗ್ತಿದೆಯಾ? ನಿಮ್ಮ ಹಾಗೆ ನಿಮ್ಮ ವಯಸ್ಸಿನ, ನಿಮಗಿಂತಲೂ ಹಿರಿಯ ವಯಸ್ಸಿನ ಕಲಾವಿದರು ಇವತ್ತು ಬದುಕ್ತಾ ಇದ್ದಾರೆ, ಅವರಿಗೆ ಈ ಮಹಾಶಾಸನಗಳು, ಅದು ಕೇಂದ್ರ ಸರ್ಕಾರದ್ದಾಗಿರ್ಬೋದು, ರಾಜ್ಯ ಸರ್ಕಾರ

0: ಕರೆದಾಗಿರು ಸರಿಯಾಗಿ ದಕ್ತಾ ಇದೇನಾ?
1: ಕೊಡ್ತಾ ಇದ್ದಾರೆ ಇವರು, 2,000 ರೂಪಾಯಿ ಕೊಡ್ತಾ ಇದ್ದಾರೆ ಕಲಾವಿದರಿಗೆ. ಆದ್ರೆ ಅವರು ಕೊಡಂತದ್ದು ಅದು ಎಷ್ಟೇ ಕೊಡ್ಲಿ, ಟೈಮ್ ಸರಿಗೆ ಬಂದ್ಬಿಟ್ಟು ಅವ್ರು ಗಂಜಿ ಕುಡ್ದಾದ್ರೂ ಬದುಕ್ತೀವಿ ಅಂತ. ಈಗ 2,000 ರೂಪಾಯಿ ಯಾತಕ್ಕೂ ಸಾಲೋದಿಲ್ಲ. ಕೇಂದ್ರ ಸರ್ಕಾರ 4,000 ರೂಪಾಯಿ ಕೊಡತ್ತೆ, ಅದು ಎಲ್ಲರಿಗೂ ಸಿಗೋದಿಲ್ಲ. ಅವ್ರು ಕೊಡೋದು ಬೇಡ, ಇವರೇ ನಮ್ಮ ಸರ್ಕಾರದವರೇ ಒಂದು 4,000 ಅಥವಾ 5,000 ಮಾಡಿಬಿಟ್ರೆ, ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಯಾರೂ ಮುಂದೆ ನಮ್ಮನ್ನು ಕೈ ಹಿಡಿಯೋದಿಲ್ಲ. ಚಿಕ್ಕವರಿದ್ದಾಗ ಅವ್ರು ಬೆಳೆಸಿರ್ಬೋದು ಮಕ್ಕಳು, ಅವ್ರ ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಯಾಂತ ಕೂಡ ನೆನಪು ಉಳಿಯೋದಿಲ್ಲ ಮಕ್ಕಳಿಗೆ. ತಂದೆ ತಾಯಿ ನೋಡ್ಬೇಕನ್ನೋದು ಅವ್ರಿಗೆ ಕಲ್ಪನೆ ಇರೋದಿಲ್ಲ. ಎಷ್ಟೋ ಜನ, ನಾನು 20-25 ಜನ ರಂಗಭೂಮಿಗೆ ಬಂದಿದ್ರಲ್ಲ, ಅವರೆಲ್ಲ ಬದುಕ್ತಿರೋದು ಪೆನ್ಷನ್ ಇಂದಾನೆ. ಆದ್ರೆ ಈಗ ನಮ್ಮ ಕಾರ್ಯಕ್ರಮ ಕೇಳ್ತಿದ್ರಲ್ಲ, ಅವ್ರು ಕೇಳ್ಕೊಳ್ತೀನಿ. ತಂದೆ ತಾಯಿಗಳು ಮಾತ್ರ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಅವ್ರು ಬೆಳೆದು ದೊಡ್ಡವರಾಗಿರ್ಬೇಕು, ದುಡಿತಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರೆ, ಆದ್ರೆ ತಂದೆ ತಾಯಿನೇ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗೆ? ಮುಂದೆ ನಿಮಗೆ ಬುತ್ತಿ ಕಟ್ಟಿಟ್ಟಿದ್ದು ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಮಕ್ಕಳು ನಮ್ಮ ಸರಿ ನೋಡ್ಕೊಂಡೆ, ನಿಮ್ಮ ಮಕ್ಕಳು ಅವ್ರ ಸರಿ ನೋಡ್ಕೋತಾರೆ. ಯಾವುದೇ ರೀತಿಯಿಂದಲೇ ನೀವು ಅದನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಅದೇ ಹೇಳ್ತೀನಿ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ನಾವು ಏನು ಕಲಿಸಿದ್ರು ಕೂಡ ಅವ್ರು ಬಂದ ನಂತರ ಅವ್ರ ಬದುಕು ನಾವು ಯಾಕೆ ಓದಿ, ಈಗ ರೈತರ ಮಕ್ಕಳು ಅವ್ರು ಮನೆಗಿದ್ದುಕೊಂಡು ಅವ್ರ ತಂದೆ ತಾಯಿನ ಜೋಪಾನ ಮಾಡ್ತಾರೆ. ಹಂಗ ನಮ್ಮ ಮಕ್ಕಳು ಓದಿಸೇ ತಪ್ಪು ಮಾಡಿದ್ವಿ ಏನನ್ನೋ ತಪ್ಪು ಕಲ್ಪನೆ ತಂದೆ ತಾಯಿಗೆ ಬರ್ತಾ ಇದ್ದಾನೆ. ಓದೋದೇ ಬೇಡಪ್ಪ ಮಕ್ಕಳು, ನಮ್ಮ ಕಣ್ಣೆದ್ರಿಗಿದ್ರೆ ನಮ್ಮ ದುಡ್ದಾಗ್ತಾರೆ ಅನ್ನೋದು ಆ ಕಲ್ಪನೆ ಯಾರಿಗೂ ಬರಬಾರ್ದು. ಓದಿದ್ರು ಕೂಡ ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಿಂದ ಹೇಳಕತ್ತೆ.
0: ನಮ್ಮ ಒಳ್ಳೆಯದು ತಮ್ಮ ಬದುಕಿನ, ಅದರಲ್ಲೂ ವಿಶೇಷವಾಗಿ ವೃತ್ತಿ ರಂಗಭೂಮಿಯ ಕಲಾವಿದೆಯಾಗಿ ತಮ್ಮ ಬದುಕಿನ ಪಯಣದ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಮರಿಯಮ್ಮನಹಳ್ಳಿಯ ಮಹಿಳಾ ವೃತ್ತಿ ರಂಗ ಕಲಾವಿದರ ಸಂಘದ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ರಂಗ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು. ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ.
1: ಆಕಾಶವಾಣಿ ಮಂಗಳೂರು.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬೊಳುವಾರು ಪುತ್ತೂರು ಇಲ್ಲಿನ ಸದಸ್ಯರು.
2: ವೀರ ದಶರಥ ತಿರುಪತಿ ಇನಕುಲವಾರಿಧಿಗೆ ಪ್ರತಿ ಚಂದ್ರನು, ಇಷ್ಟು ನಾನು ಸಂಪಾದಿಸದಿದ್ರೆ 60,000 ವರ್ಷಗಳ ಕಾಲ ರಾಜ್ಯವಾಳಿ ಏನು ಪ್ರಯೋಜನ? ಇದು ನಾನು ತರ್ಕಿಸಿದಂತ ವಿಚಾರ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ

0: ಕಾಯಿರಿ ಇದೇ ಶುಕ್ರವಾರ ರಾತ್ರಿ 9:30 ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30
1: ತರಂಗ.
0: ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿ ಆರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ನಾವು ಈ ಮಾದಕ ವಸ್ತುಗಳ ಬಗ್ಗೆ ಸಾಕಷ್ಟು ಕೇಳ್ತಾ ಇರ್ತೀವಿ, ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಬೇರೆ ಬೇರೆ ಯಾವ್ಯಾವ ರೀತಿಯಾದಂತಹ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಿರ್ತಾರೆ, ಆಮೇಲೆ ಅದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ, ಮತ್ತು ಅದೊಂದು ಸಾಮಾಜಿಕ ಪಿಡುಗು, ಅನೇಕರು ಅದಕ್ಕೆ ಬಲಿಯಾಗಿರ್ತಾರೆ, ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಈ ಮಾನಸಿಕ ಒಂದು ಸಮಸ್ಯೆ ಹೆಂಗಿರುತ್ತೆ ಅಂದರೆ ಅದು ಮಾದಕ ವಸ್ತುಗಳ ಸೇವನೆಯಿಂದ ಉದ್ಭವ ಆಗಿರ್ಬೋದು, ಅದು ಆಗತ್ತಾ ಅಂತ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಮಾನಸಿಕವಾಗಿ ಅವನು ಹೇಗೆ ಆಘಾತಕ್ಕೊಳಗಾಗ್ತಾನೆ, ಅದು ಇತರರಿಗೆ ಏನು ಸಮಸ್ಯೆ ಆಗತ್ತೆ ಅಂತ ನೋಡಬೇಕಾಗಿದೆ. ಒಂದು ಮಾದಕ ವಸ್ತು ಸೇವನೆಯಿಂದ ಆಗುವಂಥ ಪರಿಣಾಮ ಒಂದಾದರೆ ಅವ ಮನೋರೋಗಿಯಾಗಿ ಇದ್ದುಕೊಂಡು ಮತ್ತು ಇನ್ನೊಂದು ಸಮಸ್ಯೆ ಮಾಡ್ತಾನೆ ಅಂತ. ಈ ಮಾದಕ ವಸ್ತುಗಳ ಸೇವನೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಹೇಳಿ.
2: ಖಂಡಿತ ಸರ್. ಈಗ ಮಾದಕ ವಸ್ತುಗಳು ಅನ್ನೋದು ಏನೇನು ಅನ್ನೋದು ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಮಾದಕ ವಸ್ತುಗಳು ಅಂದ್ರೆ ಬರೀ ಡ್ರಗ್ಸ್ ಅನ್ನೋದು ಒಂದು ಪರಿಕಲ್ಪನೆ ಇದೆ. ಆದ್ರೆ ಈ ಮಾದಕ ವಸ್ತುಗಳ ಒಂದು ಪಟ್ಟಿಯಲ್ಲಿ ಮೊದಲನೇದಾಗಿ ಬರೋದು ತಂಬಾಕು ಮತ್ತು ಅದರ ಉತ್ಪನ್ನಗಳು. ಅಂದ್ರೆ ನೀವು ಬೀಡಿ, ಸಿಗರೇಟು, ಗುಟ್ಕಾ ಇಂತ ಏನು ಸೇರ್ತೀರಾ, ಹೊಗೆ ಕಡ್ಡಿ ಅಂತ ಹಳ್ಳಿಗಳಲ್ಲಿ ಏನಾರೆ ಅದು ಒಂದು. ಎರಡನೇದು ಆಲ್ಕೋಹಾಲ್. ಮೂರನೇದು ಈ ಗಾಂಜಾ. ಗಾಂಜಾದ ವಿವಿಧ ಪ್ರಕಾರಗಳು. ಆಮೇಲೆ ಓಪಿಯಾಯ್ಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಿಮ್ಮ ಈ ಕಾಫ್ ಸಿರಪ್, ಈ ಮಾತ್ರೆಗಳು, ಇಂಜೆಕ್ಷನ್ಗಳು ಬರುತ್ತೆ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಇದು ಅತೀವವಾಗಿ ನೋವಿದ್ದ ಪಕ್ಷದಲ್ಲಿ ನಾವು ಬಳಸೋ ಒಂದು ಚಿಕಿತ್ಸೆ. ಇದು
1: ಚಿಕಿತ್ಸೆ, ಒಂದು ಔಷಧ.
2: ಹೌದು. ಆದ್ರೆ ಇದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಜನ ನೋವಿಗೆ ಅಂತ ತಗೊಂಡಾಗ್ಲೂ ಕೂಡ ಅದಕ್ಕೆ ಒಂದು ಅವಲಂಬಿತರಾಗ್ತಾರೆ, ಅಡಿಕ್ಟ್ ಆಗ್ತಾರೆ. ಅಥವಾ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗೋಸ್ಕರ ಅವ್ರು ಬಳಸಿದಾಗ್ಲೂ ಕೂಡ ಸಹ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಗಾಂಜಾ, ನಿಮ್ಮ ಓಪಿಯಾಯ್ಡ್ಸ್, ಆನಂತರ ಕೊಕೇನ್ ಅಂತ ನಾವೇನ್ ಹೇಳ್ತೀವಿ ಅದು ಹೌದು. ಆಮೇಲೆ ಸ್ಟಿಮುಲೆಂಟ್ಸ್ ಅಂದ್ರೆ ಉತ್ತೇಜಕಗಳು ಅಂತ ಹೇಳ್ತೀವಿ. ತುಂಬಾ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ ಇರ್ತೀರಾ ಅಥವಾ ಖಿನ್ನತೆಯಲ್ಲಿರ್ತೀರಾ,

0: ಯಾವುದೋ ಒಂದು ಮಾನಸಿಕ ತೊಳಲಾಟದಲ್ಲಿರ್ತೀರಾ, ನಿಮಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ನಿಮ್ಮನ್ನು ಚೇತರಿಸ್ಕೊಳ್ಳಕ್ಕೆ, ನಿಮ್ಮನ್ನು ಉತ್ತೇಜನಗೊಳಿಸ್ಲಿಕ್ಕೆ, ನಿಮ್ಮಿಂದ ಒಂದು ಯಾವುದೋ ಒಂದು ಕೆಲಸ ಆಗಲಿಕ್ಕೆ ಅಂತ ಈ ಒಂದು ತರದ ಡ್ರಗ್ಸ್ ಅನ್ನ ತಗೊಳ್ತಾರೆ. ಅದರಲ್ಲಿ MDMA, LSD ಆ ತರದವು ಬರ್ತವೆ.
1: ಓಹೋ, ಈಗ ಒಂದು ಸಿಗರೇಟ್ ಸೇದಿ ಮುಂದೆ ಕೆಲಸಕ್ಕೆ ಹೋಗ್ತಾರೆ ಅವರು ಅಂತ ಅಂತಾರೆ, ಅದು ಧೂಮ್ರಪಾನ ಕ್ಯಾಟಗರಿಲಿ ಬಂತು. ಮದ್ಯಪಾನ ಅಂತಂದಾಗ ಕೆಲವೊಬ್ಬರು ಒಂದಿಷ್ಟು ಒಂದು ಪೆಗ್ ಹಾಕೊಂಡು ಕೆಲಸ ಮಾಡೋದು, ನಟನೆ ಮಾಡೋದು, ಇವೆಲ್ಲ ನೋಡ್ತಿರ್ತೀವಿ. ಹಾ,
0: ಅದೆಲ್ಲ ಏನಕ್ಕೆ ಅಂತಂದ್ರೆ ಕೊನೆಗೆ ಅಂದ್ರೆ ಎಂಡ್ ಆಗಿ ಕೊನೆಯದಾಗಿ ಅದು ಯಾವ ಒಂದು ಅಂಗದ ಮೇಲೆ ಕೆಲಸ ಮಾಡ್ತವೆ ಅಂತಂದ್ರೆ ನಿಮ್ಮ ಮೆದುಳು, ನಮ್ಮ ಮನಸ್ಸು. ಈ ಯಾಕೆ ಇದನ್ನ ಮಾದಕ ವಸ್ತುಗಳು ಅಂತ ನಾವು ಹೇಳ್ತೀವಿ ಅಂತಂದ್ರೆ ಅದು ಕೊನೆಯದಾಗಿ ಮೆದುಳು ಮೇಲೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ರಾಸಾಯನಿಕಗಳ ಮುಖಾಂತರ ನಮ್ಮ ಮೆದುಳಿನಲ್ಲಿ ನರ ಸಂವಾಹಕಗಳು ಅಂತ ನಾವೇನು ಹೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬೇರೆ ಬೇರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಇವು ಪರಿಣಾಮ ಬೀರಿ ನಮ್ಮ ಮೆದುಳು ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನು ನಾವು ಮಾದಕ ವಸ್ತುಗಳು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ಹೇಲೆಂಟ್ಸ್ ಅಂದರೆ ಈ ನಿಮ್ಮ ಗಮ್ಮು, ನಿಮ್ಮ ವೈಟ್ನರು, ಈ ಪೆಟ್ರೋಲು, ಅದನ್ನು ಕೂಡ ಕೆಲವರು ಅವರ ಅದ್ರ ವಾಸನೆಯನ್ನು ತುಂಬಾ ಇಷ್ಟಪಡ್ತಾರೆ ಅಥವಾ ಅದನ್ನ ಹಿಡ್ಕೊಂಡು ಅದನ್ನ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ಅದು ಕೂಡ ಒಂದ್ ಕ್ಯಾಟಗರಿಗೆ. ಕೊನೆಯದಾಗಿ ಕಾಫಿನೂ ಈ ಕ್ಯಾಟಗರಿಗೆ ಸೇರುತ್ತೆ. ಯಾಕಂದ್ರೆ ಕೆಲವರು ದಿನಕ್ಕೆ ಒಂದ್ 10-15 ಗ್ಲಾಸ್ ಕಪ್ ಕಾಫಿ ಕುಡಿತಾರೆ. ಅವ್ರಿಗೆ ಅವತ್ತು ಒಂದೆರಡು ಕಪ್ ಮಾತ್ರ ಕುಡಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾಫಿಯಲ್ಲಿ ಉಪಯೋಗ ದುರುಪಯೋಗ ತರದ ಲೆಕ್ಕದಲ್ಲಿ ಬರುತ್ತೆ.
1: ಈಗ ಟೀ ನವರು ನಾವು ಸುರಕ್ಷಿತರು ಅಂತ ಅನ್ಕೋಬಾರ್ದು,
0: ಅಂದ್ರೆ ಅದು ಕೆಫೀನ್ ಅಂದ್ರೆ ಅಲ್ಲೇ ಬರುತ್ತೆ. ಕೆಫೀನ್ ಪ್ರಾಡಕ್ಟ್ಸ್ ಅಂತ ನಾವ್ ಹೇಳ್ತೇವೆ, ಅದರಲ್ಲಿ ಕಾಫಿ ಮತ್ತೆ ಟೀ ಎರಡು ಬರುತ್ತೆ. ಆದ್ರೆ ನಾವು ಮಾದಕ ವಸ್ತುಗಳು ಅಥವಾ ಯಾವುದೇ ಒಂದು ತರಹದ ಸಬ್ಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಮೊದಲು ಅದನ್ನ 3 ತರ ಕ್ಯಾಟಗರಿಲಿ ನಾವು ಅದನ್ನ ವಿಂಗಡಿಸ್ತೀವಿ. ಕೆಲವರು ಅದ್ರ ಉಪಯೋಗ ಮಾತ್ರ ಮಾಡ್ತಾರೆ, ಅಂದ್ರೆ ಯಾವಾಗ್ಲೋ ಒಂದ್ಸಲ, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ತರ, ಎಲ್ಲೋ ಒಂದೆಡ್ದಾಗ ಒಂದೆರಡು ಸಿಗರೇಟು ಸುಮ್ನೆ ಒಂದ್ ಸೇದೋದು ಆ ತರ, ಅಥವಾ ಇಲ್ಲ ಯಾವ್ದೋ ಪಾರ್ಟಿಗೆ ಹೋದಾಗ ಸುಮ್ನೆ ಒಂದೆರಡು ತಗೊಳ್ಳೋದು ಆ ತರದಲ್ಲಿ ಇರುತ್ತವೆ. ಅದು ಕೇವಲ ಉಪಯೋಗ. ದುರುಪಯೋಗ ಅಂದ್ರೆ ನಿಮ್ಗೆ ಅದರ ಪ್ರಮಾಣ ಜಾಸ್ತಿ
1: ಆಗಿದೆ.
0: ಅದು ಇದು ಮಧ್ಯದಲ್ಲಿ ಬರುತ್ತೆ. ಇದು ನಿಮಗೆ ಇದ್ರ ಮೇಲೆ ಅವಲಂಬಿತರಾಗಿರೋದಿಲ್ಲ, ಆದ್ರೆ ನಿಮ್ಮ ಪ್ರಮಾಣ ಉಪಯೋಗಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾವ್ ಇದನ್ನ ದುರುಪಯೋಗ ಅಬ್ಯೂಸ್ ಅಂತ ನಾವೇನ್ ಹೇಳ್ತೀವಿ,
1: ಡ್ರಗ್ ಅಬ್ಯೂಸ್ ಅಂತ ಹೇಳೋದು. ಅವಾಗ
0: ಡಿಪೆಂಡೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಡಿಕ್ಷನ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಡಿಪೆಂಡೆನ್ಸ್. ಅಂದ್ರೆ ನೀವು ಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಿರ್ತೀರ. ನೀವು ಎದ್ದು ಕೆಲಸ ಮಾಡ್ಲಿಕ್ಕೆ, ನಿಮ್ಗೆ ನಿದ್ದೆ ಮಾಡ್ಲಿಕ್ಕೂ ಸಹ ನೀವು ಇದು ಯಾವುದೇ ಒಂದು ಮಾದಕ ವಸ್ತುಗಳು ನಿಮ್ಮ ಮೇಲೆ ನೀವು ಅವಲಂಬಿತರಾಗಿರ್ತೀರ. ಈಗ ನಿದ್ದೆ ಮಾಡಬೇಕು ಅಥವಾ ಏನ್ ಕೆಲಸ ಮಾಡ್ಬೇಕು ಅಂದ್ರೂ ಒಂದು 2-3 ಸಿಗರೇಟ್ ಸೇದಿದ್ರೆ ಮಾತ್ರ ಅವ್ರಿಗಾಗುತ್ತೆ. ಕೆಲಸ ಮಾಡ್ಬೇಕು ಅಥವಾ ನಿದ್ದೆ ಮಾಡಬೇಕು ಅಂತಂದಾಗ ಮಾತ್ರ ಅವರು ಮದ್ಯಪಾನ ಮಾಡಬೇಕು, ಯಾವುದೋ ಒಂದು ಕೆಲಸ ಪೂರ್ಣ ಮಾಡಬೇಕು, ಓದಬೇಕು ಮಾಡಬೇಕು ಅಂತಾಗ್ಲೂ ಕೂಡ ನೀವು ಸ್ಟಿಮ್ಯುಲೆಂಟ್ಸ್ ತಗೊಳ್ತೀರಾ. ಸೊ ಈ ಥರದ ಒಂದು ನಮ್ಮ ಒಂದು ದಿನನಿತ್ಯದ ನಮ್ಮದು ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ನಾವು ಯಾವಾಗ ನಾವು ಯಾವುದೇ ಒಂದು ಪದಾರ್ಥದ ಮೇಲೆ ನಾವು ಅವಲಂಬಿತರಾದಾಗ ಅದು ದುರುಪಯೋಗ ಅವಲಂಬಿತವಾಗಿ
1: ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗಿದ್ದಾರೆ ಅಂತ ಹೇಳ್ತೀವಿ ನಾವು. ಸೊ ಅದು ಅದು ಇಲ್ಲೇ ನಡೆಯಲ್ಲ ಅಂತ. ಇಂಥವ್ರನ್ನ ನಾವು ಹೊರಗಡೆ ತರಬೇಕು ಅಂತಂದರೆ, ಮುಖ್ಯವಾಹಿನಿಗೆ ಸೇರಿಸ್ಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಆವಾಗ ಅನೇಕ ಪ್ರಯೋಗಗಳು, ಪ್ರಯತ್ನಗಳು, ಅವರಿಗೆ ಅನೇಕ ಶಿಬಿರಗಳನ್ನು ಮಾಡೋದಾಗಲಿ, ಅವರಿಗೆ ಒಂದು ಏನೋ ಬೇರೆ ಬೇರೆ ಥೆರಪಿಗಳ ಮೂಲಕವಾಗಿ ನೀವು ಹೊರಗೆ ತರ್ತೀರ. ಆದರೆ ಈ ಸೇವನೆಗಳಿಂದ ಅವನು ಮನೋರೋಗಿ ಆಗ್ತಾನ ಮುಂದಿನ ಹಂತ, ಅದ್ರ ಬಗ್ಗೆ ನೋಡ್ಬೇಕು ನಾವು ಮೇನ್ ಈಗ.
0: ಹೌದು, ಇದರಲ್ಲಿ ಹಾಗೆ ನಾವು ಮತ್ತೆ ಎರಡು ತರದ ವಿವಿಧ ಪ್ರಕರಣಗಳನ್ನು ನೋಡ್ಬೇಕಾಗುತ್ತೆ. ಏನು ಅಂತಂದ್ರೆ ಕೆಲವು ಸಲ ಅವರಿಗೆ ಯಾವುದೋ ಒಂದು ಮಾನಸಿಕ ಅಸ್ವಸ್ಥತೆ ಇರುತ್ತೆ, ಆದ್ರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯಿಂದ ಅಥವಾ ಸರಿಯಾದ ಸ್ಥಳದಿಂದ ಅವರು ಅದಕ್ಕೆ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ ಈ ರೀತಿ ಅಂದ್ರೆ ಈ ಹೆಚ್ಚಾಗಿ ತರುಣಾವಸ್ಥೆಯಲ್ಲಿ ಮತ್ತು 20-25 ಕಂಡುಬರೋ ಯಂಗ್ಸ್ಟರ್ಸ್ ಅಲ್ಲಿ ನಾವೇನ್ ನೋಡ್ತೀವಿ ಅವರಲ್ಲಿ ಈ ಡ್ರಗ್ಸ್ ಅಲ್ಲಿ ಅದರಿಂದ ನಿಮಗೆ ಈಸಿ ಆಗುತ್ತೆ, ಅಂದ್ರೆ ನೀವು ಬೇಜಾರಿಂದ ಹೊರಗಡೆ ಬರ್ತೀರಾ, ನಿಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಬಿಟ್ಟಾಗ ಜನ ಆ ಕಡೆ ಹೋಗ್ತಾರೆ. ಅಂದ್ರೆ ಅವ್ರು ಒಂದು ತರದ ಮಾನಸಿಕ ಅಸ್ವಸ್ಥ ಬಳಲ್ತಾ ಇರ್ತಾರೆ, ಆದ್ರೆ ಚಿಕಿತ್ಸೆ ಬದಲಾಗಿ ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗ್ತಾರೆ ಒಂದು. ಎರಡನೇದು ನೀವು ಹೇಳಿದ ಪ್ರಕಾರ ಈ ಕೆಲವು ಮಾದಕ ವಸ್ತುಗಳು ಏನು ಅಂತಂದ್ರೆ ಅದು ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವರಿಗೆ ಈ ಮದ್ಯಪಾನದಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಕೆಲವರಿಗೆ 1 ಅಥವಾ 2 ನಾವೇನ್ ಪೆಗ್ ಅಂತ ನಾವೇ ಹೇಳ್ತೀವಿ ಅದರಿಂದ ಅಷ್ಟೇ ಸಾಕು ಅವರಿಗೆ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅವ್ರ ದೇಹ ತಡ್ಕೊಳ್ಳಲ್ಲ.

0: ಆದ್ರೆ ಕೆಲವರು 5-6 ಇಡೀ ದಿನಾನು ಕುಡಿತಾ ಇದ್ದಾಗ ಅವ್ರ ದೇಹ ಅದನ್ನ ತಾಳ್ಕೊಳ್ಳುತ್ತೆ. ಅಂತ ಕೇಸ್ಗಳಲ್ಲಿ ಏನಾಗುತ್ತೆ, ತುಂಬಾ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಾಗ ಖಂಡಿತವಾಗಿ ಅದು ಮನೋರೋಗದಲ್ಲಿ ಏನಂತಾರೆ ಅದು ಮಾರ್ಪಾಡಾಗುತ್ತೆ.
1: ಅಂದ್ರೆ ಯಾವುದನ್ನ ಅತಿಯಾಗಿ ಮಾಡ್ತೀವಿ ಅದು ಒಂಥರ ಮನೋರೋಗವೇ. ಅಂದ್ರೆ ಅತಿಯಾಗಿ ಅಂದ್ರೆ ಬೇರೆ ಅಂತಲ್ಲ, ಈ ಚಟಗಳು
0: ಖಂಡಿತ ಅದು ಒಂದು ಮನೋರೋಗನೇ, ಅದು ಒಂದು ತರಹದ ಮನೋರೋಗನೇ. ಆದ್ರೆ ಈ ಸೈಕೋಸಿಸ್ ಮತ್ತೆ ಈ ಮೂಡ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ, ಮೇನಿಯಾ ಮತ್ತೆ ಆಂಗ್ಸೈಟಿ ಇದು ಕೂಡ ನಿಮ್ಗೆ ಬರುತ್ತೆ. ಅಂದ್ರೆ ನೀವು ಕೆಲವು ಸಲ ಬಿಟ್ಬಿಡ್ತೀರಾ, ಯಾವುದೋ ಒಂದು ಕಾರಣದಿಂದ ನೀವು ಅದನ್ನ ಬಿಟ್ಟಾಗ್ಲೂ ಸಹ ಅದ್ರ ಪೋಸ್ಟ್ ಎಫೆಕ್ಟ್ ಕಾಲಾನಂತರದಲ್ಲಿ ಕೂಡ ನಿಮಗೆ ಅದು ಮನೋರೋಗವಾಗಿ ನಿಮಗೆ ಜೀವನದಲ್ಲಿ ಮತ್ತೆ ಹೌದು. ಇದು ಒಂದ್ ರೀತಿ ಆಯ್ತು ಅಂದ್ರೆ ನೀವು ತಕ್ಷಣದಲ್ಲಿ ಬಿಟ್ಟಾಗ, ಅಂದ್ರೆ ನೀವೀಗ ಮನಸ್ಸು ಮಾಡ್ತೀರಾ ನಿಮ್ಗೆ ಅಥವಾ ನಿಮ್ಗೆ ಅದರಿಂದ ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳಿ, ಅಂದ್ರೆ ಈಗ ಜಾಂಡಿಸ್ ಬಂದಿರುತ್ತೆ, ಮದ್ಯಪಾನ ಮಾಡಿದ್ರೆ ಜಾಂಡಿಸ್ ಬಂದಿರುತ್ತೆ. ಸೊ ಅವ್ರು ತಕ್ಷಣಕ್ಕೆ ಬಿಟ್ಟಾಗ ಅವರಲ್ಲಿ ಈಗ ಮಗುವಿನ ಕೈಯಿಂದ ನಾವು ಹೇಗೆ ಯಾವುದೋ ಒಂದು ಆಟದ ಸಾಮಾನ ಕಿತ್ಕೊಂಡಾಗ ಹೇಗೆ ಮಗು ಅಳುತ್ತೋ ಹಾಗೆ ನಮ್ಮ ಮೆದುಳು ಕೂಡ ಆ ಒಂದು ಮಾದಕ ವಸ್ತು ಮೇಲೆ ಎಷ್ಟು ಅವಲಂಬಿತರಾಗಿರುತ್ತಲ್ವಾ, ಅದನ್ನ ತಕ್ಷಣ ನಾವು ಅದರ ಬಳಕೆಯನ್ನು ನಾವು ನಿಲ್ಲಿಸಿದಾಗ ಏನಾಗುತ್ತೆ, ಮೆದುಳು ಬೇರೆ ತರದಲ್ಲಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಅದನ್ನ ನಾವು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮದ್ಯಪಾನದವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವ್ರ ಕೈ ನಡ್ಕ ಬರೋದು, ಆಮೇಲೆ ಅವರಿಗೆ ನಿದ್ದೆ ಬಾರದೇ ಇರೋದು, ಅವರಿಗೆ ಆತಂಕ ಆಗೋದು, ಆ ತರ ವಿಚಾರಗಳೆಲ್ಲ ಅವರಿಗೆ ಆಗುತ್ತೆ. ಈ ತರ ಪ್ರತಿಯೊಂದು ಮಾದಕ ವಸ್ತುವನ್ನು ನಿಲ್ಲಿಸಿದಾಗ, ಅದರ ಬಳಕೆಯನ್ನು ನಿಲ್ಲಿಸಿದಾಗ ಅದರದೇ ಆದ ವಿಡ್ರಾಲ್ ಸಿಂಪ್ಟಮ್ಸ್ ಬೇರೆ ಬೇರೆ ತರ ಇರುತ್ತೆ.
1: ಆ ರೀತಿಯಾಗಿ ಆ ಸಿಂಪ್ಟಮ್ಸ್ಗಳು ತುಂಬಾ ಸಹಜ ಅಂತ ಅನ್ಕೊಂಡು ಅವ್ರ ಚಿಕಿತ್ಸೆಗೆ ಸ್ಪಂದಿಸಬೇಕು. ಅಂದ್ರೆ ನನಗೆ ಕೈ ನಡುಕ್ತಾ ಇದೆ, ನಾನು ಇವಾಗ ಒಂದಿಷ್ಟು ಪೆಗ್ ಹಾಕಿದ್ರೇನೆ ನಾನು ಸರಿಯಾಗ್ತೀನಿ, ಅಥವಾ ಇನ್ ಯಾವುದೋ ಡ್ರಗ್ಸ್ ತಗೊಂಡ್ರೆ ಸರಿಯಾಗ್ತೀನಿ ಅಂತ ಅನ್ನೋ ಮನೋಭಾವಕ್ಕೆ ಅವನು ಅಟ್ಕೊಂಡಿರ್ತಾನೆ, ಅದಕ್ಕೆ ತಗೊಳ್ತಾ ಹೋಗ್ತಿರ್ತಾನೆ.
0: ಹೌದು,
1: ಅದನ್ನ ನಿಲ್ಲಿಸಿದ ಕೂಡಲೇ ಆ ಕೈ ನಡುಗೋದು ನಿಲ್ಬೇಕಲ್ಲ, ಅವಾಗ ಏನು ಚಿಕಿತ್ಸೆ ಬೇಕಲ್ಲ ಅವಾಗ.
0: ಈಗ ಅದಕ್ಕೆ ಚಿಕಿತ್ಸೆಗೋಸ್ಕರ ಪ್ರತಿಯೊಂದು ಮಾದಕ ವಸ್ತುಗೂ ಒಂದು ಅದು ನಿಲ್ಲಿಸಿದಾಗ ಅದರಿಂದ ಏನ್ ಲಕ್ಷಣಗಳು ಬರ್ತವೆ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಖಂಡಿತ ಉಂಟು
1: ಇರುತ್ತೆ ಅಂತ ಅರ್ಥ. ಸೊ ನಾವು ಮಾದಕ ವಸ್ತುವನ್ನ ಮುಂದುವರಿಸಿ ನಾನು ನನ್ನ ದೇಹವನ್ನ ಸಮ ಪ್ರಮಾಣದಲ್ಲಿ ತರಬೇಕು ಅಂತ ಅನ್ಬಾರ್ದು.
0: ಇಲ್ಲ ಇಲ್ಲ,
1: ಖಂಡಿತವಾಗಿ ಅದಕ್ಕೆ ಚಿಕಿತ್ಸೆ ಇರುತ್ತೆ, ಟ್ರೀಟ್ಮೆಂಟ್ ಇದೆ, ಬೇರೆ ಮಾರ್ಗ ಇದೆ ಸರಿಯಾಗ್ಲಿಕ್ಕೆ, ಅದನ್ನ ಮಾಡ್ಬೇಕಾಗತ್ತೆ. ಆಯ್ತು, ಈಗ ಮಾದಕ ವಸ್ತುವಿನ ಮನುಷ್ಯ ಅದಕ್ಕೆ ದಾಸನಾದಾಗ ಅವನಲ್ಲಿ ದೈಹಿಕವಾಗಿ ಅನೇಕ ಸಮಸ್ಯೆಗಳಾಗ್ತವೆ. ಈಗ ಮಾನಸಿಕ ಸಮಸ್ಯೆಗೆ ಅವನು ಹೋಗೋದು ಅಥವಾ ಮಾನಸಿಕ ರೋಗಿಯಾಗಿ ಪರಿವರ್ತನೆ ಆಗೋದು ಯಾವ ಹಂತದಲ್ಲಿ ಅಂದ್ರೆ, ಈಗ ತಾವು ಹೇಳ್ತಿದ್ರಿ ಜಾಸ್ತಿ ತಗೊಳಕ್ ಹೋದಾಗ ಆಗ್ತಾನೆ ಎಲ್ಲ ಹೇಳ್ತಿದ್ರಿ, ಬಟ್ ಅದು ಇಲ್ದೇನೆ ಬದುಕಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ಆತ ಮನೋರೋಗಿ ಆಗ್ಬಿಟ್ರೆ, ಅವನು ಮಾನಸಿಕ ರೋಗಕ್ಕೆ ಅವನು ಚಿಕಿತ್ಸೆ ಕೊಡ್ಬೇಕು ಏನು ಒಂದು ಚಟಕ್ಕೆ ಚಿಕಿತ್ಸೆ ಕೊಡ್ಬೇಕು?
0: ನಾವು ಇಲ್ಲೇ ಸ್ವಲ್ಪ ಎಡುತ್ತಾ ಇರೋದು, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಹಜ ಪ್ರಕ್ರಿಯೆಗಳಿಗೆ ಯಾವುದೇ ಒಂದು ಪದಾರ್ಥದ ಮೇಲೆ ಮಾದಕ ವಸ್ತುವಿನ ಮೇಲೆ ಅವಲಂಬಿತರಾದಾಗ ಸಹಜವಾಗಿ ಮನೋರೋಗದ ಕ್ಯಾಟಗರಿಗೆ ಬಂದ್ಬಿಡ್ತಾರೆ.
1: ಆಲ್ರೆಡಿ ಅದನ್ನ ಬಿಡಪ್ಪ ನೀನು ಅಂತ ಅದನ್ನ ಬಿಡಿಸಕ್ ನೋಡೋದು.
0: ಹಾ, ಸೊ ಹಾಗಾಗಿ ನಾವು ಅವರು ಸಾಮಾನ್ಯ ವ್ಯಕ್ತಿ, ಅವರು ಜನಸಾಮಾನ್ಯ ತರ ಅವರು ಒಂದು ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಮಾದಕ ವಸ್ತುವಿನ ವ್ಯಸನವೇ ಒಂದು ಕಾಯಿಲೆ,
1: ಮಾನಸಿಕ ಸಮಸ್ಯೆ.
0: ಯಾಕೆ ಅಂದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ನನ್ನ ಒಂದು ನಾನು ಪ್ರಾಕ್ಟೀಸ್ ಮಾಡಿರೋ ಒಂದು ಸಮಯದಲ್ಲಿ ನಾನು ಅನುಭವಿಸಿರೋದು ಅಥವಾ ನಮ್ಗೆ ಕಲಿಸಿರೋದು ಏನು ಅಂತಂದ್ರೆ, ಇದು ಎರಡು ತರದಲ್ಲಿರುತ್ತೆ. ಅನುವಂಶೀಯವಾಗಿ ಕೂಡ ಕೆಲವು ಈ ಚಟದ ಒಂದು ಅಭ್ಯಾಸ ನಿಮ್ಮಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ತಂದೆ ಅಥವಾ ತಾತಂದ್ರು ಅಜ್ಜಂದ್ರು ಅವರು ಕುಡಿತಾ ಇದ್ದಾಗ ಅದರಿಂದ ಅವರಿಗೆ ದೇಹ ಜೆನೆಟಿಕಲಿ ಅವರಿಗೆ ಜೈವಿಕವಾಗಿ ಕೆಲವು ಬದಲಾವಣೆಗಳಾಗಿರ್ತವೆ. ಆ ಬದಲಾವಣೆಗಳು ನೆಕ್ಸ್ಟ್ ಜನರೇಷನ್ ಹೌದು ವರ್ಗಾವಣೆ ಆದಾಗ ಈ ಒಂದು ವ್ಯಕ್ತಿಗೆ ಅದರ ಒಂದು ಉಪಯೋಗದ ಒಂದು ಸಂದರ್ಭ ಬಂದಾಗ ಒಂದು ಚಿಕ್ಕ ಒಂದು ಎಕ್ಸ್ಪೋಜರ್ ಕೂಡ ಅದು ಅವರಿಗೆ ಸಾಕು ಅವಲಂಬಿತರಾಗ್ಲಿಕ್ಕೆ. ಸೊ ಜೆನೆಟಿಕ್ ಲೋಡ್ ಅಂತ ನಾವೇನ್ ಹೇಳ್ತೀವಿ, ಸೊ ಒಬ್ಬ ಚಟದಲ್ಲಿ ಇದ್ದಾನೆ ಅಂತ ಅಂದಾಗ ಅವನಿಗೆ ಎಷ್ಟು ಸೀರಿಯಸ್ ಆಗಿ ಜೆನೆಟಿಕ್ ಲೋಡ್ ಇದೆ ಅನ್ನೋದು ಒಂದು ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಒಂದು, ಜೊತೆಗೆ ಅವರ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅನ್ನೋದು. ಅಂದ್ರೆ ನಾರ್ಮಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಕುಡಿಯೋದು ಒಂದು ಏನು ತೊಂದರೆ ಇಲ್ಲದ ಮಾತು, ಇದು ಸಾಮಾನ್ಯ ಸಂಗತಿ.
1: ಹೌದೌದೌದು, ನಡೀತದೆ. ಈ ಉದಾಹರಣೆ
0: ನಡೆಯುತ್ತೆ.
1: ಈಗ ಪ್ರಾದೇಶಿಕವಾಗಿ ನಾವು ಎಲ್ಲೋ ಒಂದ್ ಕಡೆ ಗೋವಾ ಕಡೆ ಹೋದಾಗ ಅಲ್ಲಿ ಇಡೀ ಆದ ಕುಟುಂಬದವ್ರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಅದನ್ನ ಸಾಮಾನ್ಯದ ಒಂದು ಪೇಯ ಅನ್ನೋ ರೀತಿಯಲ್ಲಿ ಅದನ್ನ ಬಳಸ್ತಿರ್ತಾರೆ. ಸೊ ಅಲ್ಲಿ ಇಟ್ ಈಸ್ ನ್ಯಾಚುರಲ್ ಅಂತ ಅಂದ್ಬಿಡ್ತಾರೆ.
0: ಹೌದು, ಅದನ್ನ ನಾರ್ಮಲೈಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ನಾರ್ಮಲೈಸೇಷನ್ ಯಾವಾಗ ಮಕ್ಕಳು ಚಿಕ್ಕಂದರಿಂದ ನೋಡ್ತಾರೆ, ಅಂದ್ರೆ ಅವರ

0: ಮನೆಯಲ್ಲಿ ದೊಡ್ಡವರು ಯಾವುದೇ ಒಂದು ಮಾದಕ ವಸ್ತುವಿನ ಸೇವನೆ ಅಂದರೆ ಸ್ಮೋಕಿಂಗ್ ಆಗಲಿ, ಮದ್ಯಪಾನ ಆಗಲಿ, ಡ್ರಗ್ಸ್ ತಗೊಳ್ಳೋದಾಗಲಿ, ಸುತ್ತಮುತ್ತಲಿನಲ್ಲಿ ಅವರ ಅಣ್ಣ ತಮ್ಮಂದರು ಅಥವಾ ಗೆಳೆಯರಲ್ಲಿ ನೋಡಿದಾಗ ಇದು ಸಹಜ, ನಾನು ಮಾಡದೇ ಇದ್ದಾಗ ನಾನು ಬೇರೆ ಅಂತ ಒಂದು ನಿಲುವಿಗೆ ಏನು ಬರ್ತಾರಲ್ಲ ಆವಾಗಲೂ ಕೂಡ ಇದು ಬರುತ್ತೆ. ಸೊ ಸಾಮಾಜಿಕವಾಗಿ ಕೂಡ ನಾವು ಒಬ್ಬ ಮಗುವಿನ ಮೇಲೆ ಆ್ಯಕ್ಚುಲಿ ಇದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ನೀವು ಯಾವುದೇ ಒಂದು ವ್ಯಕ್ತಿಗೆ ನೀವು ಎಷ್ಟು ವರ್ಷದಿಂದ ಇದ್ರ ಅಭ್ಯಾಸ ಇದೆ ಅಂತ ಅಂದಾಗ ಹೆಚ್ಚಿನದಾಗಿ ಅದು 25 ವರ್ಷಕ್ಕಿಂತ ಮುಂಚೆನೆ ಅವರು ಅದರ ಬಳಕೆಯನ್ನು ಪ್ರಾರಂಭಿಸ್ತಾ ಇರ್ತಾರೆ. ಇಲ್ಲಿ ಮಾದಕ ವಸ್ತುಗಳ ವ್ಯಸನದಲ್ಲಿ ನಾವು ತುಂಬಾ ಗಂಭೀರವಾಗಿ ಯೋಚನೆ ಮಾಡೋ ಒಂದು ಏನ್ ಪಾಯಿಂಟ್ ಅಂದ್ರೆ ಯಾವ ವಯಸ್ಸಿನಲ್ಲಿ ಅವರು ಈ ಚಟವನ್ನ ಅಥವಾ ಉಪಯೋಗವನ್ನ ಪ್ರಾರಂಭ ಮಾಡಿರ್ತಾರಲ್ಲ ಅದು ಬಹಳ ಮುಖ್ಯ. 25ಕ್ಕಿಂತ ಮುಂಚೆ ನೀವು ಮಾಡಿದಾಗ ನಿಮ್ಮ ಒಂದು ಮೆದುಳು ಬೆಳವಣಿಗೆ ಆಗ್ತಿರುತ್ತೆ, ಅದು ಇನ್ನೂ 25ನೇ ವಯಸ್ಸಂಗ ಬೆಳೀತಾನೆ ಇರುತ್ತೆ. ಸೊ ನಿಮ್ಮ ಒಂದು ಸ್ಟ್ರಕ್ಚರ್, ನಿಮ್ಮ ಬ್ರೈನ್ ನ ಏನು ಸ್ಟ್ರಕ್ಚರ್ ಇದೆ ಅದ್ರ ಮೇಲೆ ನಿರ್ಬಂಧಿತವಾಗಿ ನಿಮಗೆ ಬೆಳೀತಾ ಹೋದಾಗ ನಿಮಗೆ ಅದರಿಂದ ಹೊರಗಡೆ ಬರೋದು ಬಹಳ ಸಮಸ್ಯೆ. ನಾವು ಹಾಗಾಗಿ ಟ್ರೀಟ್ಮೆಂಟ್ ಕೆಲಸ ಲೈಫ್ ಲಾಂಗ್ ಬೇಕಾಗುತ್ತೆ. ಈ ಓಪಿಯಾಯ್ಡ್ ಅಂತ ನಾನು ಏನು ಹೇಳಿದೆ ಈ ಒಂದು ಇದರಲ್ಲಿ ನಾವು ಹೆಚ್ಚು ಕಡಿಮೆ ಕೆಲವು ಸಲ ತುಂಬಾ ಒಂದು ಅರ್ಧ ಜೀವನ ತನಕ ತಗೋಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದನೂ ಕೂಡ ಓಪಿಯಾಯ್ಡ್ ಸಬ್ಸ್ಟಿಟ್ಯೂಟ್ ಥೆರಪಿ OST ಅನ್ನೋ ಒಂದು ಕ್ಲಿನಿಕ್ಗಳಿದೆ. ಇದನ್ನ ನಾವು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನೋಡಬಹುದು, ಈ ಪಂಜಾಬ್ ಡೆಲ್ಲಿ ರೀಜನ್ ಅಲ್ಲೆಲ್ಲ ತುಂಬಾ ಇದೆ. ಯಾಕಂದ್ರೆ ಈ ಓಪಿಯಾಯ್ಡ್ ಅಂದ್ರೆ ನಾವು ಇಂಜೆಕ್ಷನ್ಗಳ ಮುಖಾಂತರ ಅವರು ಅನ್ಹೈಜಿನಿಕ್ ಆಗಿ ತಗೊಂಡಾಗ ಅವರಿಗೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಅಂತ ಕಾಯಿಲೆಗಳು ಬರ್ತವೆ. ಸೊ ಅವರು ಆ ತರ ಕಾಯಿಲೆಗೆ ಒಡ್ಡದೆ ಅವರ ಬ್ರೈನ್ಗೆ ಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ಡೋಸ್ ಅಲ್ಲಿ ಅಂಡರ್ ದ ಸೂಪರ್ವಿಷನ್ ನಾವು ಅವರಿಗೆ ಕೊಡ್ತೇವೆ. ಅದೇ ರೀತಿ ಈ ತಂಬಾಕಿನ ಉತ್ಪನ್ನಗಳು ಸಹ ತುಂಬಾ ನಿಮಗೆ ಸುದೀರ್ಘವಾಗಿ ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್ ಅನ್ನು ಕೂಡ. ಆಮೇಲೆ ಈ ಟೈಮಲ್ಲಿ ನಿಮಗೆ ಥೆರಪಿನೂ ಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಆಳದಲ್ಲಿ ಹೋಗಿ ಯಾವ ಕಾರಣಗಳಿಗೆ ಅವರು ಮಾದಕ ವಸ್ತುಗಳಿಗೆ ಒಲವು ತೋರಿದ್ರು ಆ ಕಾರಣಗಳನ್ನ ಹಿಡಿದು ಅದನ್ನ ನಾವು ಜಾಲಾಡಿಸಿ ಆ ಕಾರಣಗಳಿಗೆ ನಾವು ಒಂದು ಸಮಸ್ಯೆಗಳನ್ನ ನಿವಾರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಈ ವ್ಯಸನಗಳಿಂದ ಆ ವ್ಯಕ್ತಿ ಹೊರಬರ್ಲಿಕ್ಕೆ ಸಾಧ್ಯ.
1: ಈಗ ಕೆಲವು ಜನರು ಹೇಗೆ ಅಂತಂದ್ರೆ ಒಂದು ಒಂದು ಕೆಲಸ ಮಾಡಬೇಕು, ಒಂದು ಕಲಾವಿದರಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವರು ಒಂದು ಮದ್ಯಪಾನ ಮಾಡಿದ್ರೇ ಸರಿಯಾಗೋದು, ಒಂದು ಸಿಗರೇಟ್ ಸೇದಿದ್ರೆ ಧೂಮ್ರಪಾನ ಮಾಡಿದ್ರೇ ಸರಿಯಾಗೋದು, ಅಂದರೆ ತಮ್ಮ ಒಂದು ಕಲೆಯನ್ನು ಸರಿಯಾಗಿ ಅಭಿವ್ಯಕ್ತಿಗೊಳಿಸೋದೆಲ್ಲ ಮಾಡ್ತಾರೆ, ಅಲ್ಲಿ ಪೂರ್ತಿ ಅಂಟ್ಕೊಂಡ್ಬಿಡ್ತಾರೆ. ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ ಅಂತ ಹೇಳೋದಾಗಲಿ, ಅಥವಾ ಬೇರೆಯವರು ಅವರು 80-90ನೇ ವಯಸ್ಸಿನ ತನಕೂ ಕೂಡ ಅವರು ಸಿಗರೇಟ್ ಸೇದ್ತಿದ್ರು ಅವ್ರಿಗೇನಾಗಲಿಲ್ಲ ಅಂತೇಳಿ ಉದಾಹರಣೆ ತೊಗೊಂಡು ಅದನ್ನು ಇವರು ಡಿಫೆಂಡ್ ಮಾಡೋದು ಇವೆಲ್ಲ ನಡೀತಿರ್ತವೆ. ಈಗ ತಾವು ಹೇಳಿದಂಗೆ ಮಾದಕ ವಸ್ತುವಿನ ಬಳಕೆಯೇ ಒಂದು ಮಾನಸಿಕ ಸಮಸ್ಯೆ ಆಯಿತು ಅಂದಾಗ ಇವರು ಏನೋ ಸಹಜವಾದಂತಹ ಮಾನಸಿಕ ರೋಗಿಗಳು ಅಂತ ಅಂದ್ಕೊಂಡು ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಕು ಅಥವಾ ನಡೀತದೆ ಇದು ಸೋಷಿಯಲ್ ಡ್ರಿಂಕ್ಸು ಸೋಷಿಯಲ್ ಅಂಥೇಳಿ ನಾವೇನು ಅಂತೀವಲ್ಲ ಅದರ ಮೂಲಕ ಅದನ್ನು ಬಿಟ್ಬಿಡ್ಬೋದಾ, ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಮಸ್ಯೆನೇ ಅಲ್ಲ ಅಂತಂಥೇಳಿ ಅಂದ್ಕೊಂಡು ಸುಮ್ಮಿರ್ಬೋದಾ?
0: ಈಗ ಹಿಂದಿನ ಕಾಲದಲ್ಲಿ ಈ ನಿಮ್ಮ ಮದ್ಯ ವ್ಯಸನದಿಂದಾಗಲಿ ಅಥವಾ ತಂಬಾಕು ಸೇವನೆಯಿಂದಾಗಲಿ ದೇಹದಲ್ಲಿ ಎಷ್ಟು ಆಳವಾಗಿ ಯಾವ ಥರದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ನೋಡಲಿಕ್ಕೆ ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. ಹಾಗಾಗಿ ಅವರು ಕೊನೆಗಳಿಗೆ ತನಕ ತಗೊಂಡ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಾವನ್ನಪ್ಪದಾಗ ಅದು ಸಹಜ ಅನ್ನೋ ಒಂದು ಮನೋಭಾವ ಜನರಲ್ಲಿತ್ತು. ಆದರೆ ಈಗ ವೈಜ್ಞಾನಿಕವಾಗಿ
1: ಯಾವ ಕಾರಣದಿಂದ ಸಾವಾಯಿತು ಅಂತ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ.
0: ಹೌದು, ಈಗ ಅದರಿಂದ ಏನೇನು ತೊಂದರೆಗಳಾಗ್ತವೆ, ಈಗ ಒಬ್ಬ ವ್ಯಕ್ತಿ ತಗೊಂಡಾಗ, ಒಬ್ಬ ಮಹಿಳೆ ತಗೊಂಡಾಗ, ಒಬ್ಬ ಮಗು ತಗೊಂಡಾಗ ಒಂದು ಮಾದಕ ವಸ್ತು ಹೇಗೆ ಯಾವ ತರದ ತರದಲ್ಲಿ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಇತ್ತೀಚೆಗೆ ವಿವಿಧ ವೈಜ್ಞಾನಿಕ ಈ ಸಂಶೋಧನೆಗಳ ಮುಖಾಂತರ ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಸೈಂಟಿಫಿಕ್ ರಿಸರ್ಚ್ಸ್ ಏನು ಹೇಳ್ತವೆ ಅಂತಂದರೆ, ಈವನ್ ನೀವು ಒಂದು ಸಲ ನೀವು ಮದ್ಯಪಾನ ಮಾಡಿದಾಗ, ಒಂದು ಸಲ ನೀವು ಯಾವ ತಂಬಾಕು ಉತ್ಪನ್ನ ತಗೊಂಡಾಗ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಆಗಿರುತ್ತೆ. ಆದರೆ ಯಾವಾಗ ಅದು ಉಲ್ಬಣವಾಗಿ ಹೆಚ್ಚಾಗಿ ಜಾಂಡೀಸು, ಲಿವರ್ ಪ್ರಾಬ್ಲಮ್ ಆಯಿತು, ನಿಮ್ಮ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯಿತು, ರಕ್ತನಾಳಗಳಲ್ಲಿ ಬ್ಲಾಕ್ ಮಾಡುತ್ತೆ, ಯಾವುದು ತಂಬಾಕು ಉತ್ಪನ್ನಗಳು ರಕ್ತನಾಳಕ್ಕನ್ನ ಬ್ಲಾಕ್ ಮಾಡುತ್ತೆ, ನಿಮ್ಮ ಕ್ಯಾನ್ಸರ್ ಮಾಡುತ್ತೆ,
1: ಹಾರ್ಟ್ ಅಟ್ಯಾಕ್ ಮಾಡುತ್ತೆ,
0: ಹೌದು, ಇಂಥ ಸಂದರ್ಭಗಳಲ್ಲಿ ಜನ ಅವಾಗ ನಿಲ್ಲಿಸ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ನಿಲ್ಲಿಸ್ಬಿಟ್ಟಿದೀವಿ
1: ಈಗ ಸರಿಯಾಗ್ಬಿಡ್ತೀವಿ, ಅದರ ಬಗ್ಗೆ ಹಿಂದೆ ಅನಾಹುತ ಆಗಿರ್ತದೆ, ಬಾಡಿ ಮೇಲೆ ಪರಿಣಾಮ ಆಗಿರ್ತದೆ.
0: ಹೌದು,
1: ಈಗ ಕೆಲವೊಂದು ವಿಚಾರಗಳು ಏನಂದ್ರೆ ಮಾನಸಿಕವಾಗಿ ನಾವು ಗಟ್ಟಿ ಆಗ್ತೀವಿ ಅಂತಂದು ಹೇಳ್ತಾ ಹೇಳ್ತಾ ಮಾಡ್ತಾ ಮಾಡ್ತಾ ಅದನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ಆದ್ರೆ ಈ ಕೆಲವು ಸ್ಥಳಗಳಲ್ಲಿ ರೋಗಿಯಾಗಿದ್ದಾಗ ಅವ್ರನ್ನ ಹೆಂಗೆ

0: ಚಿಕಿತ್ಸೆ ಮಾಡ್ತಾ ಮಾಡ್ತಾ ಆಹಾರ ತಜ್ಞರು ಬಂದು ನೋಡ್ತಾರೆ, ಅವರಿಗೆ ಆಹಾರದ ಒಂದು ಗೈಡೆನ್ಸ್ ಕೊಡ್ತಾರೆ. ಅದೇ ರೀತಿ ಆ ಸಮಸ್ಯೆ ಏನಾದ್ರು ಇತ್ತಂದರೆ ಇದರ ಚಿಕಿತ್ಸೆ ಅವಧಿಯಲ್ಲಿದ್ದಾಗ, ಮಾದಕ ವಸ್ತುವಿನಿಂದ ಹೊರಗೆ ಬರಲಿಕ್ಕೆ ಏನು ನೀವು ಚಿಕಿತ್ಸೆ ಕೊಡ್ತಿರಲ್ಲ, ಆ ಅವಧಿಯಲ್ಲಿದ್ದಾಗ ಅವನು ಮಾನಸಿಕವಾಗಿಯೂ ಕೂಡ ವಿಚಲಿತ ಆಗಿರ್ಬೋದು ಅಥವಾ ಮಾನಸಿಕ ಸ್ಥಿತಿ ಸರಿ ಇರಲಿಕ್ಕಿಲ್ಲ. ಆವಾಗ ಮಾನಸಿಕ ರೋಗ ತಜ್ಞರು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರೆ, ಆ ಟ್ರೀಟ್ಮೆಂಟಲ್ಲಿ ಅವ್ರದ್ದು ಒಂದು ವಿಭಾಗ ಇರುತ್ತಾ ಅಂತ.
1: ಖಂಡಿತ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ನಾವು ಹೇಳ್ತೀವಿ ಅಪ್ರೋಚ್ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ, ಈಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದಾಗ, ಒಂದು ಯಾವುದು ತುಂಬಾ ಅತಿರೇಕದಲ್ಲಿರುತ್ತೆ ಆ ಕಾಯಿಲೆಗೆ ಅವನು ಆ ವಿಭಾಗದಲ್ಲಿ ಅಡ್ಮಿಟ್ ಆಗ್ತಾನೆ. ಆದರೆ ಅವನ ಪರೀಕ್ಷೆ ಮಾಡಿದಾಗ ಅವನಿಗೆ ಬೇರೆ ಬೇರೆ ತರದ ತೊಂದರೆಗಳಿದ್ದಾಗ ಏನಾಗುತ್ತೆ ಅಂದ್ರೆ, ಆ ವಿಭಾಗದಲ್ಲಿ ಇದ್ಕೊಂಡೇ ಅವರು ಬೇರೆ ವಿಭಾಗದ ಕನ್ಸರ್ನ್ಡ್ ವಿಭಾಗದವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಆ ರೋಗಿನ ಅಲ್ಲಿ ಹೋಗಿ ನೋಡ್ತಾರೆ. ಹಾಗಾಗಿ ಅವ್ರು ಕೊಡ್ತಿರೋ ಮುಖ್ಯ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾ ಅಥವಾ ಏನಾದ್ರೂ ಸೇರಿಸ್ಬೇಕಾ ಅನ್ನೋದನ್ನು ಕೂಡ ನೋಡ್ಕೊಂಡು ಅದನ್ನ ಮಾಡ್ತಾರೆ. ಉದಾಹರಣೆಗೆ ನಾನು ಬ್ಯಾಂಗ್ಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಓದನ್ನ ನಾನು ಮಾಡಿರೋದು. ಈಗ ವಿಕ್ಟೋರಿಯಾದಲ್ಲಿ ನಿಮಗೆ ಗೊತ್ತಿರೋ ತರ ಜನರಲ್ ಆಗಿ ಎಲ್ಲವೂ ಮೆಡಿಸಿನ್, ಸರ್ಜರಿ, ಆರ್ಥೋಪೆಡಿಕ್ಸ್ ಅಂತ ನಾವು ಇದೆ. ಆಮೇಲೆ ಈಗ ನರರೋಗದಿದೆ, ಹೃದಯ ರೋಗದಿದೆ. ಸೊ ಇಲ್ಲಿ ಅಂದ್ರೆ ನಿಮಗೆ ಎಲ್ಲಾ ವಿಭಾಗದ ತಜ್ಞರು ನಿಮಗೆ ಅಲ್ಲಿ ನಿಮ್ಗೆ ಸಿಗ್ತಾರೆ. ಉದಾಹರಣೆಗೆ ಒಬ್ಬ ಕುಡ್ದವನು ಕುಡ್ದ ನಶೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ, ಅವನಿಗೆ ಕಾಲ್ ಮುರಿದಿರುತ್ತೆ. ಈಗ ಅವನು ಹಾಸ್ಪಿಟ್ಲಿಗೆ ಕಾಲ್ ಮುರಿದಕ್ಕೋಸ್ಕರ ಬಂದಿರ್ತಾನೆ. ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅವನಿಗೆ ಎಲ್ಲಾ ತರದ ರಕ್ತ ಪರೀಕ್ಷೆಗಳು ಎಲ್ಲವನ್ನು ಮಾಡ್ತಾರೆ. ಈಗ ಇಲ್ಲಿ ಎರಡು ಸಮಸ್ಯೆಗಳು, ಮೂರು ಸಮಸ್ಯೆಗಳು ಬಂದಿರುತ್ತೆ. ಒಂದು, ಅವನಿಗೆ ಅವನ ಒಂದು ಮೂಳೆ ಮುರಿದಿರೋದಕ್ಕೋಸ್ಕರ ಚಿಕಿತ್ಸೆ ನಡೀತಾ ಇರುತ್ತೆ, ಅದು ಮುಖ್ಯ, ಆ ವಿಭಾಗದಲ್ಲಿ ಅವನು ಅಡ್ಮಿಟ್ ಆಗಿರ್ತಾನೆ. ಆದ್ರೆ ಈಗ ಅವನು ಹಾಸ್ಪಿಟಲ್ ಇರೋದಕ್ಕೋಸ್ಕರ ಅವನು ಮದ್ಯಪಾನ ನಿಲ್ಲಿಸಿರ್ತಾನೆ. ಸೊ ಈಗ ಅದರಿಂದ ಅವನು ವಿಡ್ರಾಲ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾನೆ. ಅಂದ್ರೆ ಕಿರ್ಚಾಡೋದು, ಅರ್ಚಾಡೋದು, ನಂಗೆ ಬೇಕು ಅಂತ ಕೇಳೋದು, ಕೆಲವು ಸಲ ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ, ನಿದ್ದೆ ಬರ್ತಿರಲ್ಲ, ಕೈ ಕಾಲು ನಡುಕ್ತಿರುತ್ತೆ. ಸೊ ಆವಾಗ ಅವರು ನಮಗೆ ತಿಳಿಸ್ತಾರೆ, ನಮ್ಮ ವಿಭಾಗದಿಂದ ನಾವು ಒಂದು ಮನೋರೋಗ ವಿಭಾಗದ ನಾವು ಅವ್ರಿಗೆ ಹೋಗಿ ನಮ್ಮ ಚಿಕಿತ್ಸೆಯನ್ನು ನೀಡ್ತೇವೆ. ರಕ್ತ ಪರೀಕ್ಷೆ ಮಾಡಿದಾಗ ಅವನಿಗೆ ಜಾಂಡಿಸ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ವೈದ್ಯಕೀಯ ಮೆಡಿಸಿನ್ ವಿಭಾಗದವರು ಬಂದು ಅವರ ಒಂದು ಟ್ರೀಟ್ಮೆಂಟ್ನ ಹಾಕ್ತಾರೆ. ಅಂದ್ರೆ ಅವರು ಮೇನ್ ವಿಭಾಗದಲ್ಲಿ ಇದ್ಕೊಂಡೇ ಅವನು ಇದೆ. ಸೊ ಇದನ್ನ ಲಯಜನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿನ ನಾವು ರೆಡಿ ಮಾಡೋದು.
0: ಮೊದಲು ಒಂದೊಂದೇ ಸಮಸ್ಯೆಗೆ ಒಂದು ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಿದ್ರು. ಆವಾಗ ಮನೆಯಲ್ಲಿ ಆ ಚಿಕಿತ್ಸೆ ಅಂದ್ರೆ ಒಟ್ಟಾರೆ ಅವ್ರನ್ನ ಪೋಸ್ಟ್ ಆಪರೇಷನ್ನೋ ಅಥವಾ ಏನೋ ಒಂದು ಸರಿ ಮಾಡ್ಕೊಂಡು ಹೋಗ್ತಿದ್ರು. ಈಗ ಮಾನಸಿಕ ಸಮಸ್ಯೆಗಳು ವಿಪರೀತ ಆಗ್ಬಿಟ್ಟಿದ್ದಾವೆ. ಬಹುತೇಕ ಎಲ್ಲರೂ ಕೂಡ ನಮಗೆ ಮಾನಸಿಕ ಸಮಸ್ಯೆ ಇದೆಯಾ, ಮಾನಸಿಕ ರೋಗ ಇದೆಯಾ ಅಂತಂತೇಳಿ ಪ್ರಶ್ನೆ ಮಾಡ್ಕೊಳ್ಳೋವಂಥ ಕಾಲ. ಅದರಲ್ಲಿ ಇದರಿಂದ ಈ ಮಾನಸಿಕ ರೋಗ ಸಮಸ್ಯೆಗೆ ಉತ್ತರ ಏನಂದರೆ ನಾವು ಡ್ರಗ್ಸು ಅಥವಾ ಮದ್ಯಪಾನ ಅದಕ್ಕೆ ಹೋದರೆ ಸರಿ ಆಗ್ತದೆ ಅಂತಂಥೇಳಿ ಹಿಂಗೂ ವಿಚಾರ ಮಾಡ್ತಾರೆ ಕೆಲವೊಬ್ಬರು. ಅದು ಅವ್ರವ್ರದೇ ನಿರ್ಧಾರಗಳು ಇರ್ತವೆ. ಆವಾಗ ಇದರಿಂದ ಆ ಸಮಸ್ಯೆ ಅಂದರೆ ಮಾದಕದಿಂದ ಮನೋರೋಗ ಸಮಸ್ಯೆ ಅಂತ ಹೇಳುವಾಗ ಮನೋರೋಗದಿಂದ ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗ್ತಾರ ಅಂತ.
1: ಇದನ್ನ ಹೆಂಗೆ ಹೇಳಬೇಕು ಅಂದ್ರೆ, ಉದಾಹರಣೆಯಾಗಿ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅನ್ನೋ ಒಂದು ರೀತಿಯ ಪ್ರಶ್ನೆ ಇದೆ. ಇದು ಎರಡು ತುಂಬಾ ಒಂದಕ್ಕೊಂದು ಅವಲಂಬಿತರಾಗಿರೋ ವಿಷಯ ಇದು. ಹಂಗಾಗಿ ಕ್ಲಿಷ್ಟ ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಇಲ್ಲಿ ತನಕ ಎಷ್ಟು ವರ್ಷಗಳಿಂದ ನಾವು ಹೀಗೆ ಇದೀವೋ, ಆ ಒಂದು ನಿಮ್ಮ ಪ್ರಶ್ನೆಗೆ ಇದೆ ನನ್ನ
0: ಉತ್ತರ. ಉತ್ತರ ಅಂದ್ರೆ ಆಗ್ಬಹುದು ಅಂತ ಅಂದ್ರೆ ಅವರಿಗೆ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ಮನೋರೋಗಿ ಆದವನಿಗೆ ಅವನಿಗೆ ಸ್ಥಿರ ಇರಲ್ಲ ಮನಸ್ಸು, ಯಾರೋ ಒಂದು ಏನೋ ಹೇಳ್ಬಿಟ್ಟಿರ್ತಾರೆ ಒಂದಿಷ್ಟು ಡ್ರಗ್ಸಿಗೆ ಆ ಕಡೆ ಹೋದರೆ ನನಗೆ ಆರಾಮಾಗತ್ತೆ ಅಂತಂತೇಳಿ. ಅಂದರೆ ಮೇಡಮ್, ಈಗ ಮನೋರೋಗಿ ಆದವರಿಗೆ ಮಾರ್ಗಗಳನ್ನು ಕಂಡುಕೊಳ್ಳೋ ಆ ಸಾಮರ್ಥ್ಯ ಇರುತ್ತಾ, ಅಂದರೆ ಹೊರಗಡೆ ಬರಲಿಕ್ಕೆ ಮಾನಸಿಕ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಗೊತ್ತಿರುತ್ತಾ ಅಂತ?
1: ಖಂಡಿತ
0: ಗೊತ್ತಿರುತ್ತೆ ಅವನಿಗೆ,
1: ಅಂದರೆ ಅವರಲ್ಲಿ ಆ ದೃಢತೆ ಇರುತ್ತೆ. ಆದರೆ ಆ ದೃಢತೆ ನಿನ್ನಲ್ಲಿದೆ ಅಂತ ತೋರ್ಸೋರು ಯಾರು? ಪರಿವಾರದವರು ತೋರಿಸಿದ್ರೆ
0: ಓಕೆ,
1: ಆ ವ್ಯಕ್ತಿ, ಆ ಮಗು, ತರುಣಾವಸ್ಥೆಯಲ್ಲಿರೋ ಒಂದು ಹುಡುಗನೋ ಹುಡುಗಿನೋ, ಅವರು ಆ ಕಾಯಿಲೆಯಿಂದ ಬಳಲೋದಿಲ್ಲ. ಆದರೆ ಇದು ಒಂದು ನಿನ್ನ ತೊಂದರೆ, ತೊಂದರೆನೇ ಅಲ್ಲ, ನಿನಗೆ ಅನಿಸ್ತಿರೋ ಒಂದು ಮಾನಸಿಕ ಅಸ್ವಸ್ಥತೆ ಅದು ತೊಂದರೆನೇ ಅಲ್ಲ ಅದು ಅಂತ ಅಲ್ಲಗಳೆದಾಗ, ಆ ರಿಜೆಕ್ಷನಿಂದ ಮಗು ಅಥವಾ ವ್ಯಕ್ತಿ ಏನಾಗುತ್ತೆ, ಈ ಮಾದಕ ವಸ್ತುಗಳ ವ್ಯಸನದ ಕಡೆಗೆ ಹೋಲ್ತಾರೆ.
0: ಈಗ ಮಾದಕ ವಸ್ತುಗಳ ಸಾಗಾಟದಲ್ಲಿ ಸಿಕ್ಕಾಕೊಂಡು ಅಪರಾಧಗಳನ್ನು ಮಾಡಿಕೊಂಡು ಆಮೇಲೆ ಅದನ್ನು ಅವರು ಬಳಸ್ತಿರ್ತಾರೋ ಬಳಸ್ತಿರಲ್ವೋ, ಆದರೆ ಆ ಒಂದು ಅಪರಾಧಗಳಲ್ಲಿ ಶಾಮೀಲ್ ಆಗಿರ್ತಾರೆ. ಅಂದರೆ ಈಗ ಕಾಲೇಜ್ಗಳಲ್ಲಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಏನೋ ವ್ಯವಹಾರ ಮಾಡ್ತಾ ಮಾಡ್ತಾ ಮಾದಕ ವಸ್ತುಗಳನ್ನು ಸರಬರಾಜು ಮಾಡೋದು, ಅದೆಲ್ಲ ಮಾಡಿಕೊಂಡು ಒಂಥರ ಅವರು ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದು, ಅಂದರೆ ಮಾನಸಿಕ ರೋಗಿ ಟೈಪ್ ಇದ್ದು ಇದೇನು ನನಗೆ ಗೊತ್ತಿಲ್ಲ ನಾನೇನು ಗೊತ್ತಿಲ್ಲ ಅಂತಂತಂತೇಳಿ ಎಸ್ಕೇಪನ್ನು ಕೂಡ

0: ಮಾಡಲಿಕ್ಕೆ ರೀತಿಯಾದ ಕೆಲವು ತಂತ್ರಗಳನ್ನು ಬಳಸ್ತಾರ ಅಂತ. ಮಾನಸಿಕ ರೋಗಿ ಥರ ಇದ್ದೀನಿ ನಾನು, ನನಗೇನು ಗೊತ್ತಿಲ್ಲ, ನನಗೆ ನಾನು ತಪ್ಪಿತಸ್ಥನೇ ಅಲ್ಲ ಅಂತಂತೇಳಿ ಅದೆಲ್ಲ.
1: ಇಲ್ಲ ಇಲ್ಲ, ತಪ್ಪಿತಸ್ಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಎರಡು ಥರ, ನೀವು ಹೇಳ್ದಂಗೆ ಎರಡು ಥರದ ಅಗೇನ್ ಜನ ಇರ್ತಾರೆ. ಕೆಲವರು ಅದರ ಬಳಕೆನೇ ಮಾಡೋದಿಲ್ಲ, ಪ್ಯೂರ್ ಬಿಸ್ನೆಸ್ ಮ್ಯಾನ್
0: ಬಿಸ್ನೆಸ್
1: ಆಗಿ.
0: ಅಷ್ಟೇ ಮಾಡೋದ?
1: ಹೇಗೆ ಅಂದ್ರೆ ಈ ಸ್ಮೋಕಿಂಗ್, ಈ ಸಿಗರೆಟ್
0: ಮಾರೋನು ಸಿಗರೆಟ್ ಸೇದಲ್ಲ,
1: ಸೇದಲ್ಲ, ನಾನು ಮಾರ್ತೀನಿ, ನಾನು ಕುಡಿತೀನಿ ಪ್ಯಾಸಿವ್ ಆಗಿ, ಅಂದ್ರೆ ನಾನ್ ಸೇದಲ್ಲ ಅನ್ನೋ ತರದಲ್ಲಿ ಒಂದು. ಎರಡನೇದು, ಈ ವ್ಯಸನಕ್ಕೆ ಒಳಪಟ್ಟವ್ರಿಗೆ ಮತ್ತೆ ನಾನು ವ್ಯಸನ ಮಾಡಬೇಕು ಅಂದಾಗ ಅದನ್ನ ನಾನು ಖರೀದಿ ಮಾಡ್ಬೇಕಾಗಿರುತ್ತೆ. ಈಗ ಮನೆಯವರು ಕೊಡೋದಿಲ್ಲ. ಈಗ ನಾನು ಕುಡಿಬೇಕು ಅಥವಾ ನಾನು ಯಾವ್ದೋ ಒಂದು ಡ್ರಗ್ಸ್ ತಗೋಬೇಕು ಅಂದ್ರೆ ನನಗೆ ಮತ್ತೆ ದುಡ್ಡು ಬೇಕು, ಆ ದುಡ್ಡು ನಾನು ಹೇಗೆ ತಗೋಬೇಕು? ಸೊ ಆವಾಗ ಈ ಪೆಡ್ಲರ್ಸ್ ಅಂತ ನಾವೇನು ಹೇಳ್ತೀವಿ, ಯಾರು ಈ ಸಾಗಾಟಗಾರರು, ಮಾರಾಟಗಾರರು ಏನಿರ್ತಾರೆ, ಅವ್ರಿಗೆ ಅವರು
0: ಮೊರೆ ಹೋಗ್ತಾರೆ,
1: ಅವ್ರು ದಾರಿ ಕೊಡ್ತಾರೆ, ನೀನ್ ಮಾರು, ನಿಂಗೆ ನಾನು ಇದನ್ನ ಫ್ರೀಯಾಗಿ ಕೊಡ್ತೀನಿ ಅನ್ನೋ ತರದಲ್ಲಿ. ಸೊ ಆವಾಗ ಏನಾಗುತ್ತೆ, ನನಗೆ ಮಾರಾಟ ಮಾಡದೆ ಫ್ರೀಯಾಗಿ ಸಿಗುತ್ತೆ ಅಂದಾಗ ನಾನು ಕಷ್ಟಪಡೋದೇ ಬೇಕಾಗಿಲ್ವಲ್ಲ.
0: ಇರ್ಲಿ, ಅದು ಬೇರೆ ವಿಷಯನೇ. ಈಗ ಮಾದಕ ವಸ್ತುಗಳ ದಾಸರಾದವರು, ಮಾದಕ ವಸ್ತುಗಳ ಅದೊಂದು ಚಟವನ್ನಾಗಿ ಮಾಡಿಕೊಂಡವರಿಗೆ ಮಾನಸಿಕ ಸಮಸ್ಯೆಗಳು ಇರ್ತವೆ. ಆಮೇಲೆ ಮಾನಸಿಕ ಸಮಸ್ಯೆ ಇದ್ದವರು ಅದರ ದಾಸರಾಗಿನೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಅಂಥೇಳಿ ಸಾಧ್ಯತೆಗಳಿವೆ ಅಂತಂದ್ರೆ ಮಾತಾಡಿದ್ವಿ ಮೇಡಮ್. ತಾವು ಮಾದಕ ವಸ್ತುಗಳ ಚಟ ಇದ್ದವರಲ್ಲಿ ಮಾನಸಿಕ ಸಮಸ್ಯೆ ಇದ್ದವ್ರ ಬಗ್ಗೆ ತುಂಬ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ವಂದನೆಗಳು.

ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತಾಗಿ ಇದುವರೆಗೂ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀ ಸುಮಿತ್ ಕುಲಕರ್ಣಿ ಅವರಿದ್ದಾರೆ. ಕ್ರೆಡಿಟ್ ಆಫೀಸರ್, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು, ನಾವು ಹಿಂದಿನ ದಿನಗಳಲ್ಲಿ, ಹಿಂದಿನ ವರ್ಷಗಳಲ್ಲಿ ತುಂಬಾ ಚರ್ಚೆ ಆಗಿರ್ತಕ್ಕಂಥ ಒಂದು ಯೋಜನೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಅಂತ ಹೇಳ್ಬಿಟ್ಟು, ಈ ಕುರಿತು ಹಿಂದೆ ಸುಮಾರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನ, ಆಕಾಶವಾಣಿಗಳಲ್ಲಿ ಕೂಡ ಹಿಂದೆ ಪ್ರಸಾರ ಆಗಿದ್ದುಂಟು. ಆದರೆ ಇವತ್ತು ಇದರ ಒಂದು ವಸ್ತುಸ್ಥಿತಿ, ಸದ್ಯದ ಒಂದು ಸ್ಥಿತಿ, ಆಮೇಲೆ ಹೇಗೆ ಇದು ಯಾವಾಗ ಆರಂಭ ಆಯಿತು, ಯಾವ ವರ್ಷ ಆರಂಭವಾಯಿತು, ಯಾವ ಉದ್ದೇಶಕ್ಕೆ ಆರಂಭವಾಯಿತು, ಮತ್ತು ಇದರ ಒಂದು ಉಪಯೋಗಗಳು ಏನಿದೆ ಅಂತಂತ ಹೇಳಿಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸುಮಿತ್ ಅವರೇ.
3: ನಮಸ್ಕಾರ. ಸಾವರಿನ್ ಗೋಲ್ಡ್ ಬಾಂಡ್ ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ನಿಮಗೆ ಒಂದೆರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಂದೇದಾಗಿ ನಮಗೇನಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ನಮಗೆ ಯಾರು ಈಗ ರೀಸೆಂಟ್ ಆಗಿ ಯಾರು ಬರ್ತಾ ಇದ್ದಾರೋ, ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಷನ್ಶಿಪ್ ಅನ್ನು ಡೆವಲಪ್ ಮಾಡಿಕೊಂಡು ಬ್ಯಾಂಕಿಗೆ ಅಪ್ರೋಚ್ ಆಗಿ ಅವರು ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದರು, ಅವ್ರಿಗೆ ಏನಪ್ಪ ಅಂದರೆ ಸಾವರಿನ್ ಗೋಲ್ಡ್ ಬಾಂಡು ಇದು ಆರ್ ಬಿ ಐ ಕಡೆಯಿಂದ ಇಶ್ಯೂ ಆಗಿರೋದು. ಆರ್ ಬಿ ಐ ಇಶ್ಯೂ ಮಾಡಿದ ಮೇಲೆ ಹೆಂಗೆ ಮಾಡುತ್ತೆ, ಆರ್ ಬಿ ಐ ಇಶ್ಯೂಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾಗ ಇದು ಯಾವಾಗ ಇಶ್ಯೂ ಆಗುತ್ತೆ, ಯಾವ ಕೇಸಲ್ಲಿ ಇಶ್ಯೂ ಆಗುತ್ತೆ ಅಂದರೆ, ಯಾವಾಗ ಗೌರ್ಮೆಂಟಿಗೆ ತತ್ಕಾಲಿಕವಾಗಿ ಫಂಡ್ಸ್ ಬೇಕಾಗಿರುತ್ತೋ, ಇಂಟರ್ನಲ್ ಫೈನಾನ್ಷಿಯಲ್ ಮಾನಿಟರಿಂಗ್ ಮಾಡುವಾಗ ಅಥವಾ ಏನೇ ಯಾವುದೇ ಬೇರೆ ವಿಷಯಕ್ಕಲ್ಲಿ ಫಂಡ್ಸ್ ಬೇಕಾದಾಗ ಗೌರ್ಮೆಂಟ್ ಆಫ್ ಇಂಡಿಯಾನ ಆರ್ ಬಿ ಐಗೆ ಹೇಳುತ್ತೆ, ನನಗೆ ತತ್ಕಾಲಿಕವಾಗಿ ಫಂಡ್ಸ್ ಬಂದಾಗ ನಮಗೆ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ. ಆವಾಗ ಆರ್ ಬಿ ಐ ಅವ್ರು ಏನು ಮಾಡ್ತಾರೆ, ಆ ಸ್ಕೀಮ್, ಆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮನ್ನು ಲಾಂಚ್ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಸು ಮತ್ತು ಸ್ಟಾಕ್ ಹೋಲ್ಡಿಂಗ್ ಕಂಪನೀಸ್ಗಳು ಮತ್ತು ಪೋಸ್ಟ್ ಆಫೀಸಸ್ಗಳಲ್ಲಿ ಇದನ್ನು ಅವ್ರನ್ನ ಡೈರೆಕ್ಷನನ್ನು ಕೊಡ್ತಾರೆ, ಸಾವರಿನ್ ಗೋಲ್ಡ್ ಬಾಂಡನ್ನು ನೀವು ಇಶ್ಯೂ ಮಾಡಿ ಕಸ್ಟಮರ್ಸ್ಗೆ ಅಂತ. ಇದು ಹೇಗೆ ಇಶ್ಯೂ ಆಗುತ್ತಂದರೆ, ದ ಮೂಮೆಂಟ್ ಇದು ಯಾವ ರೀತಿಯಿಂದ ಬಿಡ್ತಾರೆ ಅಂದರೆ, ಈ ಪ್ರತಿಯೊಂದು ಒಂದು ಫೈನಾನ್ಷಿಯಲ್ ಇಯರಲ್ಲಿ 4-5 ಟ್ರ್ಯಾಂಚಲ್ಲಿ ಬಿಡ್ತಾರೆ, ಅಂದರೆ 4-5 ಹಂತಗಳಲ್ಲಿ ಬಿಡ್ತಾರೆ. ಈಗ ನಮಗೆ ಲಾಸ್ಟ್ 2023 ಬಿಟ್ಟಿದ್ದು, 2023 4 ಟ್ರ್ಯಾಂಚಲ್ಲಿ ಬಿಟ್ಟಿದ್ದರು. ಅದಾದಮೇಲೆ ಈಗ ರೀಸೆಂಟ್ಲಿ ನಮಗೆ ಯಾವ ಟ್ರ್ಯಾಂಚನ್ನು ಬಿಟ್ಟಿಲ್ಲ. ದ ರೀಸನ್ ಫಾರ್ ಯಾಕೆ ಬಿಟ್ಟಿಲ್ಲ ಅಂತ ಹೇಳಕ್ಕೆ, ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ಸ್ ರಿಲೇಟೆಡ್ ಟು ಆರ್ ಬಿ ಐ ಫಂಡಿಂಗ್, ಅಥವಾ ನಮಗೆ

0: ಏನಾದರೂ ಬೇರೆ ವಿಷಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿರ್ಬೋದು ಅದು ಗೊತ್ತಿಲ್ಲ. ಬಟ್ ಲಾಸ್ಟ್ 2023 ಏನ ಬಿಟ್ಟರು ದಟ್ ವಾಸ್ ದ ಲಾಸ್ಟ್. ಅದಾದ್ಮೇಲೆ ಯಾರ್ದು ಹಳೆ ಗೌರ್ಮೆಂಟ್ ಸೌರನ್ ಗೋಲ್ಡ್ ಬಾಂಡ್ ಅಲ್ಲಿ ಯಾರಾದರೂ ಇದು ಮಾಡ್ತಾ ಇದಾರೋ, ಇನ್ವೆಸ್ಟ್ ಮಾಡಿದಾರೋ, ಅವರಿಗೆ ಈಗ ಮೆಚುರಿಟಿ ಬರ್ತಾ ಇದೆ. ಈಗ ಇದ್ರದ್ದು ಸೌರನ್ ಗೋಲ್ಡ್ ಬಾಂಡ್ ಅಲ್ಲಿ ಮೆಚುರಿಟಿ ಮ್ಯಾಕ್ಸಿಮಮ್ ಇರೋದು 8 ವರ್ಷ. 8 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. ಮತ್ತೆ ಇದನ್ನು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ನಾವು ಪ್ರೀ ಮೆಚೂರ್ ಮಾಡಬೇಕು ಅಂತಂದ್ರೆ 5 ವರ್ಷ, 5 ವರ್ಷ ನಾವು ಇಡಲೇಬೇಕಾಗತ್ತೆ. 5 ವರ್ಷ ನಂತರ ನಮಗೆ ಪ್ರೀ ಮೆಚೂರ್ ರಿಡೆಮ್ಷನ್ ಮಾಡುವಂಥದ್ದು ಅಪರ್ಚುನಿಟಿಯನ್ನು ಆರ್ ಬಿ ಐ ನಮಗೆ ಕೊಡುತ್ತೆ ಕಸ್ಟಮರ್ಸ್ಗೆ. ಸೊ ಅವಾಗೇನಾಗುತ್ತೆ, ದ ಇನ್ವೆಸ್ಟ್ಮೆಂಟ್ ಹೇಗೆ ಅಂದರೆ, ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಸ್ ಅಥವಾ ಸ್ಟಾಕ್ ಹೋಲ್ಡಿಂಗ್ ಕಂಪನಿಯಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಇದು ಹೇಗೆ ಮಾಡ್ತಾರೆ ಅಂದರೆ, ಪರ್ ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಗ್ರಾಮನ್ನು ಇನ್ವೆಸ್ಟ್ ಮಾಡ್ತೀರೋ ಅದು ಇಲ್ಲಿ ನಿಮ್ಮ ಸ್ಟಾಕ್ ಹೋಲ್ಡಿಂಗ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 ಗ್ರಾಮಿನ ರೇಟು ಮಾರ್ಕೆಟ್ ರೇಟಲ್ಲಿ 6,200 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅಥವಾ ಇವತ್ತಿನ ರೇಟ್ ನಮಗೆ ಹೇಳಿದ್ರೆ 8,900 ಅದು 9,000 ಇದೆ ಅಂತ ಅನ್ಕೊಂಡ್ರೆ, 9,000 ರೂಪಾಯಿ ಪರ್ ಗ್ರಾಮು ಪ್ಯೂರಿಟಿ 99999 ಪ್ಯೂರಿಟಿ ಆಸ್ ಇಶ್ಯೂಡ್ ಬೈ ಇದು ಇಂಡಿಯನ್ ಬೂಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಅವರು ಏನು ಇಶ್ಯೂ ಮಾಡ್ತಾರೆ, ಆ ಪ್ಯೂರಿಟಿಯಲ್ಲಿ ನಮಗೆ ಪರ್ ಗ್ರಾಮ್ ಗೋಲ್ಡ್ ಕೌಂಟ್ ಆಗುತ್ತೆ. ದಟ್ ವಿಲ್ ಬಿ ದ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಫಾರ್ ದ ಸೌರನ್ ಗೋಲ್ಡ್ ಬಾಂಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್. ಈ ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಪರ್ ಗ್ರಾಮ್ ಲೆಕ್ಕದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನನಗೆ ಸರ್ 2 ಗ್ರಾಮ್ ಕೊಡಿ, 3 ಗ್ರಾಮ್ ಕೊಡಿ ಅಂತ ಹೇಳ್ತಾರೆ. ಅವಾಗ ಅವರು 3 ಗ್ರಾಮ್ ಕೇಳಿದ್ರೆ ಅವತ್ತಿನ ರೇಟು ಇಂಟು ದ ನಂಬರ್ ಆಫ್ ಗ್ರಾಮ್ಸ್ ದಟ್ ವಿಲ್ ಬಿ ಹೀಸ್ ಹೋಲ್ಡಿಂಗ್ ವ್ಯಾಲ್ಯೂ ಅವತ್ತಿನ ಡೇಟಿಗೆ. ಸೊ ದಟ್ ವಿಲ್ ಬಿ ಕೌಂಟೆಡ್ ಆಸ್ ಹೀಸ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಒಂದು ಇದರಲ್ಲಿ ಈಗ ಲಿಮಿಟ್ ಏನಿದೆಯಪ್ಪ ಅಂತ, ಮಿನಿಮಮ್ ಯಾರಾದರೂ ಇಂಡಿವಿಜುವಲ್ಲು, ಎಚ್ ಯು ಎಫ್ ಇಲ್ಲ ಕರ್ತಾ ಅವರು, ಎಚ್ ಯು ಎಫ್ ಅಲ್ಲಿ ಕರ್ತಾ ಇದ್ದವರು, ಇಲ್ಲ ಯಾವುದೋ ಒಂದು ಟ್ರಸ್ಟು, ಎಜುಕೇಷನಲ್ ಆರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನು, ಯಾರು ಇನ್ವೆಸ್ಟ್
1: ಮಾಡಬಹುದು.
0: ಆಮೇಲೆ 1 ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ, ಮಿನಿಮಮ್ 1 ಗ್ರಾಮ್, ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಅಪ್ ಟು 4 ಕೆಜಿಸ್.
1: ಎನ್ಆರ್ಐಗಳು ಕೂಡ ಇನ್ವೆಸ್ಟ್ ಮಾಡಬಹುದಾ?
0: ಎನ್ಆರ್ಐ ರೆಸಿಡೆಂಟ್ ಇಂಡಿವಿಜುವಲ್ಸ್ ಮಾತ್ರ ಅವಕಾಶ ಇರೋದು. ಎನ್ಆರ್ಐ ಸಬ್ಜೆಕ್ಟೆಡ್ ಟು ಸರ್ಟನ್ ಕಂಡೀಷನ್ಸ್ ಇನ್ವೆಸ್ಟ್,
1: ಕೆಲವೊಂದು ಕಂಡೀಷನ್ಸ್
0: ಅದು ಡೇಟ್ ಆನ್ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಲೇಟೆಸ್ಟ್ ನಾವು ಆರ್ಬಿಐ ಸರ್ಕ್ಯುಲರ್ ನೋಡ್ಬಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸದ್ಯಕ್ಕೆ ನಾವು ಇಂಡಿಯನ್ ರೆಸಿಡೆನ್ಸ್ ಮಾತ್ರ ಅದು ಎಲಿಜಿಬಲ್ ಇರೋದು. ಆಮೇಲೆ ನೆಕ್ಸ್ಟ್ ನಮಗೆ ಇದರಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್, ನಾನು ಹೇಳಿದಂಗೆ 999 ಪ್ಯೂರಿಟಿ ಆಸ್ ಪಬ್ಲಿಷ್ಡ್ ಬೈ IBJA ಇಂಡಿಯನ್ ಬುಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್, ಅದು ಪರ್ ವೀಕ್ದು ಆವರೇಜ್ ಟ್ರಾನ್ಸಾಕ್ಷನ್ 3 ಡೇಸ್ದು ಆವರೇಜ್ ತೊಗೊಂಡು ಅವರು ಪಬ್ಲಿಷ್ ಮಾಡ್ತಾರೆ ಒಂದು ರೇಟನ್ನು, ಆ ನಾಮಿನಲ್ ವ್ಯಾಲ್ಯೂ. ಸೊ ದಟ್ ವಿಲ್ ಬಿ ಪರ್ ಗ್ರಾಮ್ ಪ್ರೈಸ್ ಆಫ್ ದ ಗೋಲ್ಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದು. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್, ನಿಮಗೆ ಇದಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಈಗ RBI ಏನ್ ಮಾಡ್ತಾರೆ, ಗೋಲ್ಡ್ ಬಾಂಡ್ ರಿಲೀಸ್ ಮಾಡ್ತಾರೆ. ಹೆಂಗೆ, ಈಗ ನಿಮಗೆ ಫಿಸಿಕಲ್, ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಫಿಸಿಕಲ್ ಗೋಲ್ಡ್ ತಗೋತೀವಿ. ಸೊ ಇದು ಆತರ ಅಲ್ಲ, ಇದು ನಿಮಗೆ ಡಾಕ್ಯುಮೆಂಟ್ ಇದ್ದಂಗೆ.
1: ಡಾಕ್ಯುಮೆಂಟ್
0: ಇದು ನಿಮಗೆ ಜಸ್ಟ್ ಯು ಆರ್ ಇನ್ವೆಸ್ಟೆಡ್ ಗೋಲ್ಡ್ ಆಸ್ ಅ ಪಾರ್ಟ್ ಆಫ್ ಇನ್ ನಾಟ್ ಆಸ್ ಅ ಫಿಸಿಕಲ್ ಗೋಲ್ಡ್ ಬಟ್ ಇನ್ ದ ಫಾರ್ಮ್ ಆಫ್
1: ಡಾಕ್ಯುಮೆಂಟ್.
0: ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಎಷ್ಟಪ್ಪ ಇದು ಶಕ್ತಿ ಇದೆ ಈ ಡಾಕ್ಯುಮೆಂಟ್ಗೆ ಅಂದ್ರೆ, ಇದು ಯಾವುದು ನಿಮಗೆ ಇದು ಥೆಫ್ಟ್ ಆಗಲ್ಲ.
1: ಓಕೆ,
0: ಯಾವುದೇ ನೀವು ನಾರ್ಮಲ್ ನಾವು ಹೊರಗಡೆ ಹೋದ ಚೈನ್ ಸ್ನ್ಯಾಚರ್ಸ್ ಇಲ್ಲ ಯಾರು ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಫೇಸ್ ಮಾಡ್ತಾರೆ ವಿಮೆನ್ ಎಸ್ಪೆಷಲಿ. ಸೊ ಅವರಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಬಟ್ ಫಿಸಿಕಲ್ ಗೋಲ್ಡ್ ಇರಲ್ಲ,
1: ಇರೋದಿಲ್ಲ,
0: ಗೋಲ್ಡ್ ಆಸ್ ಅ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸೊ ದಿಸ್ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಥೆಫ್ಟ್ ಆರ್ ಲಾಸ್, ಈಸ್ ಅ ಮೇಜರ್ ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪ ಅಂದ್ರೆ, ಇದು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನಾನು ಹೇಳಿದಂಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ 2.5% ಇಂಟ್ರೆಸ್ಟ್ ಸಿಗುತ್ತೆ, 2.5% ಪರ್ ಆನಮ್ ಆ್ಯಂಡ್ ಇಟ್ ಈಸ್ ಪೇಡ್ ಹಾಫ್ ಇಯರ್ಲಿ. ನಾವು 2.5% ಇಂಟ್ರೆಸ್ಟ್ ಅಂತ ಹೇಳಿದಾಗ, ಈಗ ನೀವು 1 ಗ್ರಾಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಗ್ರಾಮಿಗೆ 2.5% ಇಂಟ್ರೆಸ್ಟ್ ಒಂದು ವರ್ಷಕ್ಕೆ ಎಷ್ಟು ಬರುತ್ತೋ ಅದ್ರ ವ್ಯಾಲ್ಯೂ ಎವ್ರಿ 6 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಅಂತ.
1: 1 ಗ್ರಾಮ್ ಇಂದ ಎಷ್ಟು ಹೆಚ್ಚುವರಿ ಅಂತಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ.
0: ನಾನು ಹೇಳಿದಂಗೆ ಮಿನಿಮಮ್ 1 ಗ್ರಾಮ್ ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ 4 ಕೆಜಿ.
1: 4 ಕೆಜಿಗಳು
0: ಅಂದ್ರೆ 400 × ನಿಮ್ ಎಷ್ಟು ನೋಡಿ, 1,000 ಗ್ರಾಮ್ಸ್, 4,000 ಗ್ರಾಮ್ಸ್ ಒಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು.
1: ಒಟ್ಟಾರೆಯಾಗಿ ಈ ಸೌರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಸೌರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಮತ್ತು ಸೇಫ್ ಹಾಗೂ ಹೆಲ್ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೇಳಿದ್ರೆ ಇದೇನಾಗತ್ತೆ ಅಂದ್ರೆ, ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ. ಸೊ ಇದು RBI ಏನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಹೂಡಿಕೆ ಯಾಕೆ ಮಾಡಬೇಕು, ಅಥವಾ ಯಾರು ಹೂಡಿಕೆ ಇನ್ನೂವರೆಗೂ ಮಾಡಿಲ್ಲ ಅವರಿಗೆ ಈ ರೀತಿಯಲ್ಲಿ ಮಾಡಿದ್ರೆ ಏನು ಅಡ್ವಾಂಟೇಜ್ ಆಗುತ್ತೋ. ಸೊ ಆ ರೀತಿಯಿಂದ ಮಾಡಿದಾಗ ಈಗ ಗೋಲ್ಡ್ ಅಂತ ಬಂದಾಗ ಎಲ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಯಾರು ನೀವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಾ ಏನೋ ಇರ್ಬೋದಪ್ಪ ಅಂತ ಏನೋ ಒಂದು ಕುತೂಹಲ.

ಜನರಿಗೆ ಬರುತ್ತೆ. ಸೊ ಆ ಮೂಮೆಂಟಲ್ಲಿ ನಾವು ಇದನ್ನು ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು ಕೂಡ ಕೌಂಟ್ ಆಗುತ್ತೆ, ಮತ್ತು ಹಾಗೆ ಅವರು ನಮ್ಮ ಬ್ಯಾಂಕ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಟ್ರಸ್ಟ್ ಬೆಳೆಯುತ್ತೆ, ಹಾಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಆರ್ ಬಿ ಐಲಿ ಕೂಡಿ ವರ್ಕ್ ಮಾಡುವಂಥದ್ದು ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದ ಥರ ಆಗುತ್ತೆ. ಆಮೇಲೆ ಜನರಲ್ ಪಬ್ಲಿಕ್ಗೆ, ಯಾವಾಗಲೂ ಜನರಲ್ ಪಬ್ಲಿಕ್ಗೋಸ್ಕರನೇ ಮಾಡೋದು ಇವೆಲ್ಲ ಏನ ಸ್ಕೀಮ್ ಇದ್ರೂ, ಮತ್ತು ಅವ್ರಿಗೆ ಹೆಲ್ಪ್ ಆಗಲಿ. ಯಾವುದೇ ಥರ ಇದರಲ್ಲಿ ಲಾಸು ಅಥವಾ ಫ್ರಾಡ್ ಅಂತ ಏನೂ ಇಲ್ಲ, ಇದು ಯಾವುದೂ ಏನೂ ಇಲ್ಲ. ಮತ್ತು ಏನೇ ಆದ್ರೂ ನಮಗೆ ಅದು

0: ಏನೇ ಇಶ್ಯೂಸ್ ಕ್ವೆರೀಸು ಏನೇ ಇದ್ರೂ ನಾವು ಯಾವಾಗಲೂ ನಮ್ಮ ಕಸ್ಟಮರ್ಸ್ಗೆ ಓಪನ್ ಆಗಿ
1: ಸಲಹೆ
0: ಕೊಡ್ತಾ ಇರ್ತೀವಿ. ಮತ್ತೆ ಅವರಿಗೆ ನಾವು ಇದನ್ನು ಹೇಳ್ತಾ ಇರ್ತೀವಿ, ಏನಾದರೂ ಸಮಸ್ಯೆ ಬಂದ್ರೆ ನಮ್ಗೆ ಹೇಳಿ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅದನ್ನು ಹೇಳ್ತಾ ಇರ್ತೀವಿ. ಹಾಗೆ ಮತ್ತೆ ಏನೋ ಸಣ್ಣ ಪುಟ್ಟ ಸರ್ವಿಸ್ ಆಗ್ಲೋ ಏನೋ ಆಗ್ಲೋ ನಾವು ಅದನ್ನ ಯಾವ ರೀತಿಯಿಂದ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀವಿ. ಎಸ್ಪೆಷಲಿ ಸವರ್ನ್ ಗೋಲ್ಡ್ ಬಾಂಡಲ್ಲಿ ನಾವು ಯಾವಾಗಲೂ ಹೇಳೋದಿದೆ, ಒಂದು ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಫಾರ್ ಲೈಫ್.
1: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್.
0: 9448460.
1: ಧನ್ಯವಾದ ಸುಮಿತ್ ಕುಲಕರ್ಣಿ ಅವರೇ. ಇದುವರೆಗೆ ತಾವು ಏನು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ, ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ, ಹುಲಿ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕ, ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಿಮೆ, ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈಋತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ವಾರ್ತೆಗಳ ವಿವರ: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ವಿರುದ್ದ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ಸ್ವಲ್ಪ ಕಾಲ ಮುಂದೂಡಲಾಗಿತ್ತು. ಲೋಕಸಭೆಯಲ್ಲಿ ಬೆಳಗ್ಗೆ ಕಲಾಪ ಪ್ರಾರಂಭಿಸಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದ ವೇಟ್ ಲಿಫ್ಟರ್ ಹರ್ಜಿಂದರ್ ಕೌರ್ ಹಾಗೂ ಕ್ರೀಡಾಪಟು ಗುಲ್ವೀರ್ ಸಿಂಗ್ ಅವರನ್ನು ಅಭಿನಂದಿಸಿದರು. ರಾಷ್ಟದ ಹೆಮ್ಮೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಎಲ್ಲಾ ಆಟಗಾರರು ಮತ್ತು ಅವರ ತರಬೇತುದಾರರ ಪರಿಶ್ರಮವನ್ನು ಶ್ಲಾಘಿಸಿದರು. ಸ್ಪೀಕರ್ ಅವರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲ ಪ್ರಯೋಗಿಸಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಆಗ ಪ್ರಶ್ನೋತ್ತರ ಕಲಾಪ ಸದಸ್ಯರಿಗೆ ಸೇರಿತು. ಸರ್ಕಾರದಿಂದ ಉತ್ತರವನ್ನು ಪಡೆಯುವುದು ಸದಸ್ಯರಿಗೆ ಅತ್ಯಂತ ಮುಖ್ಯವಾದ ಕೆಲಸ. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಪ್ರಶ್ನೋತ್ತರ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇದು ಸೂಕ್ತವಲ್ಲ. ಯೋಜಿತ ರೀತಿಯಲ್ಲಿ ಸದನ ಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸದೀಯ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಲಾಗಿತ್ತು. ನಂತರ ಮತ್ತೆ ಸದನ ಸಮಾವೇಶಗೊಂಡಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮುಂದುವರೆದಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಯಿತು. ವಿದ್ಯಾರ್ಥಿಗಳ ಮೇಲಿನ ಕ್ರಮವನ್ನು ವಿಪಕ್ಷ ಸದಸ್ಯರು ವಿರೋಧಿಸಿದರು. ಸದನವನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಯಿತು. ನಂತರ ಸದನ ಸೇರಿದ ಗದ್ದಲ ಮುಂದುವರಿಯಿತು. ಆಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಹುಲಿ ಸಂರಕ್ಷಣೆ, ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಹಾಗೂ ಕಾಡು ಹುಲಿಗಳ ಸಂಖ್ಯೆ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಹುಲಿ ದಿನವನ್ನು ಇಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 2010 ನವೆಂಬರ್ನಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಈ ದಿನವನ್ನು ಘೋಷಿಸಲಾಯಿತು. ಭಾರತ ಸೇರಿದಂತೆ ಹುಲಿಗಳ ಆವಾಸ ಹೊಂದಿರುವ 13 ದೇಶಗಳ ನಾಯಕರು 2022 ವೇಳೆಗೆ ವಿಶ್ವದ ಕಾಡು ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ TX2 ಗುರಿಯನ್ನು ಅಳವಡಿಸಿಕೊಂಡಿದ್ದರು. 2010 ವಿಶ್ವದಲ್ಲಿ ಕೇವಲ 3,200 ಕಾಡು ಹುಲಿಗಳು ಮಾತ್ರ ಉಳಿದಿವೆ ಎಂದು ಅಂದಾಜಿಸಲಾಗಿತ್ತು. ಇತ್ತೀಚಿನ ಜಾಗತಿಕ ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಸುಮಾರು 5,711 ಕಾಡು ಹುಲಿಗಳಿದ್ದು ಇದು ಸುಮಾರು 78% ಹೆಚ್ಚಳವಾಗಿದೆ. ವೈಜ್ಞಾನಿಕ ಆಧಾರಿತ ನೀತಿಗಳು ಹಾಗೂ ಬಲಿಷ್ಠ

0: ಸಾಂಸ್ಥಿಕ ವ್ಯವಸ್ಥೆಯ ಮೂಲಕ ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಸ್ತುತ ವಿಶ್ವದ ಸುಮಾರು 70%ರಷ್ಟು ಕಾಡು ಹುಲಿಗಳಿಗೆ ಭಾರತವೇ ನೆಲೆಯಾಗಿದೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಭಾರತದ ಶತಮಾನಗಳ ಪರಂಪರೆ ಹಾಗೂ ಜನರ ಸಾಮೂಹಿಕ ಸಂಕಲ್ಪವೇ ದೇಶದ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿದೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಉಳಿದಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ದೇಶದ ಕಾಡುಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅರಣ್ಯ ಅವಲಂಬಿತ ಸಮುದಾಯಗಳನ್ನು ಬೆಂಬಲಿಸುವಾಗ ಹುಲಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಇಂದು ದೇಶಾದ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು, ತಮ್ಮ ಜ್ಞಾನ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಗುತ್ತಿದೆ. ಬೌದ್ಧ ಸಂಪ್ರದಾಯದ ಪ್ರಕಾರ ಜ್ಞಾನೋದಯ ಪಡೆದ ಬಳಿಕ ಭಗವಾನ್ ಬುದ್ಧರು ಇದೇ ದಿನ ಬೋಧಗಯಾದಿಂದ ಸಾರನಾಥಕ್ಕೆ ತೆರಳಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು. ಹೀಗಾಗಿ ಬೌದ್ಧ ಧರ್ಮದ ಅನುಯಾಯಿಗಳು ಈ ದಿನ ಭಗವಾನ್ ಬುದ್ಧರನ್ನು ಪೂಜಿಸಿ ಗೌರವ ಸಲ್ಲಿಸುತ್ತಾರೆ. ಗುರು ಪೌರ್ಣಮಿಯ ಪ್ರಯುಕ್ತ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶುಭಾಶಯ ಕೋರಿದ್ದಾರೆ. ಗುರುಗಳು ಕೇವಲ ಜ್ಞಾನವನ್ನು ಬೋಧಿಸುವುದಲ್ಲದೆ ತಮ್ಮ ಶಿಷ್ಯರಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬಿ ಉದಾತ್ತ ಚಿಂತನೆಗಳು ಹಾಗೂ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುರುಗಳ ಆದರ್ಶವನ್ನು ತಮ್ಮ ಜೀವನದ ಶಕ್ತಿಯನ್ನಾಗಿ ರೂಪಿಸಿಕೊಳ್ಳುವಂತೆ ದೇಶದ ಜನತೆಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನವಿದ್ದು, ಅವರು ಜ್ಞಾನದ ಅಮೃತವನ್ನು ನೀಡಿ ಶಿಷ್ಯರ ಜೀವನವನ್ನು ಸಮೃದ್ಧಗೊಳಿಸುತ್ತಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂತ ಶಿರೋಮಣಿ ಗುರು ರವಿದಾಸ್ ಮಹಾರಾಜರ 650ನೇ ಜನ್ಮ ವರ್ಷಾಚರಣೆಯನ್ನು ಗುರುತಿಸಲು ಗುರು ಪೌರ್ಣಿಮೆಯ ಜೊತೆ ಜೊತೆಯಲ್ಲಿ ಇಂದು ರಾಷ್ಟವ್ಯಾಪಿ ಶ್ರೀ ಗುರು ರವಿದಾಸ್ ಮಹಾರಾಜ್ ಸಂಕಲ್ಪ ಅಭಿಯಾನವನ್ನು ಬಿಜೆಪಿ ಪ್ರಾರಂಭಿಸಲಿದೆ. ಈ ಅಭಿಯಾನವನ್ನು ಇಂದು ವಾರಣಾಸಿಯ ಸೀರ್ ಗೋವರ್ಧನಪುರದಲ್ಲಿರುವ ಸಂತ ರವಿದಾಸ್ ಅವರ ಜನ್ಮಸ್ಥಳದಲ್ಲಿ ಉದ್ಘಾಟಿಸಲಾಗುತ್ತಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಸಂಜೆ ಸಂತ ರವಿದಾಸ್ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ. ಸುಮಾರು 25,000 ಮಂದಿ ಈ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಗಳ ಸರಣಿಯು ಬರುವ ವರ್ಷದ ಫೆಬ್ರವರಿ 20ರವರೆಗೆ ಮುಂದುವರಿಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಾಚರಣೆಯನ್ನು ವಿಸರ್ಜಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಈ ಪ್ರಕ್ರಿಯೆಯ ಅಧಿಕೃತ ಲಿಕ್ವಿಡೇಟರ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯ ಪ್ರಬಂಧಕ ಗಿರಿಕುಮಾರ್ ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಹಾಗೂ ಕಂಪನಿಗಳ ಕಾಯ್ದೆ 2013 ನಿಬಂಧನೆಗಳ ಅನ್ವಯ ಪೇಟಿಎಂ ಬ್ಯಾಂಕ್ ಅನ್ನು ವಿಸರ್ಜಿಸಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ಅವರು ಗುಲ್ವೀರ್ ಸಿಂಗ್ ಅವರ ಅದ್ಭುತ ಪ್ರದರ್ಶನವು ಪುರುಷರ 10,000 ಮೀಟರ್ ಓಟದಲ್ಲಿ ಭಾರತಕ್ಕೆ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ತಂದುಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಿಗಲಿ ಎಂದು ಹಾರೈಸಿದ್ದಾರೆ. ಉಕ್ರೇನ್ನ ಕೈಮ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ನಾವಿಕರಿರುವ ಎಂವಿ ಅಮೀರ್ ಒನ್ ಹಡಗಿನ ಪರಿಸ್ಥಿತಿಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಯಭಾರ ಕಚೇರಿ, ಹಡಗಿನಲ್ಲಿರುವ ಎಲ್ಲಾ ಭಾರತೀಯ

0: ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕಿಸುವುದಾಗಿ ತಿಳಿಸಿದೆ. ನೈಋತ್ಯ ಜಪಾನ್ನ ಕುಮಟೋದಲ್ಲಿ ನಿನ್ನೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಡಿತ, ಹಾನಿಗೊಳಗಾದ ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಕ್ಯೂನ್ಶು ಶಿಂಕನ್ಸೆಕ್ ಬುಲೆಟ್ ರೈಲು ಹಾಗೂ ಕೆಲವು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿದೆ. ತುರ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ತೀವ್ರ ಹಾನಿಗೊಳಗಾದ ಪ್ರದೇಶಗಳಲ್ಲಿ ರಕ್ಷಣಾ ಪ್ರಯತ್ನಗಳು ನಡೆಯಲಿವೆ ಎಂದು ಪ್ರಧಾನಿ ಸನೆ ತಕೈಚಿ ಹೇಳಿದ್ದಾರೆ. 36,900ಕ್ಕೂ ಹೆಚ್ಚು ಮನೆಗಳು ಇನ್ನೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿವೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಂವಹನ ಜಾಲಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಒಂಟಾರಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಭಾರತದ ಪುರುಷರು ಮತ್ತು ಮಹಿಳೆಯರ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡ ಕುವೈತ್ ವಿರುದ್ದ 2-1 ಅಂತರದಿಂದ ಗೆಲುವು ಸಾಧಿಸಿತು. ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ದ 3-0 ಅಂತರದಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ. ಹುಲಿ ರಕ್ಷಣೆಯಲ್ಲಿ ಭಾರತದ ಜಾಗತಿಕ ನಾಯಕ ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಮಿ. ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈಋತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಇದೀಗ ಸ್ವರಮಾಧುರ್ಯ ಸುಕನ್ಯಾ ಪ್ರಭಾಕರ್ ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ವ್ಯಾಸರಾಯರ ರಚನೆ ಕಾಣದೇ ನಿಲ್ಲಲಾರೆ.

0: ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಸುಕನ್ಯಾ ಪ್ರಭಾಕರ್ ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವೀ,
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಕೆಲ ವರ್ಷಗಳ ಹಿಂದೆ ನಾನು ಗೆಳೆಯನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಇದೀಗ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರಿ, ಇಂದು ಪವಿತ್ರ ದಿನ ಗುರು ಪೂರ್ಣಿಮೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ. ತಾಯಿ ತಂದೆಯ ನಂತರ ನಮ್ಮ ಜೀವನದ ದಿಕ್ಕನ್ನು ತೋರಿಸುವವರು ಗುರು. ಜ್ಞಾನವನ್ನು ನೀಡುವವರು ಮಾತ್ರವಲ್ಲ, ಜೀವನದ ಮೌಲ್ಯಗಳನ್ನು ಅರಿತು ಸಾರ್ಥಕ ಬದುಕನ್ನು ಕಟ್ಟಿಕೊಡುವವರೇ ನಿಜವಾದ ಗುರು. ಗು ಎಂದರೆ ಅಜ್ಞಾನದ ಅಂಧಕಾರ, ರು ಎಂದರೆ ಅದನ್ನು ದೂರ ಮಾಡುವ ಬೆಳಕು. ಅದರಿಂದ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಪ್ರತಿಯೊಬ್ಬರೂ ಗುರುಸ್ವರೂಪರು. ಹೌದು ತಾನೆ? ಇದೀಗ ಚಿಲಿಪಿಲಿ ಹಕ್ಕಿಗಳು ಚಿತ್ರದ ಗೀತೆ ಕೇಳೋಣ. ಹಾಡಿದ್ದಾರೆ ಚಿತ್ರ ಮತ್ತು ಸಂಗಡಿಗರು. ರಚನೆ ಸಿ ಎಸ್ ಮಹಾಲಕ್ಷ್ಮಿ, ಸಂಗೀತ ವಿ ಮನೋಹರ್.

ಗುರು, ನಮ್ಮ ಕೈಗೆ ಕೇವಲ ಪುಸ್ತಕವನ್ನು ಕೊಡುವುದಲ್ಲ, ಬದುಕನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತಾರೆ. ಕಷ್ಟಗಳಲ್ಲಿ ಧೈರ್ಯ ತುಂಬುತ್ತಾರೆ, ಸೋಲಿನಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತಾರೆ, ಯಶಸ್ಸಿನಲ್ಲಿ ವಿನಯವನ್ನು ಉಳಿಸಿಕೊಳ್ಳುವುದನ್ನು ಬೋಧಿಸುತ್ತಾರೆ. ಗುರು ಎನ್ನುವುದು ಕೇವಲ ಶಾಲೆಯ ಶಿಕ್ಷಕರಿಗೆ ಸೀಮಿತವಲ್ಲ. ನಮ್ಮ ಜೀವನದಲ್ಲಿ ಸತ್ಸಂಕಲ್ಪವನ್ನು ಬಿತ್ತುವ ತಾಯಿ, ಶಿಸ್ತು ಕಲಿಸುವ ತಂದೆ, ಮೌಲ್ಯಗಳನ್ನು ಬೋಧಿಸುವ ಹಿರಿಯರು, ದಾರಿದೀಪ ಆಗುವ ಮಾರ್ಗದರ್ಶಕರು, ಬದುಕಿನ ಪಾಠ ಕಲಿಸುವ ಅನುಭವಗಳು, ಇವೆಲ್ಲವೂ ನಮ್ಮ ಗುರುಗಳೇ. ಒಪ್ಪೋಣಲ್ಲ? ಇದೀಗ ವೆರಿ ಗುಡ್ ಚಿತ್ರದ ಗೀತೆ ಹಾಡಿದ್ದಾರೆ ಬೇಬಿ ಶ್ರೀ ಸಿಂಚನ ಮತ್ತು ಸಂಗಡಿಗರು. ರಚನೆ ಎಸ್ ರಾಮರಾವ್ ಮೈಸೂರು, ಸಂಗೀತ ವಿ ಮನೋಹರ್.

ನಮ್ಮ ಸಂಸ್ಕೃತಿಯಲ್ಲಿ ಆಚಾರ್ಯ ದೇವೋಭವ ಎಂಬ ಮಾತು ಗುರುವಿನ ಮಹತ್ವವನ್ನು ಸಾರುತ್ತದೆ. ಗುರುವಿನ ಆಶೀರ್ವಾದ ಇರುವ ಜೀವನ ಜ್ಞಾನದ ಬೆಳಕಿನಿಂದ ತುಂಬಿರುತ್ತದೆ. ಒಬ್ಬ ಉತ್ತಮ ಗುರು ಒಬ್ಬ ವ್ಯಕ್ತಿಯ ಜೀವನವನ್ನಷ್ಟೇ ಅಲ್ಲ, ಇಡೀ ಸಮಾಜದ ಭವಿಷ್ಯವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಈ ಪವಿತ್ರ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ನಮಗೆ ಅಕ್ಷರ ಜ್ಞಾನ ನೀಡಿದ ಗುರುಗಳಿಗೆ, ಬದುಕಿನ ದಾರಿಯನ್ನು ತೋರಿಸಿದ ಮಾರ್ಗದರ್ಶಕರಿಗೆ, ನಮ್ಮೊಳಗಿನ ಉತ್ತಮ ವ್ಯಕ್ತಿಯನ್ನು ಜಾಗೃತಗೊಳಿಸಿದ ಎಲ್ಲ ಗುರು ಸ್ವರೂಪರಿಗೂ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಲೇಬೇಕು. ಸರಿ, ಇದೀಗ ಗುರು ಶಿಷ್ಯರು ಚಿತ್ರದ ಗೀತೆ ಕೇಳೋಣ. ಹಾಡಿದ್ದಾರೆ ವಿಜಯಪ್ರಕಾಶ್ ಮತ್ತು ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಬಿ ಅಜನೇಶ್ ಲೋಕನಾಥ್.

ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸ್ಮರಿಸುವ, ಜ್ಞಾನದ ದೀಪ ಬೆಳಗಿಸಿದ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಈ ದಿನ ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆಯ ಪ್ರತೀಕವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ದೇವರಷ್ಟೇ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಹೀಗೆ ಹೇಳಿದ್ದಾರೆ: ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಇದು ಕೇವಲ ಒಂದು ಶ್ಲೋಕ ಅಲ್ಲ, ನಮ್ಮ ಸಂಸ್ಕೃತಿಯ ಜೀವಾಳ. ಸರಿ, ಇದೀಗ ಒಂದು ಹಾಡು ಕೇಳೋಣ. ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಗೀತೆ ಇದು. ವಿ ಪ್ರಸನ್ನ ಹಾಡಿದ್ದಾರೆ, ರಚನೆ ವಿಜಯದಾಸರು, ಸಂಗೀತ ವಿಜಯಕೃಷ್ಣ ಡಿ.

ಪ್ರಾಚೀನ ಭಾರತದ ಗುರುಕುಲ ಪದ್ಧತಿ ವಿಶ್ವಕ್ಕೇ ಮಾದರಿಯಾಗಿತ್ತು. ಆಗ ಶಿಕ್ಷಣ ಎಂದರೆ ಕೇವಲ ಓದು ಬರಹ ಅಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಸಾಧನೆಯಾಗಿತ್ತು. ರಾಜಕುಮಾರನಾಗಲಿ ಸಾಮಾನ್ಯನ ಮಗನಾಗಲಿ ಗುರುಕುಲದಲ್ಲಿ ಎಲ್ಲರೂ ಸಮಾನರು. ಶಿಷ್ಯರು ಗುರುವಿನ ಆಶ್ರಮದಲ್ಲೇ ವಾಸ ಮಾಡುತ್ತಿದ್ದರು. ಗುರು ಸೇವೆ ಮಾಡುತ್ತಾ ಶಿಸ್ತು, ವಿನಯ, ಸ್ವಾವಲಂಬನೆ, ಪ್ರಕೃತಿಯೊಂದಿಗೆ ಬದುಕುವುದು, ಧರ್ಮ, ನೀತಿ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಯುತ್ತಿದ್ದರು. ಇದೀಗ ಈ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ನಮಗೆ ಜ್ಞಾನ ನೀಡಿದ, ಬದುಕಿನ ಮೌಲ್ಯಗಳನ್ನು ಕಲಿಸಿದ, ಸತ್ಪಥದಲ್ಲಿ ನಡೆಯಲು ಪ್ರೇರೇಪಿಸಿದ ಎಲ್ಲ ಗುರುಗಳಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಆಗದೆ ಕಾರ್ಯಕ್ರಮದ ಕೊನೆಯಲ್ಲಿ ರಾಜೇಶ್ ಕೃಷ್ಣನ್ ಹಾಡಿರುವ ಅರಿವು ಚಿತ್ರದ ಗೀತೆ, ರಚನೆ ಸೋಸಲೆ ಗಂಗಾಧರ್, ಸಂಗೀತ ನವನೀತ್.

ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಇದೀಗ ಆಶಾ ಭೋಸ್ಲೆ ಹಾಡಿರುವ ಜುಲ್ಮಿ ಚಿತ್ರದ ಗೀತೆ, ಗುಲ್ಷನ್ ಬೌರಾ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ದಿಲೀಪ್ ಸೇನ್, ಸಮೀರ್ ಸೇನ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ, ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ್ದಾರೆ. ಹಲವು ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ. ಮೈಸೂರು, ಬೆಂಗಳೂರಿನಲ್ಲಿಯೂ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬಾರದೆಂದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವು ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕನ್ನಡಪರ ಸಂಘಟನೆಗಳ ಸದಸ್ಯರು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ರಾಜ್ಯದಲ್ಲಿ ಬರಗಾಲ ಎಂದು ಘೋಷಿಸಬೇಕು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು, ನೀರು ಹರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಸಭೆ ನಡೆಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಮೋಹನ್ ಕಾತರಕಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇನ್ನೊಂದೆಡೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತುರ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕಾವೇರಿ ನದಿ ವಿಚಾರದಲ್ಲಿ ಮುಂದಿನ ಕ್ರಮಗಳ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಕುಡಿಯಲು ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಹೇಳಿರುವುದು ಸರಿಯಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆಯಲಿದ್ದಾರೆ. ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯನ್ ಜೋಸೆಫ್ ರಾಜ್ಯಕ್ಕೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ನ್ಯಾಯಾಲಯದ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ವರ್ಷ ಮಳೆಯೇ ಆಗಿಲ್ಲ, ಹೀಗಾಗಿ ಈ ವ್ಯಾಪ್ತಿಯ ಜಲಾಶಯಗಳಲ್ಲಿ ನೀರಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ 4.5 ಟಿಎಂಸಿ ನೀರು ಹರಿಸುವಂತೆ ರಾಜ್ಯಕ್ಕೆ ಹೇಳಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆಲ್ಲ ಮೇಕೆದಾಟು ಜಲಾಶಯ ನಿರ್ಮಾಣವೇ ಉತ್ತರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೇಕೆದಾಟು ಜಲಾಶಯದಿಂದ ತಮಿಳುನಾಡಿಗೂ ಲಾಭವಿದೆ ಎಂಬ ಸರಳ ಸತ್ಯವನ್ನು ಅಲ್ಲಿನ ರಾಜಕಾರಣಿಗಳು ಒಪ್ಪಬೇಕು ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾವೇರಿ ನದಿ ನೀರು

0: ಸಮಸ್ಯೆಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂದು ಬಿಜೆಪಿ ಆರೋಪಿಸಿದೆ. ಇದನ್ನು ವಿರೋಧಿಸಿ ಇದೇ 31ರಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ರೈತರ ಹಿತಾಸಕ್ತಿಯನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ. ರೈತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು ಕರೆ ನೀಡಿರುವ ಆಂದೋಲನದಲ್ಲಿ ಭಾಗವಹಿಸುವಂತೆ ಹಾಗೂ ರೈತರಿಗೆ ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯವನ್ನು ಪ್ರತಿಪಾದಿಸುವ ವಕೀಲರು ಹಾಗೂ ಅಧಿಕಾರಿಗಳು ರಾಜ್ಯದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಂಪೂರ್ಣ ಕುಸಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ KRS ಅಣೆಕಟ್ಟಿನ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡಿದೆ. 124.80 ಅಡಿ ವಿಸ್ತೀರ್ಣದ 49.452 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಇಂದು ಕೇವಲ 17.126 ಟಿಎಂಸಿ ನೀರಿದೆ. ಈ ಪೈಕಿ 6.5 ಟಿಎಂಸಿ ಬಳಕೆಗೆ ಯೋಗ್ಯವಲ್ಲದ ನೀರಾಗಿದೆ. ಉಳಿದ 10.5 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯಲು ಬಳಕೆ ಮಾಡಬೇಕಿದೆ. ಒಂದು ವೇಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದಲ್ಲಿ ಕುಡಿಯುವ ನೀರಿಗೂ ಭಾರೀ ಸಮಸ್ಯೆ ಎದುರಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ತಕ್ಷಣ ಜಾರಿಗೆ ತರುವಂತೆ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕಂ ಟ್ಯಾಗೋರ್ ಒತ್ತಾಯಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ರೈತರು ಕೃಷಿ ಚಟುವಟಿಕೆ ಉಳಿಸಿಕೊಳ್ಳಲು ಕಾವೇರಿ ನೀರಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ಪ್ರಕಟಿಸಲಿದೆ. ನವದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಿ ಸಂಪುಟ ಸೇರ್ಪಡೆಗೊಳ್ಳುವ ಸಚಿವರ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ. ಇಂದು ಪಕ್ಷದ ವರಿಷ್ಠರು ಪಟ್ಟಿ ಅಂತಿಮಗೊಳಿಸಿದರೆ ನಾಳೆ ಸಂಜೆ ರಾಜಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿಯನ್ನು ಬಹುತೇಕ ಅಂತಿಮಗೊಳಿಸಲಾಗಿದ್ದು ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಕೆಲಸದ ಅವಧಿಯಲ್ಲಿ ತುಮಕೂರಿನ ಸಿದ್ದರಬೆಟ್ಟದ ತಪ್ಪಲಿನಲ್ಲಿ ಮದ್ಯ ಸಹಿತ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾರ್ಟಿ ಮಾಡಿದ್ದ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ವಾಸಂತಿ ಅಮರ್ ಎಲ್ಲಾ ಸಿಬ್ಬಂದಿಯನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021 ನಿಯಮ ಉಲ್ಲಂಘಿಸಿರುವುದು ಹಾಗೂ ಕರ್ತವ್ಯದ ಸಮಯದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ ಈ ಅಮಾನತು ಆದೇಶ ಹೊರಡಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಯನ ತಂಡವು ಕೃಷಿ ಭೂಮಿಗೆ ಇಳಿದು ಸೂರ್ಯಕಾಂತಿ ಬೆಳೆ ಹಾನಿಯನ್ನು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ಆರ್ ಅಶೋಕ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದುಕೊಂಡರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಇಂದು ಬಿಜೆಪಿ ಬರ ಅಧ್ಯಯನ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಶಾಸಕರಾದ ಸುನೀಲ್ ಕುಮಾರ್, ಅರಗ ಜ್ಞಾನೇಂದ್ರ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಚನ್ನಬಸಪ್ಪ, ಎಂಎಲ್ಸಿ ಅರುಣ್ ನೇತೃತ್ವದ ತಂಡ ಇಂದು ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ಆರಂಭಿಸಿದೆ.

0: ರೈತರ ಹೊಲದಲ್ಲಿ ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳ ವೀಕ್ಷಿಸಿದ ತಂಡ ರೈತರಿಂದ ಸಮಸ್ಯೆ ಆಲಿಸಿ ಬರದಿಂದ ಆಗಿರುವ ಬೆಳೆ ಹಾನಿ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಬರ ಅಧ್ಯಯನ ತಂಡಕ್ಕೆ ರೈತರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ. ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮಂಗಳೂರು. ಇದೀಗ ಕನ್ನಡ ಚಿತ್ರಗೀತೆಗಳು. ಅಮ್ಮಚ್ಚಿ ಎಂಬ ನೆನಪು ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿರುವ ಗೀತೆ. ರಚನೆ ವೈದೇಹಿ, ಸಂಗೀತ ಕಾಶಿನಾಥ್ ಪತ್ತರ್.

ಇದೀಗ ಚಿಂತನ್ ವಿಕಾಸ್ ಹಾಡಿರುವ ತನಿಖೆ ಚಿತ್ರದ ಗೀತೆ, ರಚನೆ ಜಿ ಎಸ್ ಕಲಿಗೌಡ, ಸಂಗೀತ ಕ್ರಿಸ್ಟೋಫರ್ ಲೀ.

ಇದೀಗ ಹವಾಮಾನ ಮುನ್ಸೂಚನೆ. ಕೆಳಗುರಿ, ಈ ಮಧ್ಯಾಹ್ನ 1.5 ಗಂಟೆಯಿಂದ ಮುಂದಿನ 3 ಗಂಟೆಯ ಅವಧಿವರೆಗಿನ ಹವಾಮಾನ ಮುನ್ಸೂಚನೆ ಇದು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ವಿವಿಧೆಡೆ ಹಗುರದಿಂದ ಮಧ್ಯಮ ಮಳೆಯಾಗಲಿದ್ದು 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆಯಾಗುವ ಸಾಧ್ಯತೆ, ದುರ್ಬಲ ಮರದ ಕೊಂಬೆಗಳು ಕಿತ್ತು ಬೀಳಬಹುದಾದುದರಿಂದ ಸುರಕ್ಷತೆಯ ನಿಟ್ಟಿನಲ್ಲಿ ಜಾಗರೂಕರಾಗಿರುವಂತೆ ಕೋರಲಾಗಿದೆ. ಹವಾಮಾನ ಮುನ್ಸೂಚನೆ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ ಗ್ರೀನ್ ಸಿಗ್ನಲ್ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್, ರಚನೆ ಕೆ ಕಲ್ಯಾಣ್, ಸಂಗೀತ ವೆಂಕಟನಾರಾಯಣ್.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ನಿಲಯದ ಈ ಸಂಜೆಯ ಕಾರ್ಯಕ್ರಮಗಳು ಹೇಗಿವೆ? 5 ಗಂಟೆಗೆ ಸಮೃದ್ಧಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ. ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮರೋಳಿ ಮತ್ತು ಅರುಣ್ ಆಚಾರ್ಯ ಪೆರಡೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಸುಗಮ ಸಂಗೀತ. 5:45 ಒಣ ಕಣ್ಣುಗಳು ಕುರಿತು ಡಾಕ್ಟರ್ ರಶ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 6:10 ಭಕ್ತಿಗೀತೆಗಳು. 6:50 ಕೃಷಿರಂಗ. ಮೀನಿನ ತ್ಯಾಜ್ಯದ ಸದ್ಬಳಕೆ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರಮಿತ್ರ. ಕಣ್ಣಿನ ಪೊರೆಯ ಸಮಸ್ಯೆ ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಎಂ ವಸಂತಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. 8:15

0: ಗಂಟೆಗೆ ಟುಡೇ ಇನ್ ಪಾರ್ಲಿಮೆಂಟ್, 8:30ಕ್ಕೆ ಹಿಂದಿ ಚಿತ್ರಗೀತೆಗಳು, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, ಈ ರಾತ್ರಿ 10:00ಗೆ ಕೋಲ್ಕತ್ತಾ ಪದ್ಮಾವತಿ ಸಾರನಾಥನ್ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:30ಕ್ಕೆ ಚಿತ್ರಗೀತೆಗಳು. ಇವು ನಮ್ಮ ನಿಲಯದ ಈ ಸಂಜೆಯ ಕೆಲವು ಕಾರ್ಯಕ್ರಮಗಳು.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು. ಈಗ ಸಮಯ 3:05:17. ಇಲ್ಲಿಗೆ ನಿಲಯದ ಈ ಮಧ್ಯಾಹ್ನದ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ ಈ ಸಂಜೆ 5:00ಗೆ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ, ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್, 1099 ಕಿಲೋಹರ್ಟ್ಸ್ ಮತ್ತು FM ಕಂಪನಾಂಕ 100.3 ಮೆಗಾಹರ್ಟ್ಸ್ ನಿಲಯದ ಈ ಸಂಜೆಯ ಪ್ರಸಾರ

0: ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ನಿಲಯದ ಪರವಾಗಿ ರವಿರಾಜ್ ಸೂಟರ್ ಪೇಟೆ ಕೋರುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು ಸಮೃದ್ಧಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಅಭಿವೃದ್ಧಿ ಬಗೆಗಿನ ಮಾಹಿತಿ ಆಧಾರಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ಪ್ರಸ್ತುತಿ ಮತ್ತು ನಿರೂಪಣೆ ಪ್ರದೀಪ್ ಡಿಎಂ ಹಾವಂಜೆ.
2: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಸಮೃದ್ಧಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ರವಿಚಂದ್ರ ಆಚಾರ್ಯ ಮರಳಿ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ನಮಸ್ಕಾರ
2: ಸರ್. ಮೊದಲನೇದಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಎಂದ್ರೇನು?
3: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರಾಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತೀಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಕೊಟ್ಟಂಥ ಯೋಜನೆ. ಆ ಯೋಜನೆ ನಮಗೆ ತಿಳಿದದ್ದು ಹೇಳಿದರೆ, ನಮ್ಮ ವಿಶ್ವಕರ್ಮ ದಿನಾಚರಣೆಯ ದಿನ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ನಲ್ಲಿ ಇದರಲ್ಲಿ ಅವರು ಅನೌನ್ಸ್ ಮಾಡಿದರು ಪಿಎಂ ವಿಶ್ವಕರ್ಮ ಯೋಜನೆ ಕುಟುಂಬದಿಂದ ಬಂದಂಥ ಕೆಲಸಗಳಿಗೆ ಅನುಕೂಲವಾಗುವಂಥ ಯೋಜನೆ ಅಂತೇಳಿ ಅನೌನ್ಸ್ ಮಾಡಿದರು. ಅದರ ನಂತರ ನಾವು ನಮ್ಮ ಜಿಲ್ಲಾ ಜೆ ಡಿ ಯು ಅವರನ್ನು ಸಂಪರ್ಕ ಮಾಡಿತ್ತು ಇದರ ಬಗ್ಗೆ ಮಾಹಿತಿಗಾಗಿ. ಆ ಮೂಲಕ ನಮಗೆ ಅದರ ವಿಷಯ ತಿಳಿಯಿತು.
2: ಸರ್, ಈಗ ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳಿದಾಗ ಯಾವೆಲ್ಲ ಕುಲಕಸುಬುಗಳಿಗೆ ಇದರ ವ್ಯಾಪ್ತಿಗೆ ಒಳಪಡ್ತದೆ ಅಂತೇಳಿ?
3: ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ, ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ, ದರ್ಜಿ, ದರ್ಜಿ ಅಂತ ಹೇಳಿದರೆ ಇಲ್ಲಿ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ, ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ ಅಂತ. ಇಷ್ಟು 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ.
2: ಸರ್, ಈಗ ಈ 18 ವಿಭಾಗದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಗೆ ಒಳಪಡ್ತದೆ ಅಂತ ಹೇಳಿದ್ರು. ಹಾಗಾದ್ರೆ 18 ವಿಭಾಗದ ವೃತ್ತಿ ಇರುವವರು ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಅರ್ಹತೆಯನ್ನು ಇಟ್ಕೊಳ್ಬೇಕು ಅಂತೇಳಿ?
3: ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ ಅದರಲ್ಲಿ ಡೈರೆಕ್ಟ್ ಅಪ್ಲೈ ಮಾಡುವಂಥದ್ದು. ರಾಜ್ಯದ ಎಲ್ಲ ಕಡೆಗಳಲ್ಲೂ ಉಂಟು, ಗ್ರಾಮಗಳಲ್ಲಿ ಸಹ CSE ಸೆಂಟರ್ಗಳುಂಟು.
2: ಈ ಒಂದು CS ಸೆಂಟರ್ ಅಂತ ಹೇಳಿದ್ರಿ, ಈಗ ಈ CS ಸೆಂಟರ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಗಳು ಏನು? ಈಗ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ ಮತ್ತು ಅರ್ಜಿ ಶುಲ್ಕಗಳು ಏನಾದರೂ ಇದೆಯಾ ಅಂತೇಳಿ?
3: ಒಳ್ಳೆಯ ಪ್ರಶ್ನೆ. ಇದರಲ್ಲಿ CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು, ಒಂದು ಆಧಾರ್ ಕಾರ್ಡ್ ಅಂತ ಹೇಳುವುದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಸೀದಾ ನಮ್ಮ ಜಿಲ್ಲಾ ಪೋರ್ಟ್

0: ಅಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ, ಅದು ಸರ್ಕಾರವೇ ಭರಿಸ್ತದೆ. ಅರ್ಜಿ ಶುಲ್ಕಗಳನ್ನು ಸರ್ಕಾರವೇ ಭರಿಸ್ತದೆ, ನಾವು ಯಾವುದೇ ರೀತಿ ಅರ್ಜಿ ಶುಲ್ಕಗಳನ್ನು ತೆರಲಿಕ್ಕಿಲ್ಲ. ಬಟ್ ಮೇನ್ ಹೇಳಿದರೆ ಲಿಂಕ್ಡ್ ಆಧಾರ್ ಕಾರ್ಡ್, ಅದು ಪಾಸ್ಬುಕ್ಕಿಗೂ ಲಿಂಕ್ ಆಗಿರಬೇಕು, ಆ ರೇಷನ್ ಕಾರ್ಡ್ಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್. ಆ ಆಧಾರ್ ಕಾರ್ಡನ್ನು CSC ಸೆಂಟರ್ ಮುಖಾಂತರ ಅರ್ಜಿ ಸಲ್ಲಿಸುವಂಥದ್ದು.
1: ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾನೊಂದು ಬಡಗಿ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ, ನಾನು ಆ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅನ್ನೋಂಥ ರೀತಿಯಲ್ಲಿ ಏನಾದರೂ ಸರ್ಟಿಫೈಡ್ ಆದಂಥ ಸರ್ಟಿಫಿಕೇಟ್ ಅಥವಾ ದಾಖಲೆಗಳು ಏನಾದರೂ ಇರಬೇಕಾ ಅಂತೇಳಿ.
0: ಇದಕ್ಕೆ ದಾಖಲೆ ಹೇಳಿದರೆ ಪಂಚಾಯಿತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, PDO ಇವರು ಏನು ಅದನ್ನು ಓಕೆ ಮಾಡಿ ದಾಖಲೆ ಓಕೆ ಮಾಡ್ತಾರೆ. ಅರ್ಜಿ ಸಲ್ಲಿಸಿದ ನಂತರ ಬರುವುದು ಫಸ್ಟ್ ಬರುವುದು ಪಂಚಾಯಿತಿ ಬರ್ತದೆ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ.

0: ಈಗ ಪಿಎಂ ವಿಶ್ವಕರ್ಮ ಯೋಜನೆಗೆ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ ನಂತರ ಮುಂದೇನು? ಈಗ ಆ ವ್ಯಕ್ತಿ ಫಲಾನುಭವಿ ಆಗಿದ್ದಾನಾ? ಅವನಿಗೆ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಟೂಲ್ ಕಿಟ್ಗಳು ಸಿಗ್ತದ? ಮುಂದೆ ಕೌಶಲ್ಯ ತರಬೇತಿಗಳಿರ್ಬೋದು, ಅಥವಾ ನಾವೊಂದು ಗುರುತಿನ ಚೀಟಿಗಳು ಅಂತ ಹೇಳ್ತೇವೆ, ಇದೆಲ್ಲ ಹೇಗೆ ಸಿಗ್ತದೆ ಅಂತೇಳಿ.
1: ಒಮ್ಮೆ ಒಬ್ಬ ಅಭ್ಯರ್ಥಿ ಏನು ಅಪ್ಲಿಕೇಶನ್ ಹಾಕಿದ ನಂತರ ಅದು ಪಂಚಾಯತಿಗೆ ಬರ್ತದೆ, ಪಂಚಾಯತಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗ್ತದೆ, ಜಿಲ್ಲಾ ಕೇಂದ್ರದ ರಾಜ್ಯ ಮಟ್ಟಕ್ಕೆ ಹೋಗ್ತದೆ. ಆ ರಾಜ್ಯ ಮಟ್ಟದಲ್ಲಿ ಪ್ರೊಸೆಸ್ ಆಗಿ ಏನು ಅರ್ಜಿಗಳನ್ನು ಹಾಕಿದ್ದೀರಿ ಅವೆಲ್ಲವೂ ಅರ್ಜಿಗಳು ಓಕೆ ಆದ ನಂತರ ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಐ ಡಿ ಬರ್ತದೆ, ಐ ಡಿ ಕಾರ್ಡ್ ಬರ್ತದೆ. ಸೇಮ್ ನಮ್ಮ ಎ ಟಿ ಎಂ ಕಾರ್ಡ್ ಅದರ ಐ ಡಿ ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ? ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಒಟ್ಟು ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ. ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, ಅಲ್ಲಿ 7 ದಿನದಿಂದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು.
0: ತರಬೇತಿಗೆ ಆ ಕೇಂದ್ರದಿಂದ ಕರೆ ಬರ್ತದೆ ಅಂತ
1: ಕರೆ ಬರ್ತದೆ.
0: ಈಗ ಅಥವಾ ಆ ಒಂದು ಏನು ವೃತ್ತಿಯನ್ನು ಮಾಡ್ತಿರುವಂಥವರಿಗೆ ಕರೆ ಬಂದಾಗ ಅವರಿಗೆ ಅಲ್ಲಿ ಊಟ ಉಪಚಾರದ ವ್ಯವಸ್ಥೆ ಜೊತೆಗೆ ದಿನದ ಭತ್ಯಗಳು ಏನಾದರೂ ಸಿಗ್ತದೆ?
1: ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನ ಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ. ನಮ್ಮ ಈಗ ನಮ್ಮ ಗೋಲ್ಡ್ ಸ್ಮಿತ್ಗೆ ಸಂಬಂಧಪಟ್ಟಾಗಿ ಅಕ್ಕ ಸಾಲಿಗರ ಟ್ರೈನಿಂಗ್ ಸೆಂಟರ್ನಲ್ಲಿ ನಮ್ಮ ಒಂದು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಮನವಿಯ ಮುಖಾಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮತ್ತು ಸಂಜೆ ಒಂದು ಚಹದ ವ್ಯವಸ್ಥೆಯನ್ನು ಸಹ ಅವರು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂತೇಳಿದರೆ ನಾವು ದೂರ ದೂರದಿಂದ ಉಡುಪಿ ಜಿಲ್ಲೆ ಹೇಳಿದರೆ ತುಂಬ ಭಾಗದಿಂದ ಒಂದು ಸೆಂಟರ್ ಇರುವಂಥದ್ದು, ಹಾಗಾಗಿ ಊಟಕ್ಕೆ ಪುನಃ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಊಟದ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿ ಒಂದು ಹೇಳಿದ್ರಿಂದ ಅದನ್ನು ಅವರು ನಮ್ಮ ಜೆ ಜೆ ಪಿ ಸಿ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಸತಿ ವ್ಯವಸ್ಥೆಗಳಿಲ್ಲ, ಅಂದರೆ 5 ಗಂಟೆಗೆ ಮುಗಿದ್ರಿಂದ ಅನಂತರ ಅವರು ಮನೆಗೆ ಹೋಗುವಂಥದ್ದು.
0: ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ತಾವು ಅನೇಕ ರೀತಿಯ ತರಬೇತಿ ಕೇಂದ್ರಗಳಿಗೆ ತಾವು ಭೇಟಿಯನ್ನು ನೀಡಿದಿರಿ, ಜೊತೆಗೆ ವಿಶ್ವಕರ್ಮ ಯೋಜನೆಯನ್ನು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಪಾತ್ರ ಬಹಳ ದೊಡ್ಡದು ಅಂತೇಳಿ ತಿಳ್ಕೊಂಡಿದ್ದೀರಿ ಸರ್. ಹಾಗಾಗಿ ಈ ಒಂದು ಏನು ಯೋಜನೆಗಳು ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಆ ಒಂದು ತಮ್ಮ ಒಂದು ಅನುಭವಗಳನ್ನು ತಾವು ಹೇಳಬೇಕು ಸರ್.
1: ಈಗ ಪಿ ಎಂ ವಿಶ್ವಕರ್ಮ ಯೋಜನೆ ನಮ್ಮ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆ. ಅದು ತಳಮಟ್ಟದಲ್ಲಿರ್ತಕ್ಕಂಥ ಕುಲಕಸಬು, ಇದು ಯಾವುದು ಸಹ ಕೋಟಿಗಟ್ಟಲೆಯಲ್ಲಿ ಮಾಡ್ತಕ್ಕಂಥ ಕುಲಕಸಬು ಅಲ್ಲ. ತಳಮಟ್ಟದಲ್ಲಿ ಯಾವ ಕುಲಕಸಬು ಉಂಟು ಆ ಕುಲಕಸಬುಗಳನ್ನು ಮೇಲೆ ತರುವಲ್ಲಿ ಈ ಒಂದು ಯೋಜನೆ ತಂದಿರುವಂಥದ್ದು ತುಂಬ ಸ್ವಾಗತಾರ್ಹ. ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಆ ಯೋಜನೆ ಅನುಷ್ಠಾನಗೊಂಡ ನಂತರ ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ. ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ ಕೇಳಿದರೆ, ಪಿ ಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ನಾವೇನು ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿತ್ತು ಕಸಾಲಿಗರ ವ್ಯಾಪ್ತಿಯಿಂದ. ಅದು ಮಾತ್ರ ಅಲ್ಲ, ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ಪ್ರಪ್ರಥಮವಾಗಿ

0: ಸ್ವಲ್ಪ ಸಿ ಎಸ್ ಸಿ ಸೆಂಟರ್ನವರಿಗೂ ಮಾಹಿತಿಯ ಕೊರತೆ ಇತ್ತು, ಮತ್ತು ಕೆಲವು ಸರ್ವರ್ ಪ್ರಾಬ್ಲಮ್ಗಳಿಂದ ಒಂದೆರಡು ಕ್ಯಾಂಪ್ಗಳು ನಮಗೂ ಸಹ ಸ್ವಲ್ಪ ಕಿರಿಕಿರಿ ಆಗಿದೆ. ಆದರೆ ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ ಮತ್ತು ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟ್ರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟ್ರ್ಗಳನ್ನು ಮಾತಾಡಿ ಇಷ್ಟು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನಪಟ್ಟಿದ್ದೇವೆ.
1: ಉಡುಪಿ ಜಿಲ್ಲೆಯಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ಅನೇಕ ರೀತಿಯ ವೃತ್ತಿಗಳಿಗೆ ತರಬೇತಿಗಳನ್ನು ನೀಡಿದ್ದು ಮತ್ತು ಅರಿವು ಕಾರ್ಯಕ್ರಮಗಳನ್ನು ಕೂಡ ಮತ್ತು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗಳು ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಪ್ರಯತ್ನಗಳು ಬಹಳ ದೊಡ್ಡದು. ಹಾಗಾಗಿ ಫಲಾನುಭವಿಗಳ ಸಂಖ್ಯೆಗಳು ಎಷ್ಟಿದೆ ಸರ್ ಅಂತೇಳಿ?
0: ಈಗ ಫಲಾನುಭವಿಗಳ ಸಂಖ್ಯೆಯನ್ನು ನೋಡ್ತಾ ಹೋದರೆ ನಮ್ಮಲ್ಲಿ ಟೈಲರ್ ಏನು ದರ್ಜಿ ಅಂತ ಏನು ಹೇಳ್ತಾರೆ, ಅವರು 3,000 ಚಿಲ್ಲರೆ 3,000 ಹೆಚ್ಚಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಅದರ ನಂತರ

0: ಹಾಗಾಗಿ ಫಲಾನುಭವಿಗಳ ಸಂಖ್ಯೆಗಳು ಎಷ್ಟಿದೆ ಸರ್ ಅಂತೇಳಿ?
1: ಈಗ ಫಲಾನುಭವಿಗಳ ಸಂಖ್ಯೆಯನ್ನು ನೋಡ್ತಾ ಹೋದರೆ ನಮ್ಮಲ್ಲಿ ಟೈಲರ್ ಏನು ದರ್ಜಿ ಅಂತ ಏನು ಹೇಳ್ತಾರೆ, ಅವರು 3,000 ಚಿಲ್ಲರೆ 3,000 ಹೆಚ್ಚಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಅದರ ನಂತರ ಕಾರ್ಪೆಂಟರ್ ಎರಡು ಮೂರನೇ ಸ್ಥಾನದಲ್ಲಿ ಕಾರ್ಪೆಂಟರ್ ಬರ್ತಾರೆ, ಅವರು 1,200 ಆಸ್ಪಾಸಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರು ಸಹ 500 ಹತ್ತಿರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಫಿಶ್ ಮೇಕರ್ಸು 1,300 ಸಮಥಿಂಗ್ ಅರ್ಜಿಯನ್ನು ಅವರು ಸಲ್ಲಿಸಿದ್ದಾರೆ ಫಿಶ್ ಮೇಕರ್ಸ್, ನಮ್ಮ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೇನೆ. ನಂತರ ಬಾಸ್ಕೆಟ್ ಮೇಕರು, ಹೀಗೆ ನಮ್ಮ ಅಕ್ಕ ಸಾಲಿಗರಾದ್ದರಿಂದ 450 ಅಧಿಕ ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗೆ ಟೋಟಲ್ ಆಗಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 7,900 ಮಿಕ್ಕಿದ ಅರ್ಜಿಗಳು ಪಿ ಎಂ ವಿಶ್ವಕರ್ಮ ಯೋಜನೆ ಅರ್ಜಿಗಳು ಸಲ್ಲಿಕೆಯಾಗಿದೆ.
0: ಪಿಎಂ ವಿಶ್ವಕರ್ಮ ಯೋಜನೆಯಡಿ ನಾವು ಟೂಲ್ ಕಿಟ್ಟುಗಳನ್ನು ನೀಡುವಂಥದ್ದು ಅಂತ ಹೇಳ್ತಾರೆ. ಈ ಟೂಲ್ ಕಿಟ್ಟುಗಳು ಮತ್ತು ಕೌಶಲ್ಯಗಳನ್ನು ಪಡ್ಕೊಂಡ ನಂತರ ಆ ಒಂದು ವೃತ್ತಿಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳಿರ್ಬೋದು, ವಸ್ತುಗಳನ್ನು ಉತ್ಪಾದನೆ ಮಾಡಿದ ನಂತರ ಮಾರುಕಟ್ಟೆ ವ್ಯವಸ್ಥೆಗಳು ಹೇಗಿದೆ ಸರ್?
1: ನಮ್ಮ ಪಿಎಂ ವಿಶ್ವಕರ್ಮ ಯೋಜನೆಯ ಒಂದು ಇದರಲ್ಲಿ ಟ್ರೈನಿಂಗ್ ಆಗಿ ಅದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದ್ರೆ ಟೂಲ್ ಕಿಟ್ ಬರುವಂತ ಟೂಲ್ ಕಿಟ್ ನಮ್ಮ ಕುಲಕಸಬೆ ಏನುಂಟು ಆ ಕುಲಕಸಬೆ ಬೇಕಾದಂತ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಸ್ವಲ್ಪ ಪೋಸ್ಟಲ್ ಬರುವುದು ಸ್ವಲ್ಪ ಒಂಚೂರು ಪಾರು ಡಿಲೇ ಆಗಿದೆ, ಬಿಟ್ಟರೆ ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. 15,000 ಟೂಲ್ ಕಿಟ್ ನಮ್ಮ ಅಕ್ಕಸಾಲಿಗರಿಗೆ 15,000 ಟೂಲ್ ಕಿಟ್ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳಿಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ.
0: ಈ ಪಿಎಂ ವಿಶ್ವಕರ್ಮ ಯೋಜನೆಯ ಎಲ್ಲ ಮಾಹಿತಿಗಳನ್ನು ಕೇಳ್ತಿರುವಂತಹ ಕೇಳುಗರಿಗೆ ಈಗ ಅನಿಸ್ತದೆ ನನಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬೋದಿತ್ತಲ್ವಾ ಅಂತೇಳಿ. ಹಾಗಾಗಿ ಈಗಲೂ ಕೂಡ ಈ ಒಂದು ಅರ್ಜಿ ಸಲ್ಲಿಕೆಗೆ ಅವಕಾಶಗಳು ಇದೆಯಾ ಸರ್? ಹಾಗಾದರೆ ಅವರು ಎಲ್ಲಿ ಭೇಟಿಯಾಗಬೇಕು?
1: ಅಲ್ಲ, ಈಗಲೂ ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು.
0: ಅಂದರೆ ಸಿ ಎಸ್ ಸೆಂಟರ್ಗಳು ಅಂತೇಳಿದಾಗ ಈಗಿನ ಒಂದಿಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿಗಳಿಲ್ಲ.
1: ಸಿ ಎಸ್ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸ್ಬೋದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ.

0: ಒಬ್ಬ ಫಲಾನುಭವಿ ವರ್ಷದಲ್ಲಿ ಎಷ್ಟು ಒಂದೇ ಬಾರಿ ಆತನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳಿದೆ, ಅಥವಾ ಒಂದು ಕುಟುಂಬದಲ್ಲಿ ಎಷ್ಟು ಜನರಿಗೆ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಅರ್ಜಿ ಸಲ್ಲಿಸುವಂಥ ಅವಕಾಶಗಳಿದೆ?
1: ಒಬ್ಬ ಅಭ್ಯರ್ಥಿಗೆ ಒಂದೇ ಸಾರಿ ವರ್ಷದಲ್ಲಿ ಅಂತಲ್ಲ ಒಂದೇ ಸಾರಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು. ಆದರೆ ಒಂದು ಸಾರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಅವನಿಗೆ ಅವನಿಗೆ ಸಪೋರ್ಟಿಂಗ್ ಆಗಿ ಫೈನಾನ್ಷಿಯಲ್ ಸಪೋರ್ಟಿಗೆ ಎರಡು ಸಾರಿ ಲೋನಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಥಮ ಹಂತದಲ್ಲಿ 100,000 ಸಾಲ ಸೌಲಭ್ಯ ಸಿಗ್ತದೆ, ಅದು 18 ತಿಂಗಳುಗಳಲ್ಲಿ ಮರುಪಾವತಿ ಆಗಬೇಕು. ಮರುಪಾವತಿಯಾದ ನಂತರದಲ್ಲಿ ಅವರಿಗೆ 200,000 ಸಾಲ ಸೌಲಭ್ಯವನ್ನು ನೀಡಿರ್ತಾರೆ, ಅದು 20 ತಿಂಗಳಿನಲ್ಲಿ ಮರುಪಾವತಿ ಆಗ್ತಕ್ಕಂಥದ್ದು. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಆ ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
0: ಕೊನೆಯದಾಗಿ ಪಿಎಂ ವಿಶ್ವಕರ್ಮ ಯೋಜನೆ, ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಾವು ನೀಡಬೇಕು ಸರ್.
1: ಪಿಎಂ, ನಾನು ಆವಾಗಲೇ ಹೇಳಿದಾಗೆ ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ನಮ್ಮಂಥ ಕುಲಕಸುಬುದಾರರಿಗೆ ಒಂದು ಬೂಸ್ಟರ್ ನೀಡ್ತಕ್ಕಂಥ ಯೋಜನೆ. ಯಾಕಂತೇಳಿದ್ರೆ

0: ನಮ್ಮಲ್ಲಿ ಕುಲಕಸುಬುಗಳಿಗೆ ಯಾರು ಸಹ ಈ ಆರ್ಥಿಕವಾದ ಸಹಾಯವನ್ನು ಮಾಡುವವರು ಕಡಿಮೆ. ಕುಲಕಸುಬುಗಳೇ ಹಾಗೆ, ನಮ್ಮ ಅದಕ್ಕೆ ಯಾವುದೇ ಸರ್ಟಿಫೈಡ್ ಕುಲಕಸುಬುಗಳು ಇರುವುದಿಲ್ಲ. ಕುಲಕಸುಬು ಅಂತ ಹೇಳಿದರೆ ನನ್ನ ತಂದೆ ಮಾಡಿದ್ದನ್ನು ನಾನು ಮಾಡೋದು, ಅವರ ತಂದೆ ಮಾಡಿದ್ದನ್ನು ಅವರು ಮಾಡೋದು, ಆ ರೀತಿ ಕುಟುಂಬದಿಂದ ಬಂದಂಥ ಕೆಲಸಕ್ಕೆ ಕುಲಕಸುಬು ಅನ್ನುವಂಥ ಡೆಫಿನೇಷನ್ ನಮ್ಮದು. ಈಗ ನಾವು ಈ ಕುಲಕಸುಬುಗಳನ್ನು ತಗೊಂಡ್ರೆ ನಮ್ಮ ಹೂಮಾಲೆ ಕಟ್ಟುವವರು, ಅವರದ್ದೇ ಒಂದು ವರ್ಗ ಉಂಟು. ಆ ಹೂಮಾಲೆ ಕಟ್ಟುವವರಿಗೆ ಬ್ಯಾಂಕಲ್ಲಿ ಹೋಗಿ ಹೂಮಾಲೆ ಕಟ್ತೇನೆ ಲೋನ್ ಕೊಡಿ ಹೇಳಿದರೆ ಕೆಲವು ಅವರ ಟ್ರಾನ್ಸಾಕ್ಷನ್ ಒಳ್ಳೆದಿದ್ದರೆ ಕೊಡ್ಬೋದು, ಇಲ್ಲ ಅಂತೇಳಿ ಹೇಳುವಂಥದ್ದಲ್ಲ, ಅದು ಕಷ್ಟ ಸಾಧ್ಯ. ಆದರೆ ಈ ಯೋಜನೆಯಲ್ಲಿ ಅವರಿಗೆ ಇಮಿಡಿಯೇಟಾಗಿ ಲೋನ್ ಸಿಗ್ತದೆ, ಮತ್ತು ಅವರ ಏನು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಅವರು ಅದಕ್ಕೆ ಏನು ಬಳಸ್ಕೊಳ್ಬೋದು ಅದನ್ನು ಬಳಸ್ಕೊಂಡು ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೋ ಅಥವಾ ಅವರ ಅಂಗಡಿ ಅಥವಾ ಅವರ ಒಂದು ಮಾರ್ಕೆಟನ್ನು ಜಾಸ್ತಿ ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೂ ಅದು ಒಂದು ಒಳ್ಳೆಯ ಅವಕಾಶ. ನಮ್ಮ ಈ ಪಿ ಎಂ ಸ್ವಕರ್ಮ ಯೋಜನೆ ನಮ್ಮ ಭಾರತ ಸರ್ಕಾರದ ಅಥವಾ ನಮ್ಮ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆ ಹೌದು. ಅದರಲ್ಲಿ ಒಂದು ಸಣ್ಣ ಸಮಸ್ಯೆ ಅಂತ ಕೇಳಿದರೆ ಎಲ್ಲ ಬ್ಯಾಂಕಿನವರು ಸಹಕಾರ ಒಳ್ಳೆ ಕೊಟ್ಟಿದ್ದರೆ ಇದು ಅತ್ಯಂತ ಸಕ್ಸಸ್ ಆಗ್ತಿತ್ತು. ಅಂದರೆ ಕೆಲವು ಬ್ಯಾಂಕಿನವರು ಒಳ್ಳೆಯ ರೀತಿ ಸಹಕಾರ ಕೊಟ್ಟಿದ್ದಾರೆ, ಅವರು ಯಾವುದೇ ರೀತಿಯ ಇದು ಇರಲಿಲ್ಲ. ನಮ್ಮಲ್ಲಿ ತುಂಬ ಜನ ನಮ್ಮ ಅಕ್ಕಸಾಲಿಗರ ವಿಭಾಗದಲ್ಲಿ ಟ್ರೈನಿಂಗ್ ಆಗಿ ಟೂಲ್ ಕಿಟ್ ಬಂದ ಮೇಲೆ ಲೋನ್ ಕೊಡಲಿಕ್ಕೆ ಬ್ಯಾಂಕಿನವರು ಸ್ವಲ್ಪ ಕಿರಿಕಿರಿ ಮಾಡಿದಾಗ ನಾವು ನಮ್ಮ ಎಂ ಪಿ ಅವ್ರ ಮುಖಾಂತರ ಎಂ ಪಿ ಅವ್ರ ಹತ್ರ ಮಾತಾಡಿಸಿ ಎಂ ಪಿ ಅವರು ಅದಕ್ಕೆ ಲೆಟ್ರ್ ಮಾಡಿದರು, ಎಮ್ ಎಲ್ ಎ ಅವರು ಯಶಪಾಲ್ ಸೋಳನ್ರು ಅದಕ್ಕೆ ಲೆಟ್ರ್ ಮಾಡಿದರು. ಹೀಗೆಲ್ಲ ಮಾಡಿ ಕೆಲವು ಬ್ಯಾಂಕ್ಗಳಿಗೆ ಎಮ್ ಎಲ್ ಎವ್ರ ಹತ್ರ ನಾನು ಫೋನ್ ಮಾಡಿಸಿದ್ದೀನಿ, ಹೀಗೆ ಹೀಗೆ ಕೊಡ್ತಾ ಇಲ್ಲ ಅವರು ಅಂತೇಳಿ, ಮತ್ತು ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಜೆ ಡಿ ಒಗೆ ಸಂಪರ್ಕ ಮಾಡಿ ಅಂತೇಳಿ ಎಲ್ಲ ಹೇಳಿದಾಗ ನಾವು ಆಲ್ಮೋಸ್ಟ್ ಹೆಚ್ಚಿನವರಿಗೆ ಸಾಲ ಸೌಲಭ್ಯ ಸಿಗುವಂಥ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಅದೇ ಒಂದು ಸಣ್ಣ ಈ ಬ್ಯಾಂಕಿನವರ ಸಂಪೂರ್ಣ ಸಹಕಾರ ಇದ್ದಿದ್ದರೆ ಇದೊಂದು ಅಭೂತಪೂರ್ವವಾದಂಥ ಯೋಜನೆಯಾಗಿ ರೂಪುಗೊಳ್ತಾ ಇತ್ತು. ಈ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದಿಂದ ಏನು ಆಯೋಜನೆಗೊಂಡು ಹತ್ರ 400ಕ್ಕೂ ಅಧಿಕ ಮಂದಿ ಟ್ರೈನಿಂಗನ್ನು ಪಡ್ಕೊಂಡು ಇನ್ನೂ ಸಹ ಅದಕ್ಕೆ ಆಯ್ಕೆ ಏನು ಅರ್ಜಿ ಸಲ್ಲಿಸಲಿಕ್ಕೆ ಬಾಕಿ ಇದ್ದವರಿದ್ದಾರೆ. ಆಯ್ಕೆಗೊಂಡ ನಂತರ ನಮ್ಮ ಸಂಘದ ಸದಸ್ಯರು ಆದಂಥ ಅರುಣಾಚಾರ್ಯರು ನಮ್ಮ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಎಮ್ ಎಸ್ ಎಮ್ ಇ ವಿಭಾಗದಿಂದ ಆಯ್ಕೆಯಾಗಿರ್ತಾರೆ. ನಮ್ಮ ಇಡೀ ರಾಜ್ಯದಲ್ಲಿ 4 ಜನರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಿಂದ ಅರುಣಾಚಾರ್ಯ ಪೊಲ್ಲೂರು ಅಂತೇಳುವರು ಈ ಎಮ್ ಎಸ್ ಎಮ್ ಇ ವಿಭಾಗದಿಂದ ಆಯ್ಕೆಯಾಗಿರ್ತಾರೆ. ಮತ್ತು ನಮ್ಮ ಪಿ ವಿ ನಾಗರಾಜ್ ಅಂತೇಳಿ ಡೆಲ್ಲಿಯಲ್ಲಿ ಎಮ್ ಎಸ್ ಎಮ್ ಇ ವತಿಯಿಂದ ಈ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಂದ ಮಿನಿಸ್ಟ್ರಿಂದ ಒಂದು ಸರ್ಟಿಫೈಡನ್ನು ಸಹ ಪಡೆದಿರ್ತಾರೆ. ಮತ್ತು ಮೊನ್ನೆ ನಮ್ಮ ನಿರ್ಮಲಾ ಸೀತಾರಾಮನ್ನು ನಮ್ಮ ವಿತ್ತಮಂತ್ರಿಗಳು ನಮ್ಮ ಜೆ ಜೆ ಪಿ ಸಿಗೆ ಭೇಟಿ ಕೊಟ್ಟಾಗ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ಒಬ್ಬರು ಒಂದು 40 ವರ್ಷ ಆಸ್ಪಾಸಿನ ಮಹಿಳೆ ಬೆಳ್ಳಿಯ ಕೆಲಸವನ್ನು ಮಾಡಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಮುಖಾಂತರ ಅದರಿಂದ ಬಂದಂಥ ಹಣದಿಂದ ಬೆಳ್ಳಿಯನ್ನು ಕಂಟಿ ಇಂಥದ್ದನ್ನು ಮಾಡಿ ಅವರು ತನ್ನ ವ್ಯಾಪಾರವನ್ನು ಆರಂಭಿಸಿದರು. ಅದನ್ನು ನೋಡಿ ನಮ್ಮ ಸಚಿವರಿಗೆ ಸಂತೋಷವಾಗಿ ಅವರಿಂದಲೇ ಆ ಒಂದು ಕರಿಮಣಿಯನ್ನು ಅವರು ಖರೀದಿ ಮಾಡಿರ್ತಾರೆ ಭೇಟಿ ನೀಡಿದಾಗ. ಇದೆಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆಯ ಯಶಸ್ಸಿನ ಮಜಲುಗಳು. ಇದು ಸ್ವಲ್ಪ ನಾನು ಇನ್ನೂ ಸಹ ಇದನ್ನೇ ಹೇಳ್ತೇನೆ, ಬ್ಯಾಂಕಿನವರ ಸಹಕಾರ ಸ್ವಲ್ಪ ಒಳ್ಳೆದಿದ್ದರೆ ಇದೊಂದು ಅಭೂತಪೂರ್ವವಾಗಿ ಮೂಡಿ ಬರ್ತಾ ಇತ್ತು. ಅಂದರೆ ಬೇರೆ ಕಡೆ ಬೇರೆ ಬೇರೆ ಇವರಿಗೆಲ್ಲ ಕೊಟ್ಟಿರ್ಬೋದು. ಕೆಲವು ನಮ್ಮಲ್ಲಿ ಈಗ ನಮ್ಮ ಅಕ್ಕಸಾಲಿಗರ ವಿಭಾಗಕ್ಕೆ ಎಲ್ಲ ಬ್ಯಾಂಕಿನವರು ನೀವು ಮೆಷಿನರಿ ಕೊಟೇಷನ್ ಕೊಡಿ ಅಂತ ಕೇಳೋದು. ಅಂದರೆ ಒಂದು ಕೆಲವರೆಲ್ಲ ಅವರಿಗೆ ಏನು ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಗಳು ಹೋಗಿದೆ ಅವರು ನೋಡಿದ್ದಾರೆ, ಅವರು ಅದಕ್ಕೆ ಸರಿಯಾದ ಸ್ಪಂದನೆಯನ್ನು ನೀಡಿರ್ತಾರೆ. ಬಟ್ ಕೆಲವು ಬ್ಯಾಂಕಿನವರು ನಮಗೆ ನಿಮಗೆ ಮೆಷಿನರಿ ಕೊಟೇಷನ್ ಕೊಡಿ, ಆದರೆ ಆ್ಯಕ್ಚುಲಿ ಆಗಿ ಇದೆ ಅಂತ ಕೇಳಿದರೆ ಮೆಷಿನರಿ ಬೇಸ್ಡ್ ಸ್ಕೀಮ್ ಅಲ್ಲ. ಅವರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು ತಗೊಳ್ಳಿಕ್ಕೆ, ಅವರಿಗೆ ಬೇಕಾದಂಥ ವರ್ಕಿಂಗ್ ಕ್ಯಾಪಿಟಲ್ಗೆ ಅದಕ್ಕೆ ಕೊಡ್ತಕ್ಕಂಥ ಒಂದು ಸ್ಕೀಮ್. ಆದ್ದರಿಂದ
1: ಪಿಎಂ ವಿಶ್ವಕರ್ಮ ಯೋಜನೆಯಡಿ ಫಲಾನುಭವಿಯಾಗಿ ಗುರುತಿಸಿಕೊಂಡವರು ಅರುಣಾಚಾರ್ಯ ಪೆರಡೂರು. ಸರ್, ಈಗ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶಗಳ ಜೊತೆಗೆ ಪಿಎಂ ವಿಶ್ವಕರ್ಮ ಯೋಜನೆಯ ತಾವು ಫಲಾನುಭವಿ ಕೂಡ ಆಗಿದ್ದೀರಿ. ಈ ಒಂದು ಫಲಾನುಭವಿಗಳು ಆಗಬೇಕು ಅಂತ ಸಮಯದಲ್ಲಿ ತಾವು ಈ ಅರ್ಜಿ ಸಲ್ಲಿಸಿದಂತಹ ಪ್ರಕ್ರಿಯೆಗಳು ಹೇಗಿತ್ತು, ಮತ್ತು ಮೊದಲು ಯಾರನ್ನು ಭೇಟಿಯಾದ್ರಿ, ಮತ್ತು ಈ ಅರ್ಜಿ ಸಲ್ಲಿಸಿದ ನಂತರ ತಾವು ಯಾವ ರೀತಿಯಲ್ಲಿ ಈ ಒಂದು ಕೌಶಲ್ಯ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಆರ್ಥಿಕ ನೆರವುಗಳಿರ್ಬೋದು ಅಥವಾ ಟೂಲ್ ಕಿಟ್ಗಳಿರ್ಬೋದು, ತರಬೇತಿಗಳಿರ್ಬೋದು ಅಥವಾ ಮಾರುಕಟ್ಟೆ ಇರ್ಬೋದು, ಇದೆಲ್ಲ ಹೇಗೆ ತಮಗೆ ಸಾಧ್ಯವಾಯಿತು ಅಂತೇಳಿ.
2: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರು ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಸಂಘದಿಂದ ಮಾಹಿತಿ ಸಿಕ್ಕಿತ್ತು.

0: ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ IIGJ ಸೆಂಟರನ್ನು ಅವರು ಸಂಪರ್ಕಿಸಿ IIGJ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು MSME ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆ ಅಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಪ್ಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ.
1: ಸರ್, ಈಗ PM ವಿಶ್ವಕರ್ಮ ಯೋಜನೆಯಲ್ಲಿ ತಾವು ಏನು ಫಲಾನುಭವಿ ಆಗಿದ್ದೀರಿ, ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವಂಥ ಒಂದು ಸುವರ್ಣಾವಕಾಶಗಳು ಕೂಡ ಇಡೀ ರಾಜ್ಯದಲ್ಲಿ ತಮಗೂ ಕೂಡ ಒದಗಿ ಬಂದ ಅಭಿನಂದನೆಗಳು ಸರ್. ಈ ಸಮಯದಲ್ಲಿ ಈ ಒಂದು PM ವಿಶ್ವಕರ್ಮ ಯೋಜನೆಯ ಮುಖಾಂತರ ಈಗಿನ ಯುವಕರಿರ್ಬೋದು ಅಥವಾ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತೇಳಿ ಇದ್ದಾರೆ, ಸೊ ಅವರಿಗೆ ತಮ್ಮ ಕಿವಿ ಮಾತುಗಳೇನು ಅಂತೇಳಿ?
0: ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ. ಮತ್ತು ನಮಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಹೆಂಡತಿ ಒಟ್ಟಿಗೆ ಹೋಗುವಂಥ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಅವರೇ ನೀಡಿರುತ್ತಾರೆ.
1: PM ವಿಶ್ವಕರ್ಮ ಯೋಜನೆಯಡಿ ತಾವು ಫಲಾನುಭವಿ ಆಗಿದೆ ಅಂತೇಳಿ ಗೊತ್ತಾದಾಗ ತಮಗೆ ಏನು ಗುರುತಿನ ಚೀಟಿಗಳನ್ನು ಕೊಟ್ಟರು, ಜೊತೆಗೆ ಏನು ಕೌಶಲ್ಯ ತರಬೇತಿಗಳನ್ನು ಕೂಡ ಕೊಟ್ಟರು, ತಮಗೆ ಬೇಕಾದಂಥ ಆರ್ಥಿಕ ನೆರವುಗಳು ಸಿಕ್ತು ಅಂತ ಹೇಳಿದ್ರಿ. ಈಗ ಮಾರುಕಟ್ಟೆಗಳು ವ್ಯವಸ್ಥೆಗಳು ಹೇಗೆ ತಮಗೆ ಸಿಕ್ತು ಅಂತೇಳಿ?
0: ಮಾರುಕಟ್ಟೆ ವ್ಯವಸ್ಥೆಗಳು ನಮಗೆ ಅದು ಟ್ರೈನಿಂಗಲ್ಲೇ ಡಿಜಿಟಲ್ ಮಾರುಕಟ್ಟೆಯ ಬಗ್ಗೆ ಮತ್ತು ಅದು ಎಲ್ಲ ನಮಗೆ ಈ ಯೋಜನೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಟ್ರೈನಿಂಗಲ್ಲಿ ನೀಡಿರ್ತಾರೆ. ಹಾಗಾಗಿ ನಮಗೆ ಅದು ಸಹಕಾರಿ ಆಯಿತು.
1: ತಾವು ಯಾವ ವಿಷಯದಲ್ಲಿ ಕೌಶಲ್ಯ ತರಬೇತಿಯನ್ನು ಪಡ್ಕೊಂಡ್ರೆ ಅಂತೇಳಿ?
0: ಅಕ್ಕಸಾಲಿಗ ಇದರಲ್ಲಿ
1: ತಾವು ತರಬೇತಿಯ ಮೂಲಕ ಪಡ್ಕೊಂಡಂತ ತಮ್ಮ ಜ್ಞಾನವನ್ನು ಏನು ಮಾರುಕಟ್ಟೆ ಮೂಲಕ ಹೀಗೆ ತಾವೇ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ? ಸ್ವಂತವಾದಂಥ ಉದ್ಯಮಗಳನ್ನು ಇಟ್ಕೊಂಡಿದ್ದೀರಾ ಅಥವಾ ಬೇರೆಯವರಿಗೆ ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿ ಆ ಮೂಲಕ ತಾವು ಏನು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಹೇಗೆ?
0: ನಾವು ಸ್ವಂತ ಉದ್ಯಮವನ್ನು ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮದು ಗ್ರಾಹಕರಿಗೆ ಸಹ ನಾವು ಈಗ ಮಾಡಿಕೊಡ್ತೇವೆ.
1: ಈ ಒಂದು PM ವಿಶ್ವಕರ್ಮ ಯೋಜನೆಯಡಿ ತಾವೊಂದು ಫಲಾನುಭವಿಯಾಗಿದ್ದೀರಿ, ಜೊತೆಗೆ ತಮ್ಮ ಜೀವನಕ್ಕೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆಧಾರ ಸ್ತಂಭ ಕೂಡ ಆಗಿದೆ, ಹಾಗೂ ಒಳ್ಳೆಯ ರೀತಿಯ ಬದುಕಿಗೆ ಇದೊಂದು ರೀತಿಯ ಒಂದು ಒಳ್ಳೆಯ ಯೋಜನೆ ಆಗಿದೆ. ಇದರ ಬಗ್ಗೆ ತಾವು ಮಾತನಾಡಬೇಕು.
0: ಇದೊಂದು ಉತ್ತಮ ರೀತಿಯ ಸ್ಕೀಮು. ಬಹಳಷ್ಟು ಕೌಶಲ ಕುಲಕಸಬುಗಳ ಪುನರುಜ್ಜೀವನಕ್ಕೆ ತುಂಬ ಸಹಕಾರಿ ಆಯಿತು ಇದು. ಇನ್ನೂ ಕೂಡ ಯಾರಿಗೆಲ್ಲ ಯೋಜನೆಯನ್ನು ಪಡ್ಕೊಳ್ಬೇಕು ಅವರೆಲ್ಲರೂ ಪಡ್ಕೊಳ್ಳಿ ಅಂತೇಳಿ ಹೇಳ್ತೇನೆ.
1: ಒಳ್ಳೆಯದು ಸರ್. ಇದುವರೆಗೆ PM ವಿಶ್ವಕರ್ಮ ಯೋಜನೆಯಡಿ ಈ ಒಂದು ಯೋಜನೆಯ ಮುಖಾಂತರ ಅನೇಕ ರೀತಿಯ ಫಲಾನುಭವಿಗಳಿಗೆ ಆಧಾರ ಸ್ತಂಭವಾಗಿ ಮತ್ತು ಈ ಒಂದು ಕಾರ್ಯಕ್ರಮ ಏನು ಅನುಷ್ಠಾನಗೊಳಿಸುವಲ್ಲಿ ಏನು ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಿದವರು ರವಿಚಂದ್ರ ಆಚಾರ್ಯ ಮರಳಿಯವರು, ಉಡುಪಿ ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರು, ಮತ್ತು PM ವಿಶ್ವಕರ್ಮ ಯೋಜನೆಯಡಿ ಫಲಾನುಭವಿಯಾಗಿ ಗುರುತಿಸಿಕೊಂಡವರು ಅರುಣ್ ಆಚಾರ್ಯ ಪೇರ್ಡೂರು. ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದಗಳು.

ಇದುವರೆಗೆ ಸಮೃದ್ಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಅಭಿವೃದ್ಧಿ ಬಗೆಗಿನ ಮಾಹಿತಿ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರೂಪಣೆ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಸಮೃದ್ಧಿ ಕಾರ್ಯಕ್ರಮ. ನಮಸ್ಕಾರ.

0: ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30
1: ತರಂಗ.
0: ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

ಕೇಳಿ ಮಂಗಳೂರು ಆಕಾಶವಾಣಿ ಕಟ್ಟಿ ಬೆಳೆಸಿದ ಬಾನುಲಿ ಪ್ರಸಾರಕರ ಮಾತಿನ ರಂಗ ತರಂಗಾಂತರಂಗ ಪ್ರತಿ ಶುಕ್ರವಾರ ಬೆಳಗ್ಗೆ 8:30

ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೀನಿನ ತ್ಯಾಜ್ಯದ ಸದ್ಬಳಕೆಯ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯಕ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಗಾಯತ್ರಿ ಎಂ.

0: ಆಕಾಶವಾಣಿ ಮಂಗಳೂರು, ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಶುಷ್ಕ ಕಣ್ಣುಗಳು, ಈ ವಿಷಯದ ಕುರಿತು ಎಸ್ಡಿಎಂ ಕಣ್ಣಿನ ಆಸ್ಪತ್ರೆ ಬಳ್ಳಾಲ್ಬಾಗ್, ಇಲ್ಲಿ ಫೇಕೋ ಮತ್ತು ರಿಫ್ರಾಕ್ಟಿವ್ ಸರ್ಜರಿಯ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಶ್ಮಿ ಶೆಟ್ಟಿ, ಕನ್ಸಲ್ಟೆಂಟ್ ಫೇಕೋ ಅಂಡ್ ರಿಫ್ರಾಕ್ಟಿವ್ ಸರ್ಜರಿ, ಎಸ್ಡಿಎಂ ಕಣ್ಣಿನ ಆಸ್ಪತ್ರೆ ಬಲ್ಲಾಳ್ಬಾಗ್. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಇತ್ತೀಚೆಗೆ ನಾವು ಈ ಡ್ರೈ ಐಸ್ ಅಂದರೆ ಕಣ್ಣುಗಳು ಒಣಗುವಂತಹ ಒಂದು ಸಮಸ್ಯೆಯನ್ನ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಯಾಕೆ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಏನ್ ಕಾರಣ ಇದಕ್ಕೆ?
3: ಕೆರಡು ಕಾಂಜಂಕ್ಟಿವೈಟಿಸ್ ಸಿಕ್ಕ ಅಂತ ಹೇಳ್ತೇವೆ ಡ್ರೈ ಐಸ್ಗೆ. ಇದು ಕಂಡೀಷನ್ ಅಲ್ಲಿ ನಾರ್ಮಲ್ ಕಣ್ಣು ಇನಾಫ್

0: ನಾರ್ಮಲ್ ಟಿಯರ್ಸ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಇಲ್ಲ ಪ್ರೊಡ್ಯೂಸ್ ಮಾಡೋ ಟಿಯರ್ ಇದು ಕ್ವಾಲಿಟಿ ಒಳ್ಳೆದಿರೋದಿಲ್ಲ, ಕಣ್ಣಿನ ನೀರಿನ ಕ್ವಾಲಿಟಿ ಚೆನ್ನಾಗಿರ್ಲಿಕ್ಕಿಲ್ಲ. ಆ ಸಿಚುಯೇಷನ್ನಲ್ಲಿ ಕಣ್ಣಿನ ಆರೋಗ್ಯ ಅಂದರೆ ಕಣ್ಣಿನ ಪ್ರೊಟೆಕ್ಷನ್ ನಾರ್ಮಲಿ ಇರೋದಿಲ್ಲ. ಈ ಥರ ಡ್ರೈ ಐ ಇದ್ದವರಿಗೆ ಕಣ್ಣಲ್ಲಿ ಚುಚ್ಚುವಂಥದ್ದು, ರೆಡ್ನೆಸ್, ಬ್ಲರ್ ಆಗೋದು, ಕೆಲವು ಸಲ ಜಾಸ್ತಿ ನೀರು ಬರ್ತದೆ. ಆ ನೀರು ಬಂದರೆ ಡ್ರೈ ಐಸ್ ಅಂತ ಹೇಳ್ತಾರೆ ಕೇಳಿದ್ರೆ, ಈ ನೀರಿನ ಕ್ವಾಲಿಟಿ ನಾರ್ಮಲ್ ಟಿಯರ್ಸಿನಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ.
1: ಕಣ್ಣೀರಿನ
0: ಕ್ವಾಲಿಟಿ ಅಂದ್ರೆ ಕಣ್ಣೀರಿನಲ್ಲಿ ಬರೀ ನೀರಿನ ಅಂಶ ಅಲ್ಲ, ಅದರಲ್ಲಿ ಆಯಿಲ್ ಇರ್ತದೆ, ಮ್ಯೂಕಸ್ ಇರ್ತದೆ, ವಾಟರ್ ಇರ್ತದೆ ಮತ್ತೆ ಎಲೆಕ್ಟ್ರೋಲೈಟ್ಸ್. ಅದರ ಕ್ವಾಲಿಟಿ ಒಳ್ಳೇದಲ್ಲ ಅಂತ ಹೇಳಿದ್ರೆ ರಿಫ್ಲೆಕ್ಸ್ ಟಿಯರಿಂಗ್, ಈ ಕಣ್ಣಲ್ಲಿ ಇರಿಟೇಷನ್ ಆದಾಗ ಬರುವ ಕಣ್ಣಲ್ಲಿ ನೀರು, ನಾರ್ಮಲಿ ಸೆಕ್ರೀಟ್ ಆಗುವಂತ ಲೂಬ್ರಿಕೇಟಿಂಗ್ ನೀರು ಕಣ್ಣಿನ ನೀರು, ಅದರದ್ದು ಕಾಂಪೋಸಿಷನ್ಸ್ ಬೇರೆ. ಈಗ ಇರಿಟೇಷನ್ ಆಗಿ ಬಂದಿರುವಂಥ ಕಣ್ಣಲ್ಲಿ ನೀರು ಜಸ್ಟ್ ವಾಟರ್, ಇಟ್ ಜಸ್ಟ್ ಫ್ಲೋಸ್ ಔಟ್, ಇಟ್ ಡಸ್ ನಾಟ್ ಸ್ಟೇ ಇನ್ ದ ಐ ಆ್ಯಂಡ್ ಇಟ್ ಡಸ್ ನಾಟ್ ಗಿವ್ ಯು ಎನಿ ಕಂಫರ್ಟ್ ಆರ್ ಪ್ರೊಟೆಕ್ಷನ್. ದಟ್ ಈಸ್ ಕಾಲ್ಡ್ ಎಸ್ ರಿಫ್ಲೆಕ್ಸ್ ಸ್ಟಿಯರಿಂಗ್. ದ್ಯಾಟ್ ಈಸ್ ನಾಟ್ ಹೆಲ್ಪ್ಫುಲ್ ಇನ್ ಡ್ರೈ ಐಸ್. ಇದು ಈಗಿನ ಕಾಲದಲ್ಲಿ ಯಾಕೆ ತುಂಬ ಕಾಮನ್ ಅಂತ ಹೇಳಿದರೆ, ಒಂದು ಎಸಿ ಯೂಸೇಜ್, ಇನ್ಕ್ರೀಸ್ ಸ್ಕ್ರೀನ್ ಟೈಮ್, ಮತ್ತು ಕ್ವಾಲಿಟಿ ಆಫ್ ಏರ್ ಆಲ್ಸೋ, ಪೊಲ್ಯೂಷನ್ ಎಲ್ಲ ಕೂಡ ಅದು ಡ್ರೈ ಐಸ್ಗೆ ಎಫೆಕ್ಟ್ ಆಗುತ್ತೆ. ಕೆಲವು ಮೆಡಿಕಲ್ ಕಂಡೀಷನ್ಸ್, ಆಟೋ ಇಮ್ಯೂನ್ ಡಿಸಾರ್ಡರ್, ಜಾಯಿಂಟ್ ಪೇನ್ಸ್ ಮತ್ತು ಕೆಲವು ಮೆಡಿಕೇಶನ್ ಇಂದ ಕೂಡ ಡ್ರೈ ಐಸ್ ಬರುವ ಪಾಸಿಬಿಲಿಟಿ ಇದೆ.
1: ಯಾವೆಲ್ಲ ಮೆಡಿಕಲ್ ಕಂಡೀಷನ್ಸ್ ಇಂದಾಗಿ ಈ ಡ್ರೈ ಐಸ್ ಬರುತ್ತೆ?
0: ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ತವೆ, ಜಾಗ್ರನ್ ಸಿಂಡ್ರೋಮ್, ರುಮಟಾಯ್ಡ್ ಆರ್ಥ್ರೈಟಿಸ್, ಈ ತರ ಕಂಡೀಷನ್, ಮತ್ತೆ ವೈಟಮಿನ್ ಡೆಫಿಷಿಯನ್ಸಿ ಕೂಡ, ಈ ತರ ಕಂಡೀಷನ್ ಇರುವಾಗ ಟಿಯರ್ ಫಿಲ್ಮ್ ಎಫೆಕ್ಟ್ ಆಗ್ತದೆ, ಡ್ರೈ ಐಸ್ ಇರ್ತದೆ. ಕೆಲವು ಮೆಡಿಕೇಶನ್ಸ್ ತಗೊಳ್ಳುವಾಗ ಕೂಡ ಡ್ರೈ ಐ ಎಫೆಕ್ಟ್ ಆಗುವ, ಅಂದರೆ ಕಣ್ಣಿಗೆ ಡ್ರೈ ಐ ಕಂಡೀಷನ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ. ಲೈಕ್ ಆ್ಯಂಟಿ ಆಂಗ್ಸೈಟಿ ಮೆಡಿಕೇಷನ್ಸ್, ಆ್ಯಂಟಿ ಡಿಪ್ರೆಸೆನ್ಸ್, ಆ್ಯಂಟಿ ಅಲರ್ಜಿ ಮೆಡಿಕೇಷನ್ಸ್, ಈ ಮೆಡಿಸಿನ್ಸ್ ಎಲ್ಲ ನೋಟೋರಿಯಸ್ ಡ್ರೈ ಐಸ್ ಮಾಡಲಿಕ್ಕೆ. ಸೊ ನಾವು ಬೇರೆ ಕಾರಣಕ್ಕೆ ಯಾವುದೋ ಔಷಧಿ ತಗೊಳ್ತಾ ಇರುವಾಗಲೂ ಕೂಡ ನಿಮಗೆ ಡ್ರೈ ಐ ಸಿಂಪ್ಟಮ್ಸ್ ಇದ್ದರೆ ದೆನ್ ಯು ವಿಲ್ ಹ್ಯಾವ್ ಟು ಇವ್ಯಾಲ್ಯೂಯೇಟ್.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಸ್ಕ್ರೀನ್ ಬಳಕೆಯಿಂದ ಕೂಡ ಡ್ರೈ ಐಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ, ಅದು ಹೇಗೆ?
0: ಬ್ಲಿಂಕಿಂಗ್ ರೇಟ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗ್ತದೆ. ಸ್ಕ್ರೀನ್ ನೋಡ್ತಾ ಇರುವಾಗ ಯು ವಿಲ್ ನಾಟ್ ಬಿ ಕಾನ್ಷಿಯಸ್ ಯು ನೋ ಟು ಬ್ಲಿಂಕ್ ಇನಫ್, ಯು ವಿಲ್ ಬಿ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆ್ಯಂಡ್ ಲುಕಿಂಗ್ ಎಟ್ ದ ಸ್ಕ್ರೀನ್. ಆಗ ಬ್ಲಿಂಕ್ ಮಾಡೋದು ಕಡಿಮೆ ಆಗ್ತದೆ. ಬ್ಲಿಂಕ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಟಿಯರ್ ಫಿಲ್ಮ್ ಸ್ಟೆಬಿಲಿಟಿ.
1: ಈಗ ಮುಖ್ಯವಾಗಿ ಡ್ರೈ ಐಸ್ ಅಂತ ಮಾತಾಡ್ತಾ ಇದ್ದೇವೆ, ಹೌದು, ಆದರೆ ಕಣ್ಣಲ್ಲಿ ಆ ತೇವಾಂಶ ಇರಬೇಕು ಅನ್ನೋಂಥದ್ದು ಯಾಕೆ ಮುಖ್ಯ ಆಗುತ್ತೆ?
0: ಕಣ್ಣಲ್ಲಿ ತೇವಾಂಶ ಇಲ್ಲದೆ ಇದ್ರೆ ಕಣ್ಣು ಡ್ರೈ ಆಗಿ ಹೋಗ್ತದೆ. ಕಣ್ಣಿನ ಹೆಲ್ತ್ ಇಸ್ ಟೋಟ್ಲಿ ಡಿಪೆಂಡೆಂಟ್ ಆನ್ ದ ಮಾಯಿಶ್ಚರ್ ಆನ್ ದ ಕಾರ್ನಿಯಾ. ಕಣ್ಣಲ್ಲಿ ಈ ಕ್ಲಾರಿಟಿ, ಕಾರ್ನಿಯಾ ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ಫ್ರಂಟ್ ಪಾರ್ಟ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್, ಅದು ನೀವು ಈಗ ಕಣ್ಣು ತುಂಬ ಹೊತ್ತು ಕಣ್ಣು ಮುಚ್ಚದೆ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಕಣ್ಣು ಉರಿಯಾಗಿ ಕಣ್ಣು ನೀವೇ ತನ್ನಿಂತಾಗಿ ಕ್ಲೋಸ್ ಮಾಡ್ತೀರಿ. ನಾರ್ಮಲ್ ಐಸ್ ಡೂ ದ್ಯಾಟ್, ಯಾಕಂದ್ರೆ ಕಣ್ಣು ಡ್ರೈ ಆದಾಗ ಇಟ್ಸ್ ನಾಟ್ ಕಂಫರ್ಟೇಬಲ್, ದ ಟಿಯರ್ ಫಿಲ್ಮ್ ಬ್ರೇಕ್ಸ್ ಆ್ಯಂಡ್ ದೆನ್ ಆ ಬ್ರೇಕ್ ಆದಾಗ ನೀವು ಕಣ್ಣು ಮುಚ್ಚಿ ಅದನ್ನು ನಾರ್ಮಲ್ ಮಾಡ್ತೀರಿ. ಡ್ರೈ ಐಸ್ ಇದ್ದವರಿಗೆ ಕಾನ್ಸ್ಟೆಂಟ್ಲಿ ಆ ಫೀಲಿಂಗ್ ಇರ್ತದೆ ಕಣ್ಣಲ್ಲಿ ಡ್ರೈ ಆಗಿರುವಂಥದ್ದು. ಡ್ರೈ ಆದಾಗ ವಿಷನ್ ಕ್ಲಾರಿಟಿ ಹೋಗ್ತದೆ, ಕಣ್ಣು ರೆಡ್ನೆಸ್ ಸ್ಟಾರ್ಟ್ ಆಗ್ತದೆ, ಪ್ರಿಕಿಂಗ್ ಸೆನ್ಸೇಷನ್ ಬರ್ತದೆ. ದೀಸ್ ಆರ್ ಆಲ್ ಇನ್ ಮೈಲ್ಡ್ ಸಿಂಪ್ಟಮ್ಸ್. ಸಿವಿಯರ್ ಆಗ್ತಾ ಹೋದಾಗ ಸಿಂಪ್ಟಮ್ಸ್ ಸಿವಿಯರ್ ಆಗುತ್ತೆ, ತುಂಬನೇ ಅಂದರೆ ಕಣ್ಣಲ್ಲಿ ರೆಡ್ನೆಸ್, ಅಲ್ಸರ್ಸ್ ಅಂತ ಎಲ್ಲ ಅಂತ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಕೂಡ ಇದೆ.
1: ಡಾಕ್ಟರ್, ಈಗ ನನಗೆ ಡ್ರೈ ಐಸ್ ಇದೆ ಅಂತ ಹೇಳಿ ನನಗೆ ಹೇಗೆ ಗೊತ್ತಾಗುತ್ತೆ?
0: ಸಿ, ಡ್ರೈ ಐಸ್ ಕ್ಯಾನ್ ಪ್ರೆಸೆಂಟ್ ಇನ್ ವೇರಿಯಸ್ ವೇಸ್. ರೆಡ್ನೆಸ್ ಕ್ಯಾನ್ ಹ್ಯಾಪನ್, ತುರಿಕೆ ಇರ್ಬೋದು, ಇಚ್ಚಿಂಗ್ ಕ್ಯಾನ್ ಹ್ಯಾಪನ್, ಪ್ರಿಕಿಂಗ್ ಸೆನ್ಸೇಷನ್ ಇರ್ಬೋದು, ಟೈರ್ಡ್ನೆಸ್ಸು ಇರ್ಬೋದು, ಕೆಲವು ಸಲ ಬ್ಲರಿಂಗ್ ಆಫ್ ವಿಷನು ಬರ್ತದೆ. ಈ ಥರ ಕಾನ್ಸ್ಟೆಂಟ್ಲಿ ಆ್ಯಂಡ್ ಇಫ್ ಯು ನೋ ಇಫ್ ಯು ನೋಟಿಸ್ ಯುವರ್ ಡಿಪೆಂಡಿಂಗ್ ಆನ್ ಯುವರ್ ವರ್ಕ್ ಯು ಆರ್ ಡೂಯಿಂಗ್, ಸ್ಕ್ರೀನ್ ನೋಡ್ತಾ ಇದ್ದವರಾದರೆ ಹೇಳ್ತಾರೆ ನಮಗೆ ಸ್ಕ್ರೀನ್ ನೋಡಿ ಸ್ವಲ್ಪ ಒಂದು ಫ್ಯೂ ಅವರ್ಸ್ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಅಂತ. ಸೊ ದೀಸ್ ಕೈಂಡ್ ಆಫ್ ಸಿಂಪ್ಟಮ್ಸ್ ಇದ್ರೆ ಇಟ್ಸ್ ಮೋಸ್ಟ್ ಲೈಕ್ಲಿ ಟು ಬಿ ಡ್ರೈ ಐ. ಡ್ರೈ ಐ ಇಸ್ ಅ ವೆರಿ ಕಾಮನ್ ಸಿಂಪ್ಟಮ್ಸ್ ವಿಚ್ ಇಸ್ ಓವರ್ಲುಕ್ಡ್. ಸೊ ಡ್ರೈ ಐ ಕ್ಯಾನ್ ಬಿ ಪ್ರೆಸೆಂಟಿಂಗ್ ಇನ್ ವೇರಿಯಸ್, ಹೋಲ್ ಲಾಟ್ ಆಫ್ ವೇರಿಯಸ್ ಸಿಂಪ್ಟಮ್ಸ್.
1: ಈಗ ಇದಕ್ಕೆ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಾ ನೀವು?
0: ಕ್ಲಿನಿಕಲಿ ನಾವು ಬಂದಾಗ ಹಾಸ್ಪಿಟಲ್ನಲ್ಲಿ ವಿ ಡೂ ಅ ಕ್ಲಿನಿಕಲ್ ಎಕ್ಸಾಮಿನೇಷನ್ ಯೂಸಿಂಗ್ ಅ ಸ್ಲಿಟ್ ಲ್ಯಾಂಪ್. ನಮ್ಮಲ್ಲಿ ಒಂದು ಮಷಿನ್ ಇದೆ, ಮೈಕ್ರೋಸ್ಕೋಪ್ ಥರ, ನೋಡಿಬಿಟ್ಟು ಕಣ್ಣಿನ ಸರ್ಫೇಸ್ ನೋಡ್ತೇವೆ. ಟಿಯರ್ ಫಿಲ್ಮ್ ಅಂತ ಹೇಳ್ತೇವಲ್ಲ, ದೇರ್ ಇಸ್ ಅ ಥಿನ್ ಲೇಯರ್ ಆಫ್ ಟಿಯರ್ ಫಿಲ್ಮ್ ಆನ್ ಯುವರ್ ಐ. ವಿ ಹ್ಯಾವ್ ಅ ಲುಕ್ ಎಟ್ ಇಟ್, ಅದರಲ್ಲಿ ಏನಾದರೂ ಡೆಬ್ರೀಸ್ ಇದೆಯಾ, ಕಣ್ಣಿಗೆ ಏನು ಎಫೆಕ್ಟ್ ಆಗಿದೆ ಅದೆಲ್ಲ ನೋಡ್ತೇವೆ. ಎಷ್ಟು ಟಿಯರ್ ಪ್ರೊಡಕ್ಷನ್ ಆಗಿದೆ ಅಂತ ವಿ ಕ್ಯಾನ್ ಮೆಜರ್ ಇಟ್. ವಿ ಕ್ಯಾನ್ ಡೂ ಫ್ಯೂ ಟೆಸ್ಟ್ ಟು ಸಿ ವಿಚ್ ದೇರ್ ಆರ್ ಟಿಯರ್ ಫಿಲ್ಮ್ ವಿಲ್ ಹ್ಯಾವ್ ಫ್ಯೂ ಲೇಯರ್ಸ್ ಇನ್ ಇಟ್, ಅದರಲ್ಲಿ ಯಾವ ಲೇಯರ್ ಎಫೆಕ್ಟ್ ಆಗಿದೆ ಅಂತ ನೋಡ್ಬೋದು. ಕಣ್ಣಲ್ಲಿ ಬೇರೆ ಏನಾದರೂ ಕಾಸ್ ಇದೆಯಾ ಡ್ರೈ ಐಸಿಗೆ ಅಂತಲೂ ಕೂಡ ನೋಡ್ಬೋದು. ದೀಸ್ ಆರ್ ದ ಟೆಸ್ಟ್ ವಿ ಡೂ ಕ್ಲಿನಿಕಲ್. ಆ್ಯಂಡ್ ಇದರಲ್ಲೂ ನಮಗೆ ಕಾಸ್ ಸಿಕ್ಕಲಿಲ್ಲ ಅಂತ ಹೇಳಿದರೆ ವಿ ಗೋ ಫಾರ್ ಮೋರ್ ಇನ್ವೆಸ್ಟಿಗೇಷನ್ಸ್. ಕಣ್ಣಲ್ಲಿ ನೀರು ಬರುವಂಥ ಗ್ರಂಥಿ ಏನಾದರೂ ಎಫೆಕ್ಟ್ ಆಗಿದೆಯಾ, ಬ್ಲಡ್ಡಲ್ಲಿ ಏನಾದರೂ ತೊಂದರೆ ಇದೆಯಾ, ಏನಾದರೂ ಆಟೋ ಇಮ್ಯೂನ್ ಡಿಸಾರ್ಡರ್ ಇದೆಯಾ, ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಆಗ್ತದೆ. ದೀಸ್ ಆರ್ ಇಫ್ ಯು ಡೋಂಟ್ ಫೈಂಡ್ ಅ ಕಾಸ್ ಇನ್ ಪ್ರಿಲಿಮಿನರಿ ಟೆಸ್ಟ್ ವಿ ಗೋ ಹೈಯರ್ ಅಂಡ್ ಹೈಯರ್.
1: ಈಗ ಈ ಒಂದು ಕಾರಣವನ್ನು ಹುಡುಕುವಂಥದ್ದು ಟ್ರೀಟ್ಮೆಂಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: See, the dry eye will be just a presenting, but the root cause should be treated. Even now, dry eye, just lubrication kottu, very early, simple dry eye cases can get cured. Aadre,

0: ಅದಕ್ಕೆ ಏನಾದರೂ ಬೇರೆ ಕಾರಣದಿಂದ ಡ್ರೈ ಐ ಬಂದರೆ ವಿ ನೀಡ್ ಟು ಟ್ರೀಟ್ ದ ಕಾಸ್ ವೈ ಡ್ರೈ ಐ ಇಸ್ ಹ್ಯಾಪನಿಂಗ್.
1: ಯಾವ ರೀತಿಯಾದಂಥ ಚಿಕಿತ್ಸೆಗಳಿರ್ತವೆ ಇದಕ್ಕೆ?
0: If the dry eye is because of screen, we give preliminary testing. ವೆಲ್ಲ ಮಾಡಿಬಿಟ್ಟು ಸ್ಕ್ರೀನ್ ಇಂದ ಏನೇನು ಥರ ಅವಾಯ್ಡ್ ಮಾಡ್ಬೋದು, ಯಾವ್ದ್ರಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು, ವಿ ಅಡ್ವೈಸ್. ಇಟ್ಸ್ ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ವಿಲ್ ಹೆಲ್ಪ್. ಅದಲ್ಲ, ಅವ್ರಿಗೆ ಏನಾದರೂ ಕಣ್ಣಿನಲ್ಲಿಯೇ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ, ನಾವು ಮೆಮೋಮಿನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ, ಕಣ್ಣಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿರ್ತದೆ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್, ಮನೆಯಲ್ಲಿ ಏನು ಮಾಡ್ಬೋದು, ಇಲ್ಲ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟದ್ದು ವರ್ಕ್ ಆಗಲಿಲ್ಲ ಅಂತ ಹೇಳಿದರೆ ನಾವು ಹಾಸ್ಪಿಟಲಲ್ಲಿ ಕ್ಲಿನಿಕಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಹಾಟ್ ಫೊಮೆಂಟೇಷನ್, ಮಸಾಜ್ ಟ್ರೀಟ್ಮೆಂಟ್ ಅದೆಲ್ಲ ಅವೈಲೇಬಲ್ ಇದೆ, ಅದನ್ನು ಮಾಡ್ಬೋದು. ಅದು ಮೆಬೋಮೈಟಿಸ್ ಆಯಿತು. ಬೇರೆ ಸಿಸ್ಟಮಿಕ್ ಕಾಸಸ್ ಅಂದರೆ ದೇಹದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ನಿಮಗೆ ಡ್ರೈ ಆಗಿ ಬರ್ತಾ ಇದ್ರೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗ್ತದೆ, ಜಾಯಿಂಟ್ ಪೇನ್ಸ್, ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನು ನಾವು ಟ್ರೀಟ್ ಮಾಡಿಬಿಟ್ಟು ಅದು ಕಂಟ್ರೋಲ್ ಇತ್ತಂದ್ರೆ ದೆನ್ ದ ಡ್ರೈ ಐ ಆಲ್ಸೋ ವಿಲ್ ಗೆಟ್ ಬೆಟರ್.
1: ಈಗ ತಾವು ಹೇಳಿದ್ರಿ ಲೈಫ್ ಸ್ಟೈಲ್ ಚೇಂಜಸ್ ಕೆಲವೊಮ್ಮೆ ಮಾಡಬೇಕಾಗುತ್ತೆ ಅಂತ ಹೇಳಿ, ಯಾವ ರೀತಿ ಮಾಡ್ಕೋಬೇಕು?
0: ಸಿ, ಒನ್ ಇಸ್ ಡ್ರಿಂಕ್ ಇನಫ್ ವಾಟರ್, ಹೈಡ್ರೇಷನ್ ಚೆನ್ನಾಗಿರಬೇಕು, ಈಟ್ ನ್ಯೂಟ್ರಿಷಿಯಸ್ ಫುಡ್, ವೈಟಮಿನ್ ಎ, B12, ಡಿ. ಯಾವ ಥರ ಫುಡ್ ಅಂದರೆ ಈಗ ಕಲರ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಸ್ಪ್ರೌಟ್ಸ್, ಸನ್ ಎಕ್ಸ್ಪೋಜರ್, ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗೋಸ್ಕರ ಇದು ವಾಲ್ನಟ್ಸ್ ಅಂತ, ನಟ್ಸ್ ಅಂಥದ್ದೆಲ್ಲ ಇಟ್ಸ್ ಗುಡ್. ದೀಸ್ ಪ್ರೊಡ್ಯೂಸ್ ಗುಡ್ ಕ್ವಾಲಿಟಿ ಟಿಯರ್ಸ್. ಓಕೆ, ಆ್ಯಂಡ್ ದೆನ್ ಡಿಹೈಡ್ರೇಟಿಂಗ್ ಡಯಟ್ ಅಂತ ಹೇಳ್ತೇವೆ, ಕಾಫಿ, ಆಲ್ಕೋಹಾಲ್, ಆಲ್ ದ್ಯಾಟ್ ಶುಡ್ ಬಿ ಕಟ್ ಡೌನ್. ಕಾನ್ಷಿಯಸ್ ಬ್ಲಿಂಕಿಂಗ್, ವೆನ್ ವಿ ಆರ್ ವರ್ಕಿಂಗ್ ಆನ್ ಸ್ಕ್ರೀನ್ಸ್ ಬ್ಲಿಂಕ್ ಮಾಡಬೇಕು ಕಾನ್ಷಿಯಸ್ ಆಗಿ, ಸ್ಟೇರ್ ಮಾಡ್ತಾ ಇದ್ರೆ ಕಣ್ಣು ಡ್ರೈ ಆಗಿಬಿಡುತ್ತೆ. ಆ್ಯಂಡ್ ಐ ಮೇಕಪ್ ಏನೋ ಯೂಸ್ ಮಾಡುವವರಾದರೆ ಅದನ್ನು ರಾತ್ರಿ ಕಂಪ್ಲೀಟ್ಲಿ ತೆಗಿಬೇಕು. ಓಕೆ, ಆ್ಯಂಡ್ ರೆಗ್ಯುಲರ್ ಐ ಚೆಕಪ್ಸ್ ಆಲ್ಸೋ ವಿಲ್ ಹೆಲ್ಪ್ ಅಸ್ ಫೈಂಡ್ ಇಫ್ ದೇರ್ ಇಸ್ ಎನಿ ಸಿಂಪ್ಟಮ್ ಆರ್ ಕಾಸ್ ಫಾರ್ ಡ್ರೈ ಐ.
1: ರೆಗ್ಯುಲರ್ ಚೆಕಪ್ ಎಷ್ಟು ಮುಖ್ಯ ಮತ್ತು ಯಾರು ಮಾಡಿಸ್ಬೇಕಾಗುತ್ತೆ?
0: 40 years ಆದಮೇಲೆ ಕಣ್ಣಿನ ರೆಗ್ಯುಲರ್ ಚೆಕಪ್ ಮಾಡೋದು ಇಂಪಾರ್ಟೆಂಟ್. ಮತ್ತು ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಕ್ರಾನಿಕ್ ಡಿಸೀಸಸ್, DBP, ಶುಗರ್, ಜಾಯಿಂಟ್ ಪೇನ್ಸ್ ಅಂಥವರು ರೆಗ್ಯುಲರ್ಲಿ, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಡ್ರೈ ಐ ಆಗಲಿ, ಬೇರೆ ಕಣ್ಣಿನ ಏನೇ ತೊಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಕೂಡ ಯು ಹ್ಯಾವ್ ಟು ರೆಗ್ಯುಲರ್ಲಿ ಚೆಕ್ ಯುವರ್ ಐಸ್.
1: ಈಗ ಇತ್ತೀಚೆಗೆ ನಾವು ಸ್ಕ್ರೀನ್ ಇಲ್ಲದೆ ಬದುಕಲಿಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದೇವೆ, ಎಲ್ಲರೂ ಕೂಡ ಮೊಬೈಲನ್ನು ಬಳಸ್ತಾರೆ, ಕಂಪ್ಯೂಟರ್ನ ಬಳಸ್ತಾ ಇರ್ತಾರೆ, ಇಂಥ ಸಂದರ್ಭದಲ್ಲಿ ಈ ಡ್ರೈ ಐಸಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ವ್ಯಾಯಾಮಗಳು, ಎಕ್ಸಸೈಸ್ಗಳು ಇದೆಯಾ ಡಾಕ್ಟ್ರೆ?
0: Yeah, definitely. Screen users, 20-20-20 rule anta, it's a very well-known rule for screen users to follow. Yenandre, iga 20 minutes neevu kelsa madidre, 20 second ashtu time, neevu 20 feet away, enadru ond object anna focus madbeku. So, continuous focus on screen, in between take a break and look at something 20 feet away for 20 seconds. Hage maadvaga naturally blink maadbeku. Ee tara maadidre focus changes from screen to distance, that accommodation anta helteve now, constant focus maadodu change aagtade, aa tiredness kadame aagtade. And then computer users enough blink maadbeku, avrige nenpagodilla anta helidre nenp maadlikke screen mele hakkolbodu blink, remember to blink anta reminder hakkondre you blink enough. Okay, and then screen setting should be optimal. Iga contrast, font size, brightness, everything should be comfortably kept. It should not be too glaring or hurting your eyes. And screen position hegirbekandre kidkidu opposite andre light in the opposite irbadu, glare and glare, computer screen glare should not come together. Keep it comfortably, maybe 90 degree from the window. Tale mele iruvanta light kuda soft light irbeku. And the AC vent, fan, adella mukakke directly hodibardu. So that will dry out your eyes very fast. So, and your screen should be at your arm's distance and a little below your eye level, 3-4 inches below your eye level. And then artificial tears, if you're using it for a long time, use preservative free and you can use it for a long time comfortably to keep your eyes moist and comfortable.
1: ಈಗ ತಾವು ಬ್ಲಿಂಕಿಂಗ್ ಬಗ್ಗೆ ಹೇಳಿದ್ರೆ ಅಂದ್ರೆ ಕಣ್ಣು ಮಿಟುಕಿಸುವಂತದ್ದು, ಇದು ಯಾಕೆ ಮುಖ್ಯ ಆಗುತ್ತೆ? ಮತ್ತೆ ಈಗ ಸರಿಯಾಗಿ ನೀರು ಕುಡಿಯುವಂತದ್ದು ಅಂದ್ರೆ ಹೈಡ್ರೇಟ್ ಆಗಿರುವಂತದ್ದು, ಇದು ಕೂಡ ಮುಖ್ಯ ಆಗುತ್ತಾ?
0: ಬ್ಲಿಂಕಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಬ್ಲಿಂಕಿಂಗ್ ಪ್ರೊಸೆಸ್ ಅಲ್ಲಿ ಕಣ್ಣಿನ ನೀರು ಪ್ರೊಡ್ಯೂಸ್ ಆಗೋ ಗ್ರಂಥಿಯಿಂದ ಕಣ್ಣಿನ ಸರ್ಫೇಸ್ ಮೇಲೆ ಸ್ಪ್ರೆಡ್ ಮಾಡುವಂತ ಮೆಕ್ಯಾನಿಸಮ್ ಬ್ಲಿಂಕಿಂಗ್. ಸೊ ಬ್ಲಿಂಕಿಂಗ್, ಅರ್ಧ ಬ್ಲಿಂಕಿಂಗ್ ಮಾಡಿದ್ರೆ ಯೂಸ್ ಇಲ್ಲ. ಫುಲ್ ಬ್ಲಿಂಕ್ ಅಂದ್ರೆ ರೆಪ್ಪೆಗಳು ಟಚ್ ಆಗಬೇಕು, ಟಚ್ ಈಚ್ ಅದರ್, ದಟ್ಸ್ ವೆನ್ ದರ್ ಇಸ್ ಎ ಎಫೆಕ್ಟಿವ್ ಟಿಯರ್ ಫಿಲ್ಮ್ ಆನ್ ಯೋರ್ ಆಕ್ಯುಲರ್ ಸರ್ಫೇಸ್. ಓಕೆ, ದ್ಯಾಟ್ ಇಸ್ ಇಂಪಾರ್ಟೆಂಟ್ ಅಂಡ್ ದ್ಯಾಟ್ ಗೆಟ್ಸ್ ಎಫೆಕ್ಟೆಡ್ ವೆನ್ ಯು ವಾಚ್ ಅ ಲಾಟ್ ಆಫ್ ಸ್ಕ್ರೀನ್. ಓಕೆ, ಅದು. ಮತ್ತೆ ಹೈಡ್ರೇಷನ್ ಆಫ್ ಕೋರ್ಸ್ ಇಂಪಾರ್ಟೆಂಟ್. ನೀವು ಡಿಹೈಡ್ರೇಟ್ ಆಗಿದ್ರೆ ಯು ವೋಂಟ್ ಪ್ರೊಡ್ಯೂಸ್ ಇನಫ್ ವಾಟರ್, ಯು ಡೋಂಟ್ ಹ್ಯಾವ್ ಇನಫ್ ವಾಟರ್ ಇನ್ ಯೋರ್ ಬಾಡಿ ಟು ಪ್ರೊಡ್ಯೂಸ್ ಟಿಯರ್ಸ್. ವಾಟರ್ ಇಸ್ ಅನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಟಿಯರ್, ಸೊ ಹೈಡ್ರೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್.
1: ಹಾಗೆ ಈ ಚಿಕಿತ್ಸೆ ಅನ್ನುವಂಥದ್ದು ಇದು ಜೀವನ ಪೂರ್ತಿ ಮಾಡಬೇಕಾಗುತ್ತಾ, ಅಥವಾ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಅಥವಾ ಸಂಪೂರ್ಣವಾಗಿ ಡ್ರೈ ಐಸ್ ನಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಇದೆಯಾ?
0: ನೋ, ಯು ಕ್ಯಾನ್ ಕಂಪ್ಲೀಟ್ಲಿ ಕ್ಯೂರ್ ಡ್ರೈ ಐ ವಿತ್ ಒನ್ ಟ್ರೀಟ್ಮೆಂಟ್. ಡ್ರೈ ಐ ಅಂತ ಹೇಳೋದು ಇಟ್ಸ್ ಅ ಡೇ ಟು ಡೇ ಥಿಂಗ್. ಯು ಟೇಕ್ ಪ್ರಿಕಾಷನ್ಸ್, ಮೇಕ್ ಚೇಂಜಸ್ ಇನ್ ಯುವರ್ ಲೈಫ್ ಸ್ಟೈಲ್, the dry eye possibility, and even if it is there, it can be tackled. There's no cure for dry eye. Dry eye is not an actual

0: ಡಿಸೀಸ್ ಟು ಟೇಕ್ ಒನ್ ಟೈಮ್ ಟ್ರೀಟ್ಮೆಂಟ್ ಆ್ಯಂಡ್ ಇಟ್ಸ್ ಓವರ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಡ್ರೈ ಐ ನಮ್ಮ ಲೈಫ್ ಸ್ಟೈಲಿಗೆ ಇಟ್ಸ್ ಟೂ ಸೈಡ್ಸ್ ಆಫ್ ಅ ಸೇಮ್ ಕಾಯಿನ್. ಇಟ್ ವಿಲ್ ಗೋ ಆನ್ ವಿತ್ ಅವರ್ ಲೈಫ್ ಸ್ಟೈಲ್. ಸೊ ವಿ ಶುಡ್ ಮಾಡಿಫೈ ಅವರ್ ಲೈಫ್ ಸ್ಟೈಲ್. ವಿ ನೀಡ್ ಟು ಟೇಕ್ ಪ್ರಿಕಾಷನ್ಸ್ ಟು ಪ್ರಿವೆಂಟ್ ಇಟ್.
1: ಸಂಪೂರ್ಣವಾಗಿ ಗುಣ ಆಗದಿದ್ರು ನಾವು ಅದನ್ನ ಪದೇ ಪದೇ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ
0: ಹೇಳ್ತಾ.
1: ಡಾಕ್ಟರ್, ಈಗ ಮನೆಯಲ್ಲಿ ಏನಾದ್ರೂ ಚಿಕಿತ್ಸೆಗಳನ್ನ ಮಾಡ್ಕೋಬಹುದಾ?
0: ನೋಡಿ, ಹೀಟ್ ಥೆರಪಿ ಅಂತ ಒಂದಿದೆ, ಮೆಬೋಮಿನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್, ಡ್ರೈ ಐಸಿಗೆ. ಇದರಲ್ಲಿ ಕಣ್ಣಿನ ನೀರಿನಲ್ಲಿ ಮೇಲಿನ ಒಂದು ಲೇಯರ್ ಆಯಿಲ್ ಲೇಯರ್, ಸೊ ಕಣ್ಣಿನ ಗ್ರಂಥಿ ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿದ್ರೆ ಡ್ರೈ ಐಸ್ ಕ್ಯಾನ್ ಹ್ಯಾಪನ್. ಆ ಕ್ವಾಲಿಟಿ ಆಫ್ ಟಿಯರ್ಸ್ ಇಂಪ್ರೂವ್ ಮಾಡಲಿಕ್ಕೆ ಎಟ್ ಹೋಮ್ ವಿದೌಟ್ ಎನಿ ಕಾಸ್ಟ್ ವಿ ಕ್ಯಾನ್ ಡೂ ದಿಸ್ ಟ್ರೀಟ್ಮೆಂಟ್. ಬಿಸಿ ನೀರಿಗೆ ಕ್ಲೀನ್ ಬಟ್ಟೆ ಹಾಕಿಬಿಟ್ಟು ಹಿಂಡಿ ಕಣ್ಣಿನ ಮೇಲೆ, ರೆಪ್ಪೆ ಮೇಲೆ ಕ್ಲೋಸ್ ಮಾಡಿ ಕಣ್ಣಿನ ರೆಪ್ಪೆ ಮೇಲೆ ಇಡು. ಯು ಕ್ಯಾನ್ ಕೀಪ್ ಇಟ್ ಫಾರ್ ಆಸ್ ಲಾಂಗ್ ಆಸ್ ಯು ವಾಂಟ್ ಆ್ಯಂಡ್ ಆಸ್ ವಾರ್ಮ್ ಆಸ್ ಯು ಕ್ಯಾನ್ ಬೇರ್. ಚೆಕ್ ದ ಹೀಟ್ ಬಿಫೋರ್ ಯು ಡೂ ದಟ್ ಆ್ಯಂಡ್ ದೆನ್ ಕೀಪ್ ಇಟ್ ಆ್ಯಂಡ್ ದೆನ್ ಯು ಕ್ಯಾನ್ ಆ್ಯಕ್ಚುಲಿ ವರ್ಟಿಕಲಿ ಲೈಕ್ ಅಪ್ಪರ್ ಲೆಡ್ ಯು ಜಸ್ಟ್ ಮಸಾಜ್ ಜೆಂಟ್ಲಿ ಅಪ್ ಫ್ರಮ್ ಟಾಪ್ ಟು ಬಾಟಮ್ ಆ್ಯಂಡ್ ಲೋವರ್ ಲೆಡ್ ಲೋವರ್ ಲೆಡ್ ಡೌನ್ ಟು ಅಪ್. ಈ ಥರ ಜೆಂಟಲ್ ಮಸಾಜ್ ಮಾಡಿದರೆ ದ ಆಯಿಲ್ ಗ್ಲ್ಯಾಂಡ್ಸ್ ವಿಚ್ ಆರ್ ಬ್ಲಾಕ್ ಓಪನ್ಸ್ ಅಪ್. ಓಕೆ, ದಿಸ್ ಅ ಕಾಸ್ಟ್ಲೆಸ್ ಟ್ರೀಟ್ಮೆಂಟ್ ಯು ಕ್ಯಾನ್ ಡೂ ಎಟ್ ಹೋಮ್ for dry eyes. If this does not work or for some reason you can't do it, there are therapies like this available which will cost you. Okay, that can be done in clinic.
1: ಈಗ ತಾವು ನಮ್ಮ ಕೇಳುಗರಿಗೆ ಅವರು ಯಾವ ರೀತಿಯಾಗಿ ತಮ್ಮ ಕಣ್ಣುಗಳ ಆರೈಕೆಯನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ?
0: ಸಣ್ಣ ಸಣ್ಣ ಲೈಫ್ ಸ್ಟೈಲ್ ಚೇಂಜಸ್ ಲೈಕ್ ಸರಿಯಾಗಿ ನೀರು ಕೊಡುವಂಥದ್ದು, ಹ್ಯಾವಿಂಗ್ ಹೆಲ್ದಿ ನ್ಯೂಟ್ರಿಷಿಯಸ್ ಡಯಟ್, ಕಟಿಂಗ್ ಡೌನ್ ಆನ್ ಆಲ್ಕೋಹಾಲ್, ಸ್ಕ್ರೀನ್ ಯೂಸಸ್ ತುಂಬಾ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ, ಲೈಕ್ ಬ್ಲಿಂಕಿಂಗ್ ಇನ್ ಆಫ್, ಲೈಟ್ ಬ್ರೈಟ್ನೆಸ್ ಅಂತದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು, ಎಸಿ ಯೂಸ್ ಮಾಡುವಾಗ ಹ್ಯೂಮಿಡಿಫೈಯರ್ ಯೂಸ್ ಮಾಡಿದರೆ ಹೆಲ್ಪ್ ಆಗ್ತದೆ, ಆ್ಯಂಡ್ ದೆನ್ ಔಟ್ಡೋರ್ ಹೋಗುವಾಗ ಪ್ರೊಟೆಕ್ಟಿವ್ ಗಾಗಲ್ಸ್, ಆಲ್ ದ್ಯಾಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಇಫ್ ಸಿಂಪ್ಟಮ್ಸ್ ಆರ್ ದೇರ್ ಆರ್ ಇಫ್ ಯುವರ್ ಡ್ರೈ ಐಸ್ ತುಂಬ ಟೈಮಿಂದನೂ ಇದೆ, ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ವಿಸಿಟ್ ಅ ಐ ಸರ್ಜನ್. ಆ್ಯಂಡ್ ದೆನ್ ಯಾಕೆ ಆಗ್ತಾ ಇದೆ, ಯಾಕೆ ಕಮ್ಮಿ ಆಗ್ತಾ ಇಲ್ಲ, ಈಸ್ ಆರ್ ಎನಿ ಅದರ್ ಕಾಸ್, ಈಸ್ ಆರ್ ಎನಿ ರೂಟ್ ಕಾಸ್ ವಿಚ್ ನೀಡ್ಸ್ ಟು ಬಿ ಟ್ರೀಟೆಡ್ ಅಂತ ಇವ್ಯಾಲ್ಯುಯೇಟ್ ಮಾಡ್ಕೊಳ್ಬೇಕಾಗ್ತದೆ.
1: ಅಂದರೆ ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚೋದು ಕೂಡ ಮುಖ್ಯ ಆಗುತ್ತೆ.
0: ಧನ್ಯವಾದಗಳು
1: ಡಾಕ್ಟರ್, ಇಷ್ಟೊತ್ತು ನಮಗೆ ಈ ಡ್ರೈ ಐಸ್ ಸಮಸ್ಯೆ ಏನಿದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಶುಷ್ಕ ಕಣ್ಣುಗಳು ಈ ವಿಷಯದ ಕುರಿತು ಎಸ್ಡಿಎಂ ಕಣ್ಣಿನ ಆಸ್ಪತ್ರೆ ಬಳ್ಳಾಲ್ಬಾಗ್ ಇಲ್ಲಿ ಫೇಕೋ ಮತ್ತು ರಿಫ್ರಾಕ್ಟಿವ್ ಸರ್ಜರಿಯ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.

ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ ಸಂಜೆಗೆನ್ನ ಪಯಣವೆಂದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಂ ಲಕ್ಷ್ಮೀಕಾಂತ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಭಾವಗೀತೆ.

0: ಸುಗಮ ಸಂಗೀತ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6 ಗಂಟೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೆಳಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ಮೀನಿನ ತ್ಯಾಜ್ಯದ ಸದ್ಬಳಕೆಯ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯಕ್ ಅವರೊಂದಿಗೆ ಸಂದರ್ಶಕರು

0: ಗಾಯತ್ರಿ ಎಂ. ನಂತರ ಆರೋಗ್ಯ ಮಾಹಿತಿ. 7:15 ಪ್ರಾಯೋಜಿತ ಕಾರ್ಯಕ್ರಮ. ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಪೊರೆಯ ಸಮಸ್ಯೆ ಮತ್ತು ಪರಿಹಾರದ ಕುರಿತು ಡಾಕ್ಟರ್ ಎಂ ವಸಂತಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಚಿತ್ರಗೀತೆಗಳು. 8:00 ಟುಡೇ ಇನ್ ಪಾರ್ಲಿಮೆಂಟ್, ಕ್ಷಮಿಸಿ, 8:15 ಟುಡೇ ಇನ್ ಪಾರ್ಲಿಮೆಂಟ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಚಿತ್ರಗೀತೆಗಳು. ಈ ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲ್ಕತ್ತಾ ಪದ್ಮಾವತಿ ಸಾರಾನಾಥನ್ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ನಾಳೆ ಗುರುವಾರ ಬೆಳಗ್ಗೆ 5:55 ನಿಲಯದ ಪ್ರಸಾರ ಆರಂಭ. 6:10 ವಂದನ ಭಕ್ತಿಗೀತೆಗಳು. 6:30 ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ ಚಿಂತನ. 6:40 ಪ್ರಾಯೋಜಿತ ಕಾರ್ಯಕ್ರಮ. ಕೆಳದಿ ಶಿವಪ್ಪನಾಯಕ UAHSNA ಗೆಲಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸಹನಾ ಕಾಮತ್. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ. 7:45 ರಾಗರಂಜನಿ. ನಾಳೆ ಬೆಳಗ್ಗೆ 9:00 ಸುಗಮ ಸಂಗೀತ ಕಾರ್ಯಕ್ರಮ. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. 10:30 ಹೃದಯ ರಾಗ ನಮ್ಮ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ನಾಳೆ ಪೂರ್ವಾಹ್ನ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಅವಿನಾಶ್ ಹೆಬ್ಬಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಭೈರವ್. 12:05 ವನಿತಾ ವಿಹಾರ. ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ, PM ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತ ಮಾಹಿತಿ. 1:20 ಸ್ವರಮಾಧುರ್ಯ, ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ 5:00 ಜನಪದ ಸಂಗೀತ. ಕಾಸರಗೋಡಿನ ಶ್ರೀನಾ PP ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಟುಗಳ 2ನೇ ಭಾಗ. 5:30 ಯುವವಾಣಿಯಲ್ಲಿ ಅಮೃತ ಅವರಿಂದ ಸಿತಾರ್ ವಾದನ, ತಬ್ಲಾ ಪಕ್ಕವಾದ್ಯ ಯತೀಶ್ ಆಚಾರ್ಯ. ನಂತರ ದಿವ್ಯಾ ಎಂ ಕೋಡಿಯಾಳ ಅವರಿಂದ ಭಾಷಣ, ವಿಷಯ ದೇಶೀಯ ಭಾಷೆಗಳ ಭವಿಷ್ಯ. ಆ ಬಳಿಕ ಆಶ್ಲೇಷ್ PS ಅವರಿಂದ ಮೃದಂಗ ಲಯವಿನ್ಯಾಸ, ಪಿಟೀಲು ಧನಶ್ರೀ ಶಬರಾಯ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿಯಲ್ಲಿ ಆಫ್ರಿಕನ್ ಹಂದಿ ಜ್ವರದ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಧರಣೇಶ್ NK ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಸುಗಮ ಸಂಗೀತ. 8:15 ಟುಡೇ ಇನ್ ಪಾರ್ಲಿಮೆಂಟ್. 8:30 ಕೊಂಕಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
2: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The Lok Sabha today passed the Public Examinations Prevention of Unfair Means Amendment Bill 2026. The bill seeks to amend the Public Examinations Prevention of Unfair Means Act 2024. The legislation incorporates several significant provisions, including stringent penalties, such as imprisonment for up to 10 years, fines of up to 10 crore rupees, and the seizure of properties of convicted offenders. Replying to the discussion on the bill, Minister of State for Personnel, Public Grievances and Pensions, Dr. Jitendra Singh said the new bill is a reaffirmation of the government's commitment to safeguard the welfare of students and youths.

0: ಅಕ್ಕ, ಪಾರ್ಟಿ ನಂದು, ಬಜೆಟ್ ನಿಂದು.
1: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿ ರಚನೆ

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಲೋಕಸಭಾಯಾಂ ಪರೀಕ್ಷಾ ಕದಾಚಾರ ನಿವಾರಣಾರ್ಥಂ ತ್ವರಿತ ನ್ಯಾಯ ಸುನಿಶ್ಚೇತುಂ ಚ ಸಾರ್ವಜನಿಕ ಪರೀಕ್ಷಾ ಸಂಶೋಧನ ವಿಧೇಯಕಃ ಪಾರಿತಂಗತಃ. ರಾಜ್ಯಸಭಾಯಾಂ ವಂದೇ ಮಾತರಂ ರಾಷ್ಟ್ರಗೀತಾಯ ರಾಷ್ಟ್ರಗಾನವತ್ ಸಮಾನಂ ವೈಧಾನಿಕ ಸಂರಕ್ಷಣಂ ಪ್ರದಾತುಂ ಸಂಶೋಧನ ವಿಧೇಯಕಃ ಪಾರಿತಂಗತಃ. ಗೃಹಮಂತ್ರಿ ಅಮಿತಶಾಹಃ ಅಸಮೇ ಜಲಪ್ಲಾವನಸ್ಯ ಸಮೀಕ್ಷಾಂ ಅಕರೋತ್. ಸಂಕಟಾವಧೌ ಕೇಂದ್ರೇಣ ಅಸಮ ರಾಜ್ಯಾಯ ಸರ್ವವಿಧ ಸಹಾಯ್ಯಂ ಪ್ರದಾಸ್ಯತೆ ಇತಿ ತೇನ ಪ್ರತಿಜ್ಞಾತಂ. ಹೋಮೋರ್ಸ್ ಜಲಸಂಧೌ ಜಲ ಸಂಜಾತಸ್ಯ ಆಕ್ರಮಣಸ್ಯ ಭಾರತೇನ ತೀವ್ರ ಭರ್ತ್ಸ್ನ ವಿಹಿತ. ಅಂತಾರಾಷ್ಟ್ರೀಯ ಜಲಮಾರ್ಗೇಷು ವಾಣಿಜ್ಯ ಸಂಚಾರ ಶೀಘ್ರಮೇವ ಪುನಃ ಪ್ರವರ್ತನೀಯ ಇತಿ ಪ್ರತಿಪಾದಿತಂ. ಅಪಿ ಚ ಪಾಕಿಸ್ತಾನಾಧಿಕೃತ ಜಮ್ಮು ಕಾಶ್ಮೀರೆ ಪಾಕಿಸ್ತಾನ ಬಲೈಃ ನೃಶಂಸ ಕಾರ್ಯಾಚರಣಸ್ಯ ಪಶ್ಚಾತ್ ಮೃತಕಾನಾಂ ಸಂಖ್ಯಾ ಚತ್ವಾರಿಂಶತ್ ಯಾವತ್ ಸಂಪ್ರಾಪ್ತ. ಅಥ ವಾರ್ತಾಃ ವಿಶದೀಕೃತ್ಯ. ಗೃಹಮಂತ್ರಿ ಅಮಿತಶಾಹಃ ಗೃಹ ರಾಜ್ಯಮಂತ್ರಿ ನಿತ್ಯಾನಂದರಾಯಃ ಅದ್ಯ ಲೋಕಸಭಾಯಾಂ ಜನ್ಮ ಮೃತ್ಯು ಪಂಜಿ

0: ಅಧಿಕರಣ ಸಂಶೋಧನ ವಿಧೇಯಕಂ ವಿಂಶತಿಃ ಷಡ್ವಿಂಶತಿಃ ಪ್ರಾಸ್ತಾವಯತ್. ವಿಧೇಯಕೋಯಂ ನವಷಷ್ಟ್ಯುತ್ತರ ನವದಶತಮ ವರ್ಷಸ್ಯ ನಿಯಮಸ್ಯ ಸಂಶೋಧನಂ ಕರ್ತುಂ ಈಹತೆ. ವಿಧೇಯಕೇ ನಿಯಮಃ ವಿಹಿತಃ ಯತ್ ಯದಿ ಕಸ್ಯಚಿತ್ ಜನ್ಮನಃ ಮರಣಸ್ಯ ವಾ ಸೂಚನಾ ಏಕವರ್ಷಾತ್ ಪರಂ ವರ್ಷದ್ವಯಾಭ್ಯಂತರೇ ವಾ ದೀಯತೆ ತರ್ಹಿ ಕಾರ್ಯಪಾಲಕ ದಂಡಾಧಿಕಾರೀ ತಸ್ಯ ಅನುಮತಿಂ ದಾಸ್ಯತಿ. ವರ್ಷದ್ವಯಾತ್ ಪರಂ ತು ಪ್ರಥಮ ಶ್ರೇಣಿ ನ್ಯಾಯಿಕ ದಂಡಾಧಿಕಾರಿಣಃ ಆದೇಶೇನ ಏವ ಪಂಜೀಕರಣಂ ಭವಿಷ್ಯತಿ. ಅಪರತ್ರ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಸ್ಯ ಚರ್ಚಾಯಾಂ ಭಾಗಂ ಗೃಹಣನ್ ಲೋಕಸಭಾಯಾಃ ಪ್ರತಿಪಕ್ಷಿ ನೇತಾ ರಾಹುಲ್ ಗಾಂಧಿ ಅವೋಚತ್ ಯತ್ ದೇಶೇ ಶಿಕ್ಷಾ ಪ್ರಣಾಳೀ ಅತೀವ ವ್ಯಯಪೂರ್ಣ ಸಂಜಾತಾ ಅಸ್ತಿ. ನೀಟ್ ಪರೀಕ್ಷಾ ಸಂಚಾಲನೆ ದೇಶಸ್ಯ ಶಿಕ್ಷಾ ಬಜೆಟ್ ಅಪೇಕ್ಷಯಾ ಅಧಿಕಂ ವ್ಯಯಃ ಭವತಿ ಇತಿ ಸಹ ಸಾಕ್ಷೇಪಂ ಉಕ್ತವಾನ್. ಸಹ ಪ್ರೋಕ್ತವಾನ್ ಯತ್ ಛಾತ್ರ ಪ್ರದರ್ಶನಂ ಹಿಂಸಾ ನೈವ ಆಸೀತ್, ಅಪಿತು ಯೂನಾಂ ಭಾವನಾ ಪ್ರಕಟೀಕರಣಂ ಆಸೀತ್. ಸರ್ವೈಃ ದಲೈಃ ಅಸ್ಯ ಸಮಾನಂ ಸಮ್ಮಾನನಂ ಕರ್ತವ್ಯಂ. ವಿಧೇಯಕಸ್ಯ ಉಪರಿ ಆಯೋಜಿತಾಯಾಃ ಚರ್ಚಾಯಾಃ ಪ್ರತ್ಯುತ್ತರಂ ಪ್ರಯಚ್ಛನ್ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹಃ ಅವೋಚತ್ ಯದೇತತ್ ಸಂಶೋಧನಂ ವಿಧಾನಂ ಪ್ರತಿ ಅಧಿಕ ಕಠೋರತಾಂ ಆನೇತುಂ ತ್ವರಿತ ನ್ಯಾಯಂ ಚ ಸುನಿಶ್ಚೇತುಂ ಆನೀತಮಸ್ತಿ.
1: सरकार की प्रतिबद्धता का आप इसी बात से अनुमान लगा सकते हैं कि इसी विधेयक के लाने के साथ ही साथ हमारे लॉ मिनिस्टर्स की ओर से भी एक प्रस्ताव जारी कर दिया गया. स्पेशल फास्ट ट्रैक कोर्ट्स है, इनको स्थापित करने का भी क्रम प्रारंभ किया जाए. उसमें दिल्ली, मुंबई, कोलकाता, मध्य प्रदेश, बिहार, उत्तराखंड में पहले ही इन्होंने गठित कर दिया है और आने वाले दिनों में बाकी स्थानों पर.
0: ಕೇಂದ್ರೀಯ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜು ಅದ್ಯ ಪ್ರಾಹಿಣೋತ್ ಯತ್ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಮಧಿಕೃತ್ಯ ಚರ್ಚಾವಧೌ ಕಾಂಗ್ರೆಸ್ ಸದಸ್ಯಾ ವಿಧೇಯಕಮಧಿಕೃತ್ಯ ಕಿಮಪಿ ನ ಉಕ್ತವಂತಃ, ಅಪಿತು ಅಸಂಬದ್ಧಾನ್ ರಾಜನೈತಿಕ ವಿಷಯಾನೇವ ಸಮುತ್ಥಾಪಿತವಂತಃ. ಸಹ ಅವೋಚತ್ ಯತ್ ಏತತ್ ಸಂಶೋಧನಂ ಛಾತ್ರಾಣಾಂ ಚಿಂತಾಃ ಅಂಗೀಕೃತ್ಯ ತೇಷಾಮೇವ ಮಂಗಲಮಧಿಕೃತ್ಯ ಆನಿತಮಸ್ತಿ. ಮಂತ್ರಿ ಸಪ್ರಮಾಣಂ ಪ್ರೋಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ಏತೇನ ವಿಧೇಯಕಾನಯನ ನಿರ್ಣಯೇನ ಪರೀಕ್ಷಾ ಪ್ರಣಾಳ್ಯಾಂ ಛಾತ್ರಾಣಾಂ ವಿಶ್ವಾಸಃ ಪುನಃ ಸುದೃಢೀಭೂತೋ ವರ್ತತೆ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅಸಮಸ್ಯ ಮುಖ್ಯಮಂತ್ರಿಣ ಡಾಕ್ಟರ್ ಹೇಮಂತ ಬಿಸ್ವಾ ಸರ್ಮಾ ಇತ್ಯಮುನಾ ಸಹ ವಾರ್ತಾಲಾಪಂ ವಿಧಾಯ ಊರ್ಧ್ವ ಅಸಮ ಕ್ಷೇತ್ರೆ ಪ್ರವೃತ್ತಸ್ಯ ವಿನಾಶಕಾರಿ ಜಲೌಘಸ್ಯ ಪಶ್ಚಾತ್ ಪ್ರಚಲಂತ್ಯಾಃ ಆಪದುದ್ಧರಣ ವ್ಯವಸ್ಥಾಯಾಃ ಸಮೀಕ್ಷಾಂ ಅಕರೋತ್. ಸಾಮಾಜಿಕ ಸಂಚಾರ ಪಟಲೆ ಮುಖ್ಯಮಂತ್ರಿ ಡಾಕ್ಟರ್ ಸರ್ಮಾ

0: ಓಡ್ತಾನೆ ಇದೆ. ಹೀಗೆ ಓಡ್ತಾನೆ ಇರೋದಕ್ಕೆ ಕಾರಣ ಈ ಇಬ್ಬರು, ಮೊಹಮ್ಮದ್ ಗುಲಾಂ ರಬ್ಬಾನಿ ಮತ್ತು ಮಧುಸೂದನ್ ಚಾರಿ. 48 ಗಂಟೆ ಆಗ್ತಾ ಇದ್ದಂಗೆ ಇಬ್ಬರಲ್ಲಿ ಒಬ್ರು ಓಡೋಡಿ ಬಂದು ಈ ಗಡಿಯಾರಗಳಿಗೆ ಕೀ ಕೊಡ್ತಾರೆ. ಟೈಮ್ ಕಿಟ್ಟಾಗ ರಿಪೇರಿ ಮಾಡ್ತಾರೆ. ಕೀ ಕೊಡೋಕೆ ಇವರಿಬ್ರು ಬರೋಬ್ಬರಿ 150 ಕಿರಿದಾದ ಮೆಟ್ಲು ಹತ್ತಬೇಕು. ಕತ್ಲು ಕತ್ಲು ಪಾರಿವಾಳಗಳ ವಾಸನೆ, ಒಂದ್ಸಲಕ್ಕೆ ಒಬ್ಬರೇ ಹತ್ತೋಕೆ ಆಗೋದು. ಸುಸ್ತಾದ್ರೆ ಅಂತಲೇ 12 ಕಡೆ ವಿಶ್ರಾಂತಿಗೆ ಕ್ಲಾಕ್ ಟವರ್ ನಲ್ಲಿ ಗೂಡು ಮಾಡಿದ್ದಾರಂತೆ. ಇದರ ಇತಿಹಾಸ ಮಾತ್ರ ರೋಚಕ. 1889 ಹೈದರಾಬಾದ್ ನ ಆಳ್ತಿದ್ದ 6ನೇ ನಿಜಾಮ್ ಮೀರ್ ಮೆಹಬೂಬ್ ಅನ್ನೋರು ಲಂಡನ್ ಇಂದ ಈ ಗಡಿಯಾರನ ತರಿಸಿ ಇದನ್ನ ಇಲ್ಲಿ ಅಳವಡಿಸಿದ್ರು. ಅಲ್ಲಿಂದ ತರಿಸೋಕೆ ಕಾರಣ ಏನಂದ್ರೆ, ಬ್ರಿಟಿಷ್ ವೈಸ್ರಾಯ್ ಪತ್ನಿ ಹೈದರಾಬಾದ್ಗೆ ಬರ್ತಾ ಇದ್ರು. ಈ ಹೆಣ್ಮಗಳನ್ನ ಸ್ವಾಗತಿಸೋಕೆ ಅಂತಲೇ ಈ ಗಡಿಯಾರಗಳನ್ನ ತರಿಸಿದ್ರಂತೆ. ನಮ್ಮ ಮೈಸೂರಿನ ಕೆಆರ್ ಸರ್ಕಲ್ ನಲ್ಲೂ ಇರೋ ಚಿಕ್ಕ ಗಡಿಯಾರ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಡಫ್ರನ್ ಭೇಟಿ ನೆನಪಿಗೆ ನಮ್ಮ 10ನೇ ಚಾಮರಾಜ್ ಒಡೆಯರ್ ಸ್ಥಾಪನೆ ಮಾಡಿದ್ದು. 135 ವರ್ಷಗಳಿಂದ ಇದು ಕೂಡ ಬ್ಯಾಟರಿ ಇಲ್ಲದೆ ಓಡ್ತಾನೆ ಇದೆ. 10 ದಿನಕ್ಕೊಂದು ಸಲ ಕೀ ಕೊಡ್ತಾರಂತೆ. ಇನ್ನು ಧಾರವಾಡದ ವಿಧಾನಸೌಧ ಗೋಪುರ ಗಡಿಯಾರ 7 ಮಹಡಿ ಮೇಲಿದೆ. ಒಂದ್ಸಲ ಡಣ್ ಅಂದ್ರೆ 3 ಕಿಲೋಮೀಟರ್ ತನಕ ಈಗ್ಲೂ ಕೇಳುತ್ತೆ. ನಮ್ಮ ಸೆಂಟ್ರಲ್ ಕಾಲೇಜು ಗಡಿಯಾರ ಇದೆಯಲ್ಲ, ಇದು ಈಗ್ಲೂ ಬೆಂಗಳೂರು ಜನರ ಕಾಲದ ಜೊತೆ ಓಡ್ತಾನೆ ಇದೆ. ಅಂದ್ರೆ ಇತಿಹಾಸದ ಕತೆ ಹೇಳುವ ಈ ಗಡಿಯಾರಗಳ ಟೈಮ್ ಬಹಳ ಚೆನ್ನಾಗಿದೆ. ಈ ಆನೆಗಳ ಟೈಮು ಸೂಪರ್ ಸೂಪರು. ಯಾಕಂದ್ರೆ ಜಾಂಬಿಯಾದಲ್ಲಿ ಸೌತ್ ಲುಂಗಾವ ರಾಷ್ಟ್ರೀಯ ಉದ್ಯಾನವನದ ಎಂಪುವೆ ಅನ್ನೋ ಲಾಡ್ಜ್ನ ಸ್ವಾಗತ ಕೋಣೆ ಒಳಕ್ಕೆ ಪ್ರವಾಸಿಗರು ಮಾತ್ರ ಅಲ್ಲ, ಆನೆಗಳು ಬರ್ತಾವೆ. ಆದ್ರೆ ರೂಮ್ ಬುಕ್ ಮಾಡ್ಲಿಕ್ಕಲ್ಲ, ಬದಲಿಗೆ ಅಲ್ಲಿರೋ ಮಾವಿನಕಾಯಿಗಳನ್ನ ತಿಂದು ತೇಗೋಕೆ ಆನೆ ಸೊಂಡ್ಲು ಹಾಕಿ ತಿಂತಾ ಇದ್ರು ಕೂಡ ಯಾರು ಕೂಡ ಇದನ್ನ ಓಡಿಸೋದಿಲ್ಲ. ಓಡಿಸೋಕೆ ಅಂದ್ಲೇ ಪಟಾಕಿ ಗಿಟಾಕಿ ಅಂಟಿಸೋದಿಲ್ಲ. ಅದಕ್ಕೆ ಹೇಳಿದ್ದು ಈ ಆನೆಗಳ ಟೈಮು ಚೆನ್ನಾಗಿದೆ ಅಂತ. ಎಂತ ಪ್ರೀತಿ ಮರ್ರೆ, ಅಕ್ಟೋಬರ್ ನಿಂದ ಡಿಸೆಂಬರ್ ತನಕ ಲಾಡ್ಜ್ ರಿಸೆಪ್ಷನ್ಗಳ ಆನೆಗಳ ಕಾರಿಡಾರ್ ಆಗಿರುತ್ತೆ. 10-15 ಆನೆಗಳು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಗುಡುಗುಡು ಅಂತ ಬಂದು ಹೋಗೋದನ್ನ ನೋಡೋಕೆ ಅಂತಲೇ ಎಷ್ಟೋ ಫ್ಯಾಮಿಲಿಗಳು ಅಲ್ಲಿಗೆ ಬರ್ತಾವಂತೆ. ಆನೆಗಳು ಎಷ್ಟು ಟಿವಿಯಿಂದ ನಡ್ಕೊಂಡು ಬರ್ತಾವೆ ಅಂದ್ರೆ, ಉದ್ಯಾನವನ ನಮ್ದು, ಅದರಲ್ಲಿ ಇರೋ ಲಾಡ್ಜು ನಾವೇ ಕಟ್ಟಿರೋದು ಅನ್ನೋ ಓನರ್ಶಿಪ್ ಸೊಕ್ಕು ಇದ್ರ ಮೈಯಲ್ಲೆಲ್ಲ ಕಾಣ್ತಾ ಇರ್ತಂತೆ. ಸುಮಾರು 30 ವರ್ಷಗಳಿಂದ ಈ ಆನೆಗಳು ಹೀಗೆ ಕಾರಿಡಾರ್ ಅಲ್ಲಿ ಓಡಾಡ್ಕೊಂಡು ಹೋಗ್ತಿವೆ ಅಂತೆ. ಹೀಗೆ ಬಂದಾಗ ಯಾವ ಪ್ರವಾಸಿಗರು ಉಸಿರು ಎತ್ತೋಂಗಿಲ್ಲ. ಆನೆಗಳು ಬಂದು ಹೋಗೋ ತನಕ 50 ದೂರದ ರೂಮ್ಗಳ ಕಿಟಕಿಗಳಿಂದಲೇ ಗಜಮುಖನ ನೋಡಿ ಕೃತಾರ್ಥರಾಗ್ಬೇಕು. ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ತೆಗೆಯುವಂತಿಲ್ಲ, ಫ್ಲಾಶ್ ಲೈಟು ಖುಲ್ಲಂ ಖುಲ್ಲ ಬಳಸೋ ಹಂಗಿಲ್ಲ. ಆನೆಗಳು ಕೂಡ ತಾವು ಬಂದ ಕೆಲಸ ಮುಗಿಸಿ ತಮ್ಮ ಪಾಡಿಗೆ ತಾವು ಹೊರಟ್ಬಿಡತ್ವೆ. ಒಂದು ದಿನಕ್ಕೆ ಒಂದ್ ಸಾರ್ತಿನೋ, 2 ದಿನಕ್ಕೆ ಒಂದ್ ಸಾರ್ತಿಯೋ ಬಂದು ಹೋಗ್ತಾವಂತೆ. ಆನೆ ನಡೆದಿದ್ದೆ ದಾರಿ ಅಂದ್ರೆ ಏನು ಅಂತ ಈ ರಿಸೆಪ್ಷನ್ ನಲ್ಲಿ ಜೀವ ಹಿಡ್ಕೊಂಡು ಕೂತೋರಿಗೆ ಚೆನ್ನಾಗಿ ಗೊತ್ತಿದ್ಯಂತೆ. ನಮ್ ಚಿತ್ರದುರ್ಗ ಅಂದ್ರೆ ಕೋಟೆ, ಕೋಟೆ ಅಂದ್ರೆ ದುರ್ಗಾನಪ್ಪ. ಆದ್ರೆ ಈ ಕೋಟೆಗಿಂತಲೂ ಸಂತೆಗುಡ್ಡ ಬಹಳ ಸೀನಿಯರ್. ಇದರಲ್ಲಿ ಮೇದರು ಪಾಡೆ ಅನ್ನೋ ಬಂಡೆ ಸುಮಾರು 25-30 ಅಡಿ ಅಗಲವಾಗಿದೆ. ಒಂದು ಸಲಕ್ಕೆ 30 ಜನರು ಒಟ್ಟೊಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಳೆ ಬಿಸಿಲಿನಿಂದ ತಪ್ಪಿಸಿಕೊಳ್ಬಹುದು. ಪ್ರಕೃತಿನೇ ಮಾಡಿಕೊಟ್ಟ ನಿಲ್ದಾಣದಲ್ಲಿ ನಮ್ಮ ಪೂರ್ವಿಕರು ವಾಸವಾಗಿದ್ರಂತೆ. ಆಗ ಸುಮ್ಮನೆ ಕೂತಿರೋದು ಏಕೆ ಅಂತ ಬೇಟೆ ಚಿತ್ರಗಳನ್ನ ಬಿಡಿಸಿದ್ದಾರಂತೆ. ಆಯುಧ ಹಿಡಿದು ನಿಂತ ಮಾನವರು, ಯುದ್ಧಕ್ಕೆ ನಿಂತ ಸೈನಿಕರ ಚಿತ್ರಗಳು ಗಮನ ಸೆಳೆಯುತ್ತವೆ. ಹಾಗೆ ಚಾವಣಿಯ ಮೇಲೆ ಕೈ ಕೈ ಹಿಡಿದು ನೃತ್ಯ ಮಾಡ್ತಿರೋ ಹೆಂಗಳೆಯರ ಚಿತ್ರಗಳು ನೂರಾರು ಕಥೆಗಳನ್ನ ಹೇಳ್ತವೆ. ಎಲ್ಲವೂ ಶಿಲಾಯುಗಕ್ಕೆ ಸೇರಿದವು. ಕೆಂಪು ಕಾವಿಯಿಂದ ರಚಿಸಿರೋ ಚಿತ್ರಗಳು ಯುಗ ಯುಗಗಳೇ ಸಾಗಿದ್ರೂ ಮಂಕಾಗಿಲ್ಲ. ಮಂಕಾಗಿರುವುದನ್ನೆಲ್ಲ ಡಿಜಿಟಲೀಕರಣ ಮಾಡಿ ಸಂರಕ್ಷಣೆ ಮಾಡಿದ್ದಾರಂತೆ. ಬೆಟ್ಟ ಹತ್ತಿದ್ರೆ ನಮ್ಮ ಫೋರ್ ಫಾದರ್ಸ್ ನ ಇತಿಹಾಸನೇ ತೆರೆದುಕೊಳ್ಳುತ್ತೆ. ಬಯಲು ಚಿತ್ರಾಲಯ ಅಂದ್ರೆ ಈ ಬೆಟ್ಟ. ಬೆಟ್ಟದಿಂದ ಕೆಳ ಇಳಿದ್ರೆ ಬೂದಿಗುಡ್ಡದಲ್ಲಿ ಮೊನ್ನೆಯಷ್ಟೇ ಪಾತ್ರೆ, ಅದೇ ನಮ್ಮ ಫೋರ್ ಫಾದರ್ಸ್ ಗಳು ಊಟ ತಿಂಡಿಗೆ ಬಳಸ್ತಿದ್ದಂತಹ ಪಾತ್ರೆ ಪಗಡೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಈ ವಾರದ ರಸವಾರ್ತೆಯನ್ನ ಈ ಕಥೆಯೊಂದಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 6:35.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov

0: ಡಾಟ್ಇನ್ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
2: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
3: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
6: ಕೇಳುವರೆ, ಇದೇ ಶುಕ್ರವಾರ July 31 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD code 08 00. ಕೇಳಿ, ಇದೇ ಶುಕ್ರವಾರ July 31 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ಸಂಗೀತ ನಿರ್ದೇಶಕರು,
10: ಹಿನ್ನೆಲೆ ಗಾಯಕರು,
9: ಚಿತ್ರ ಸಾಹಿತಿಗಳು,
10: ವಾದ್ಯ ಸಂಗೀತಗಾರರು,
9: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
10: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
9: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ, ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ

0: ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಪ್ರತಿಪಕ್ಷ ನಾಯಕರೊಂದಿಗೆ ಈ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರಾಜ್ಯಕ್ಕೆ ಆಗಮಿಸಲಿದ್ದು ಮಾತುಕತೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿ ನೋಡುವಂತೆ ತಮಿಳುನಾಡು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು, ಅಗತ್ಯವಿರುವ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ, ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲ ಪ್ರದೇಶದ ಕೂಡ ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಹೇಳಿ ಬರ್ತೀನಿಂದಾಗ ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಂತ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳ್ತೇನೆ, ಅದಕ್ಕೆ ಸಿದ್ಧತೆ ಕೂಡ ನಾನು ಮಾಡ್ತೇನೆ.
0: ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಕಾವೇರಿ ಜಲ ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ತುರ್ತು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಂದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಲಭ್ಯವಿರುವಂತಹ ನೀರಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಪ್ರಸ್ತುತ 46 TMC ನೀರು ಮಾತ್ರ ಲಭ್ಯವಿದ್ದು, ಇದರಲ್ಲಿ 10 ಜಿಲ್ಲೆಗೆ ಕುಡಿಯಲು ಮಾತ್ರ 12 TMC ನೀರು ಬೇಕಾಗಲಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಲು ಸಾಧ್ಯವಿಲ್ಲದ ಕಾರಣ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಿತ್ಯ 3,500 ಕ್ಯೂಸೆಕ್ ನೀರನ್ನು ಮುಂದಿನ 15 ದಿನಗಳೊಳಗೆ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಮತ್ತು ಕನ್ನಡಪರ ಸಂಘಟನೆಗಳ ಹೋರಾಟ ತೀವ್ರಗೊಂಡಿದೆ. ಇಂದು ಪ್ರತಿಭಟನಾ ನಿರತ ಹಲವು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಯ ಹಲವು ಬಣಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಗಂಟೆಗಟ್ಟಲೆ ತಡೆದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಉಂಟಾಯಿತು. ಬಳಿಕ ಅನಿವಾರ್ಯವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯದ ಹಿತ ಕಾಪಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದ ಭೀಕರ ಬರಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ನಿಯೋಗವು ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಮತ್ತು ಸೊರಗೊಂಡನಹಳ್ಳಿ ಗ್ರಾಮಗಳಲ್ಲಿ ಒಣಗಿ ಹೋಗಿರುವ ಸೂರ್ಯಕಾಂತಿ, ಶೇಂಗಾ ಹಾಗೂ ಜೋಳದ ಬೆಳೆಗಳನ್ನು ವೀಕ್ಷಿಸಿದ ನಿಯೋಗ ಸಂಕಷ್ಟದಲ್ಲಿರುವಂತಹ ರೈತರಿಂದ ನೇರವಾಗಿ ಮಾಹಿತಿ ಪಡೆಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ನೆಲ ಬಿರುಕು ಬಿಟ್ಟಿದ್ದು 81% ಬಿತ್ತನೆ ಕಾರ್ಯವೇ ನಡೆದಿಲ್ಲ ಎಂದು ವರದಿಯಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲೆಯನ್ನು ಮೊದಲ ಆದ್ಯತೆಯಾಗಿ ಬರಪೀಡಿತ ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೇಂದ್ರದ ಎಸ್ಡಿಆರ್ಎಫ್ ನಿಧಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ ನಿಧಿ ಸೇರಿಸಿ ತಕ್ಷಣವೇ ರೈತರಿಗೆ ಪರಿಹಾರ ವಿತರಿಸಬೇಕು. ಜಾನುವಾರುಗಳಿಗೆ ಮೇವಿನ ಅಭಾವ ತಪ್ಪಿಸಲು ಗೋಶಾಲೆಗಳನ್ನು ತೆರೆಯಲೇಬೇಕು ಹಾಗೂ ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿಯೊಂದು ತಾಲೂಕಿಗೆ ಕನಿಷ್ಠ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ವಿವಿಧೆಡೆ ಬರ ಅಧ್ಯಯನ ನಡೆಸಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಜಿಲ್ಲೆಯ ವಿವಿಧೆಡೆ ಬೆಳೆ ಹಾಗೂ ಕೆರೆಗಳ ಸ್ಥಿತಿಗತಿ ವೀಕ್ಷಣೆ ಮಾಡಿದರು. ಚಾಮರಾಜನಗರ ತಾಲೂಕಿನ ಹೆಗೋಠಾರ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾದ ಪರಿಣಾಮ ಒಣಗುತ್ತಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ತಾಲೂಕಿನ ನಂಜೆ ದೇವನಪುರ, ಕಾವುದವಾಡಿ ಸೇರಿದಂತೆ ಇತರೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ 76.99% ಗಣತಿ ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಪಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ 1.5 ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಇಂದು ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೈಗೊಂಡಿರುವ ನೀತಿ ಸುಧಾರಣೆಗಳ ಬಳಿಕ ದೇಶದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಗಣನೀಯವಾಗಿ ಹೆಚ್ಚಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್, ಖಾಸಗಿ ವಲಯದ ಭಾಗವಹಿಸುವಿಕೆಯ ಪ್ರಗತಿ, ಹೂಡಿಕೆ ಬದ್ಧತೆಗಳು, ನೀಡಲಾದ ಅನುಮತಿಗಳು, ಪ್ರಮುಖ ಯೋಜನೆಗಳು, ರಾಷ್ಟೀಯ ಭದ್ರತೆಗೆ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳು, ಬಾಹ್ಯಾಕಾಶ ನವೋದ್ಯಮಗಳಿಗೆ ದೊರೆಯುತ್ತಿರುವಂತಹ ಬೆಂಬಲ ಹಾಗೂ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಪಾಲು ಹೆಚ್ಚಿಸುವ ಕ್ರಮಗಳ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈ ಉತ್ತರ ನೀಡಿದೆ. 2026ರಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ $187 ಮಿಲಿಯನ್ ಹೂಡಿಕೆಯಾಗಿದೆ. ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಸರ್ಕಾರೇತರ ಸಂಸ್ಥೆಗಳಿಗೆ 108 ಅನುಮತಿಗಳನ್ನು ನೀಡಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಗದಗ ಜಿಲ್ಲೆಯಲ್ಲಿ ಈವರೆಗೆ 774,971 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು 85.83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಭರದಿಂದ ಸಾಗುತ್ತಿದ್ದು ಈವರೆಗೆ ಒಟ್ಟು 12,56,888 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 16,06,566 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರನ್ನು ಗುರುತಿಸಿ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಪ್ರಸ್ತುತ ಎಸ್ಐಆರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ದಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕೃಷಿ ರಂಗದ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮೀನಿನ ತ್ಯಾಜ್ಯದ ಸದ್ಬಳಕೆಯ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯ್ಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
4: ಸಾಮಾನ್ಯವಾಗಿ ತ್ಯಾಜ್ಯವೆಂದು ಪರಿಗಣಿಸುವ ಮೀನಿನ ಚರ್ಮ, ಮೂಳೆ, ತಲೆ, ಕಿವಿರುಗಳು, ಸ್ಕೇಲ್ಸ್, ಹೊಟ್ಟೆ ಹಾಗೂ ಕರುಳಿನ ಭಾಗ ಹಾಗೂ ಇತರ ಭಾಗಗಳಿಂದ ಆರೋಗ್ಯವರ್ಧಕ, ಔಷಧೀಯ ಮತ್ತು ಅಲಂಕಾರಿಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದಾಗಿದೆ. ಇವು ಪರಿಸರ ಸಂರಕ್ಷಣೆಗೆ ನೆರವಾಗುವುದರ ಜೊತೆಗೆ ಉತ್ತಮ ಆದಾಯ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಮೀನಿನ ತ್ಯಾಜ್ಯದ ಸದ್ಬಳಕೆ, ಆರೋಗ್ಯ ಮತ್ತು ಸ್ವಯಂ ಉದ್ಯೋಗದ ಹೊಸ ಅವಕಾಶಗಳ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು, ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಸರ್, ಈಗ ಮೀನಿನ ತ್ಯಾಜ್ಯ ಎಂದರೆ ಏನು ಹಾಗೂ ಅದರಲ್ಲಿ ಯಾವ್ಯಾವ ಭಾಗಗಳಿವೆ ಎಂಬುದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ವಿವರಣೆ ಕೊಡಿ.
5: ಸಾಮಾನ್ಯವಾಗಿ ಮೀನಿನ ತ್ಯಾಜ್ಯ ಅಂತ ಹೇಳಿದರೆ ಇದು ಕೇವಲ ಕರಾವಳಿ ಭಾಗದಲ್ಲಿ ಅಥವಾ ಸಮುದ್ರದಲ್ಲಿ ಸಿಗುವಂಥ ಮೀನುಗಳು ಅಲ್ಲದೆ ಸಿಹಿನೀರು ವಿಭಾಗದಲ್ಲಿ ಬೆಳೆಸುವಂಥ ಮೀನುಗಳು ಸಹ ಆಗ್ಬೋದು. ಅದರ ಜೊತೆಗೆ ಈ ಸಮುದ್ರದಲ್ಲಿ ಏಡಿಗಳು ಆಗ್ಬೋದು ಅಥವಾ ಈ ಶ್ರಿಂಪು, ಸೆಲ್ ಫಿಶ್ಗಳೆಲ್ಲ ತುಂಬ ಸಿಗುತ್ತೆ. ಇದೆಲ್ಲ ಒಟ್ಟಿಗೆ ಹೇಳೋದಾದರೆ ನಾವು ಮೀನು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಈಗ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೀನಿನ ತ್ಯಾಜ್ಯ ಅದು ಒಂದು ಸರ್ಕ್ಯುಲರ್ ಎಕಾನಮಿ ಥರ ಮಾರ್ಪಾಟಾಗಿದೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಜೀರೋ ವೇಸ್ಟ್ ಪ್ರಾಸೆಸಿಂಗ್ ಅಂತ. ಸಾಮಾನ್ಯವಾಗಿ ನೀವು ಮೀನನ್ನು ನೇಚರ್ ಸೂಪರ್ ಫುಡ್ ಅಂತ ನಾವು ಹೇಳ್ತೀವಿ. ಮೀನಿನಿಂದ ಯಾವುದೇ ರೀತಿಯ ಭಾಗಗಳನ್ನು ನಾವು ಬೀಸಾಡಲಿಕ್ಕಿಲ್ಲ, ಎಲ್ಲವೂ ಸಹ ನಾವು ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡುವುದಾಗಿದೆ. ಇದರಲ್ಲಿ ನಾವು ಮೀನನ್ನು ಸಂಸ್ಕರಣೆ ಮಾಡುವಾಗ ಸುಮಾರು ಈ ಕೆಲವು ಯಾವುದಂದರೆ ಈಗ 1 ಕೆಜಿ ಮೀನು ತೊಗೊಂಡ್ರೆ ನಾವು ಸುಮಾರು ಒಂದು 55-60% ಈ ಮೀಟ್ ಸಿಗುತ್ತೆ. ಅದನ್ನು ನಾವು ವಿವಿಧ ರೀತಿಯ ಮೌಲ್ಯವರ್ಧನೆಗೆ ಅಥವಾ ವಿವಿಧ ರೀತಿಯ ಖಾದ್ಯ ಉತ್ಪನ್ನಗಳಿಗೆ ನಾವು ಬಳಸ್ಬೋದಾಗಿದೆ. ಅದೇ ರೀತಿ ಇನ್ನು ಉಳಿದು 35-40% ಸಾಮಾನ್ಯವಾಗಿ ಈ ವೇಸ್ಟ್ಗಳನ್ನು ಬರುತ್ತೆ ಡ್ರೆಸ್ಸಿಂಗ್ ಮಾಡಿದ್ಮೇಲೆ. ಈ ವೇಸ್ಟ್ಗಳು ಚರ್ಮ ಆಗ್ಬೋದು ಅಥವಾ ಮೂಳೆ ಆಗ್ಬೋದು, ಸ್ಕೇಲ್ಸ್ ಆಗ್ಬೋದು, ಫಿನ್ಸ್ ಆಗ್ಬೋದು ಅಥವಾ ಈ ಒಳ ಅಂಗಾಂಗಗಳಾಗ್ಬೋದು, ಇವೆಲ್ಲ ವೇಸ್ಟ್ ಅಂತ ನಾವು ತ್ಯಾಜ್ಯ ಅಂತ ನಾವು ಪರಿಗಣಿಸ್ತೀವಿ. ಆದರೆ ಈ ಇದನ್ನು ತ್ಯಾಜ್ಯ ಅನ್ನೋದೇ ನಾವು ವೇಸ್ಟ್ ಟು ವೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡ್ಬೋದಾಗಿದೆ. ಯಾಕಂದರೆ ಮೀನಿನ ತ್ಯಾಜ್ಯದಲ್ಲಿ ಅತಿ ಹೆಚ್ಚಾಗಿ ಉತ್ಕೃಷ್ಟವಾಗಿ ಪ್ರೋಟೀನ್ಗಳು ಇರೋದು, ಕೊಲಾಜನ್ ಇರುವಂಥದ್ದು ಅಥವಾ ವಿವಿಧ ರೀತಿಯ ಈ ಒಮೆಗಾತ್ರಿ ಕೊಬ್ಬಿನಾಮ್ಲಗಳಿರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಜಲಾಟಿ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ಇರೋದ್ರಿಂದ ಮೀನಿನ ತ್ಯಾಜ್ಯದಿಂದ ನಾವು ಅನೇಕ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದಾಗಿದೆ.
4: ಈಗ ಸಾಮಾನ್ಯವಾಗಿ ಮೀನಿನ ತ್ಯಾಜ್ಯದಿಂದ ಯಾವ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು ಅಂತ ಹೇಳಿ?
5: ಈಗ ಮೀನಿನ ತ್ಯಾಜ್ಯದಲ್ಲಿ ನಾವೀಗಾಗಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಮೂಳೆ, ಮೀನಿನ ಮೂಳೆಯಿಂದ ನಾವು ಉತ್ತಮ ರೀತಿಯ ಕ್ಯಾಲ್ಸಿಯಂ ಪೌಡರ್ನ ನಾವು ತಯಾರು ಮಾಡ್ಬೋದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೈಡ್ರಾಕ್ಸಿ ಅಪೆಟೈಟ್ ಅಂತ ಒಂದು ಕಾಂಪೌಂಡ್ ಮಾಡ್ತಾ ಇದ್ದೀವಿ ನಾವು ಸಂಶೋಧನೆ ಮೂಲಕ. ಇದು ನ್ಯಾನೋ ಹೈಡ್ರಾಕ್ಸಿ ಅಪೆಟೈಟ್ ಕಾಂಪೌಂಡ್ ಅಂತ. ಇದು ಸಾಮಾನ್ಯವಾಗಿ ಮೂಳೆಗಳ ಬಲವರ್ಧನೆಗೆ ಹಾಗೂ ಈ ದಂತ ವೈದ್ಯಕೀಯದಲ್ಲಿ ತುಂಬ ಅತಿ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡ್ಬೋದು. ಹಾಗೂ ಈ ಉಳಿದ ಮಾಂಸಗಳಿಂದ ಅದರಿಂದ ನಾವು ಫಿಶ್ ಪ್ರೋಟೀನ್ ಕಾನ್ಸಂಟ್ರೇಟ್ ಮಾಡ್ಬೋದು, ಅಂದರೆ ಅತಿ ಹೆಚ್ಚು ಪ್ರೋಟೀನ್ ಕಾನ್ಸಂಟ್ರೇಟ್

0: ಇರುವಂಥದ್ದು, ಅಥವಾ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟ್ ಅಂತ ಮಾಡ್ಬೋದು. ಹೀಗೆ ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾಡುವಂಥ ಪ್ರಕ್ರಿಯೆ ಸಂಶೋಧನೆ ಮೂಲಕ ಬೆಳಕಿಗೆ ಬಂದಿದೆ. ಇದರ ಜೊತೆಗೆ ಮೀನಿನ ಚರ್ಮ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಯಾಕಂದರೆ ಕೆಲವು ಮೀನುಗಳನ್ನು ನಾವು ಚರ್ಮವನ್ನು ತೆಗೆದು ನಾವು ಸೇವಿಸಬೇಕಾಗುತ್ತೆ. ಈ ಚರ್ಮವನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಅದನ್ನು ನಾವು ವಿಶಿಷ್ಟ ರೀತಿಯ ಅಲಂಕಾರಿಕ ಉತ್ಪನ್ನಗಳನ್ನು ಮೀನಿನ ಚರ್ಮದಿಂದ ಮಾಡುವುದಾಗಿದೆ.
1: ಈಗ ಮೀನಿನ ತ್ಯಾಜ್ಯದಿಂದ ತಯಾರಾಗುವ ಆರೋಗ್ಯವರ್ಧಕ ಹಾಗೂ ಔಷಧೀಯ ಉತ್ಪನ್ನಗಳ ಉಪಯೋಗಗಳೇನು?
0: ಇದರಲ್ಲಿ ಈಗಾಗಲೇ ನಾವು ತಿಳಿದ ಹಾಗೆ ಮೀನಿನಿಂದ ಡ್ರೆಸ್ಸಿಂಗ್ ಆದಮೇಲೆ ಈ ಬೋನ್ಸ್ಗಳು ಮತ್ತು ಸ್ಕೇಲ್ಸ್ಗಳು ತುಂಬ ಬರ್ತವೆ. ಈ ಸ್ಕೇಲ್ಸ್ ಬೋನ್ಸ್ಗಳು ಇದು ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ರಿಚ್ ಇರುವಂಥದ್ದು, ಕ್ಯಾಲ್ಸಿಯಮ್ಮು ಫಾಸ್ಫೇಟು ಈ ಥರ ವಿವಿಧ ರೀತಿಯ ಮಿನರಲ್ಸ್ಗಳು ಖನಿಜಾಂಶಗಳು ಇರುವಂಥ ಒಂದು ಭಾಗ. ಇದನ್ನು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಅದನ್ನು ನಾವು ಈ ಕ್ಯಾಲ್ಸಿಯಂ ಪೌಡರನ್ನು ತಯಾರಿಸಬಹುದು, ಅಥವಾ ಈ ಹೈಡ್ರಾಕ್ಸ್ ಆಪಿಟೇಟ್ ಕಾಂಪೌಂಡ್ ಅನ್ನೋದನ್ನು ತಯಾರು ಮಾಡ್ಬೋದು. ಇದಲ್ಲದೆ ಈಗಾಗಲೇ ಹೇಳಿದಾಗೆ ನಾನು ಈ ಇವೆಲ್ಲ ತ್ಯಾಜ್ಯಗಳಿಂದ ಜೆಲಾಟಿನ್ ಅಂತ ಒಂದು ಪ್ರೋಟೀನನ್ನು ಮಾಡ್ಬೋದು, ಇದರ ಜೊತೆಗೆ ಕೊಲಾಜನ್ ಇನ್ನೊಂದು ಪ್ರೋಟೀನ್ ಅಂತ ಮಾಡ್ಬೋದು. ಹಾಗೆ ಅತಿ ಹೆಚ್ಚಾಗಿ ಈಗ ಸಿಗಡಿ, ನಾವು ಸಾಮಾನ್ಯವಾಗಿ ಸಿಗಡಿಯನ್ನು ಡ್ರೆಸ್ ಮಾಡುವಾಗ ಸುಮಾರು ವೇಸ್ಟ್ ರಿಲೀಸ್ ಆಗ್ತದೆ, ಆ ವೇಸ್ಟ್ಗಳಿಂದ ಕೈಟೀನ್, ಕೈಟೋಜನ್ ಅಂತ ಕಾಂಪೌಂಡು, ಇವೆಲ್ಲ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೇಟ್ಸ್, ಇವೆಲ್ಲ ತುಂಬ ಪಾಲಿಮರ್ ಸೈನ್ಸಿಗೆ ಯೂಸ್ ಮಾಡುವಂಥದ್ದು. ಒಟ್ಟಿನಲ್ಲಿ ಮೀನಿನಿಂದ ನಾವು ಡ್ರೆಸ್ಸಿಂಗ್ ಮಾಡುವಾಗ ಉಳಿದವಂಥ ಏನು ತ್ಯಾಜ್ಯಗಳಿದೆ ಅದನ್ನು ನಾವು ಯಾವುದು ಎನ್ವೈರನ್ಮೆಂಟಿಗೆ ಬೀಸಾಡಲಿಕ್ಕಿಲ್ಲ, ಅದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದೆ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದಾಗಿದೆ. ಮತ್ತು ಇವೆಲ್ಲ ಆರೋಗ್ಯವರ್ಧಕ ಹಾಗೂ ಅಲಂಕಾರಿಕ ಉತ್ಪನ್ನಗಳಿಗೂ ಸಹ ಇದು ಒಂದು ನಾಂದಿ ಅಂತ ಹಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಬೋದು.
1: ಈಗ ಮೀನಿನ ಚರ್ಮದಿಂದ ತಯಾರಿಸುವ ಲೆದರ್, ಕೊಲಾಜನ್ ಮತ್ತು ಇತರ ಅಲಂಕಾರಿಕ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೇಡಿಕೆ?
0: ಈಗ ಸಾಮಾನ್ಯವಾಗಿ ಮೀನಿನ ಚರ್ಮ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಆಶ್ಚರ್ಯ ಆಗುವಂತ ಒಂದು ಸಂಗತಿ. ಈಗ ಬೇರೆ ಬೇರೆ ಪ್ರಾಣಿಗಳ ಚರ್ಮವನ್ನು ನಾವು ನೋಡಿರ್ತೀವಿ ಹಾಗೂ ಚರ್ಮದ ಉಡುಪುಗಳನ್ನು ನಾವು ಹರಡಿ ಧರಿಸ್ತಾ ಇದ್ದೀವಿ ನಾವು ನಮಗೆ ಗೊತ್ತಿರೋ ಹಾಗೆ. ಅದೇ ಇದರಲ್ಲಿ ಈಗ ಮೀನಿನ ಚರ್ಮದಿಂದನೂ ಸಹ ನಾವು ಉತ್ತಮ ರೀತಿಯ ಅಲಂಕಾರಿಕ ಉತ್ಪನ್ನಗಳನ್ನು ಮಾಡ್ಬೋದಾಗಿದೆ. ಇದು ಸಂಶೋಧನೆ ಮೂಲಕ ಕೆಲವು ಮೀನುಗಳು, ಈಗ ಕೆಲವು ಕೋಬಿ ಅಂತ ಮೀನುಗಳು ಸಿಗುತ್ತೆ, ಮೆಲ್ಗು ಅಂತ ಮೀನು, ಕ್ಯಾಟ್ ಫಿಶ್ಗಳು ಸಿಗುತ್ತೆ, ಸ್ನೇಕ್ ಹೆಡ್ಸ್ ಅಂತ ಮೀನುಗಳಿದ್ದಾವೆ, ಮತ್ತು ಗ್ರೂಪರ್ ಇವೆಲ್ಲ ತುಂಬ ದೊಡ್ಡದಾಗಿ 10 ಕೆಜಿ 20 ಕೆಜಿ ಮೀನು ಬೆಳೆಯುವಂಥ ಸೈಜ್ ಅದು. ಈ ಮೀನುಗಳನ್ನು ನಾವು ಸಂಸ್ಕರಣೆ ಮಾಡುವಾಗ ಸೇವಿಸ್ಕೊಂಡ ಮುಂಚೆ ಅದನ್ನು ಸ್ಕಿನ್ನನ್ನು ತೆಗಿಬೇಕು ನಾವು. ಈಗ ಅದನ್ನು ಸ್ಕಿನ್ನನ್ನು ತೆಗೆದ್ರೆ ಸಾಮಾನ್ಯವಾಗಿ ಬಿಸಾಡುವಂಥ ಪ್ರಕ್ರಿಯೆ ಅದು. ಹೇಗಂದರೆ ಸಂಶೋಧನೆ ಮೂಲಕ ಇವೆಲ್ಲ ಮೀನುಗಳ ಚರ್ಮವನ್ನು ಉತ್ತಮ ರೀತಿಯ ವೈಜ್ಞಾನಿಕವಾಗಿ ನಾನ್ ಕ್ರೋಮ್ ಟ್ಯಾನಿಂಗ್ ಟೆಕ್ನಿಕ್ ಮೂಲಕ ಈ ಸ್ಕಿನ್ನನ್ನು ಚರ್ಮವನ್ನು ಆಗಿ ನಾವು ಕನ್ವರ್ಟ್ ಮಾಡಿ ಆ ಚರ್ಮದಿಂದ ನಾವು ವಿವಿಧ ರೀತಿಯ, ಈಗ ಸಾಮಾನ್ಯವಾಗಿ ನಾವು ಟೆಕ್ಸ್ಟೈಲ್ ಡೈಸ್ ಎಲ್ಲ ಹಾಕ್ತೀವಿ ಚರ್ಮಗಳಿಗೆ, ಎಲ್ಲ ನೋಡಿದ್ದೀವಿ ಲೆದರ್ಗಳಿಗೆ, ಅದೇ ಥರನೇ ಅದು ತೊಗೊಳುತ್ತೆ. ಆ ವಿವಿಧ ರೀತಿಯ ಕಲರ್ಗಳನ್ನು ಮಾಡಿ ನೀವು ಅದರಿಂದ ತುಂಬ ಫ್ಯಾನ್ಸಿ ಐಟಮ್ಸ್ಗಳನ್ನು ಮಾಡ್ಬೋದು. ಈಗ ಈ ಬೆಲ್ಟ್ ಆಗ್ಬೋದು, ಅಥವಾ ವಾಚ್ ಸ್ಟ್ರಾಫ್ ಆಗ್ಬೋದು, ಅಥವಾ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಫ್ಯಾನ್ಸಿ ಡಿಸೈನ್ಗಳನ್ನೆಲ್ಲ ಸಾಮಾನ್ಯವಾಗಿ ಮಾಡ್ಬೋದು. ಇದು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಇಂಡಿಯಾದಲ್ಲಿ ಸಹ ಮೊದಲಿನ ಇದೆ, ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಅವಶ್ಯಕತೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಈ ಮೀನಿನ ಚರ್ಮ ಅಂದರೆ ಅತಿ ವಿಶಿಷ್ಟವಾದದ್ದು. ಆಮೇಲೆ ಈಗ ನೀರಲ್ಲಿರೋ ಪ್ರಾಣಿಯಿಂದ ಈ ಚರ್ಮ ಬಂದಿರೋದ್ರಿಂದ ಇದು ತುಂಬ ಅತಿ ವಿಶೇಷ ಅಂತ ನಾನು ಇಲ್ಲಿ ಹೇಳ್ಬೋದಾಗಿದೆ.
1: ಈಗ ಮಹಿಳೆಯರು, ಯುವಕರು ಹಾಗೂ ಮೀನುಗಾರರು ಈ ಕ್ಷೇತ್ರದಲ್ಲಿ ಸ್ವಯಂ ಉದ್ಯೋಗವನ್ನು ಹೇಗೆ ಆರಂಭಿಸಬಹುದು, ಅದಕ್ಕೆ ಯಾವ ರೀತಿಯ ತರಬೇತಿ ಅಗತ್ಯ ಇದೆಯಾ, ಯಾವ ರೀತಿ?
0: ಸಾಮಾನ್ಯವಾಗಿ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಮೀನುಗಾರಿಕಾ ಮಹಾವಿದ್ಯಾಲಯದಿಂದ ನಾವು ವಿವಿಧ ಯೋಜನೆ ಅಡಿಯಲ್ಲಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋಫುಡ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಸ್ಕೀಮ್ ಇದೆ, PMFM ಅಂತ ಸಾಮಾನ್ಯವಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ. ಈ ಒಂದು ಈ ಕೇಂದ್ರ ಸರ್ಕಾರದ ಯೋಜನೆ, ಈ ಯೋಜನೆ ಅಡಿಯಲ್ಲಿ ನಾವು ಎಲ್ಲ ಈ ಸ್ವಸಹಾಯ ಗುಂಪುಗಳಿರ್ಬೋದು, ಅಥವಾ ಫಿಶ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಯುವಕರು, ಆಮೇಲೆ ಈ ಸ್ಕೂಲ್ ಡ್ರಾಪ್ಔಟ್ಸ್ಗಳು, ಕಾಲೇಜ್ ಡ್ರಾಪ್ಔಟ್ಸ್ಗಳು, ಮತ್ತು ಗ್ರ್ಯಾಜುಯೇಟ್ಸ್ಗಳು, ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲ ಇವರೆಲ್ಲ ನಾವು ಮಾನದಂಡ ಇಟ್ಟುಕೊಂಡು ನಮ್ಮ ವಿದ್ಯಾಸಂಸ್ಥೆಯಿಂದ ಇವರಿಗೆ ನಿರಂತರವಾಗಿ ನಾವು ಸುಮಾರು 1-7 ದಿನಗಳ ಕಾಲ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ್ಯಾವ ಥರ ತಂತ್ರಜ್ಞಾನವನ್ನು ನಾವು ಸಂಶೋಧನೆ ಮೂಲಕ ಅಭಿವೃದ್ಧಿ ಮಾಡಿದ್ದೀವಿ ಅವೆಲ್ಲ ಸಂಶೋಧನೆಗಳು ಕೇವಲ ಲ್ಯಾಬಲ್ಲೇ ಸೀಮಿತ ಆಗಿದೆ. 4 ಜನರಿಗೆ ಟ್ರಾನ್ಸ್ಲೇಟ್ ಆಗೋ ಒಂದು ನಿಟ್ಟಿನಲ್ಲಿ ಇವೆಲ್ಲ ಟೆಕ್ನಾಲಜಿಗಳ ಬಗ್ಗೆ ನಾವು ಟ್ರೈನಿಂಗ್ ಮೂಲಕ ಅಥವಾ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೂಲಕ ನಾವು ನಿರಂತರವಾಗಿ ಈ ಥರ ಪ್ರೋಗ್ರಾಮ್ಗಳನ್ನು ಆಯೋಜನೆ

0: ಮಾಡ್ತಾ ಇದ್ದೀವಿ. ಆಸಕ್ತರು ನಮ್ಮ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ಅವರು ಅಲ್ಲಿ ಎಲ್ಲ ವಿಷಯಗಳನ್ನು ತಿಳಿದು ಅವರು ಪಾಲ್ಗೊಳ್ಬೋದಾಗಿದೆ. ಇದೆಲ್ಲ ತರಬೇತಿ ತಗೊಂಡಾದ್ಮೇಲೆ ತಾವು ಸ್ವಂತ ಸ್ವಯಂ ಉದ್ಯೋಗವನ್ನು ಮಾಡುವಂಥ ತುಂಬ ಅವಕಾಶಗಳು ಇದರಲ್ಲಿದೆ.
1: ಈಗ ಮೀನಿನ ತ್ಯಾಜ್ಯವನ್ನು ಸದ್ಬಳಕೆ ಮಾಡ್ತಾ ಇರುವಂಥದ್ದು, ಈ ತ್ಯಾಜ್ಯದ ಸದ್ಬಳಕೆಯಿಂದ ಪರಿಸರ ಸಂರಕ್ಷಣೆ ಹಾಗೂ ಆದಾಯದ ಅಭಿವೃದ್ಧಿಗೆ ಇದು ಹೇಗೆ ನೆರವಾಗ್ತದೆ?
0: ಇದು ಸಾಮಾನ್ಯವಾಗಿ ಪರಿಸರಕ್ಕೆ ತುಂಬ ಹೇಳಿ ಮಾಡಿರುವಂಥದ್ದು. ಯಾಕಂದರೆ ಈಗ ಈ ಒಂದ್ಸರಿ ಈ ಮೀನಿನಿಂದ ಬೇರ್ಪಟ್ಟ ಈ ತ್ಯಾಜ್ಯಗಳನ್ನು ನಾವು ನಮ್ಮ ತಲೆಯಲ್ಲಿ ಬರೋದು ಅದನ್ನು ಬೀಸಾಡುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಬೀಸಾಡಿದರೆ ಏನೇನಾಗುತ್ತೆ ಎಲ್ಲ ನೋಡ್ತಾ ಇದ್ದೀನಿ, ನೊಣಗಳು ಅವು ಇವೆಲ್ಲ ಕ್ರಿಮಿಕೀಟಗಳು ಇವೆಲ್ಲವೂ ಶುರು ಆಗ್ತಾವಂಥೇಳಿ, ಹಾಗೆ ಎನ್ವೈರನ್ಮೆಂಟಲ್ ಕನ್ಸರ್ನ್. ಈ ನೋಡಿ ಈಗ ಈ ಮೀನಿನ ತ್ಯಾಜ್ಯವನ್ನು ನಾವು ಬೀಸಾಡದೆ, ಪರಿಸರಕ್ಕೆ ಬೀಸಾಡದೆ ಅದನ್ನು ನಾವು ಉತ್ತಮ ರೀತಿಯ ಸಂಸ್ಕರಣೆಯ ವಿಧಾನಗಳನ್ನು ಬಳಸಿ ಅದನ್ನು ಸಂಸ್ಕರಣೆ ಮಾಡಿ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿದರೆ ಎನ್ವೈರನ್ಮೆಂಟಲ್ ಕನ್ಸರ್ನು ನಮಗೆ ಸಮಸ್ಯೆ ಬರೋದಿಲ್ಲ. ಒಂದು, ಯಾಕಂದರೆ ಯಾವುದೇ ಮಾಲಿನ್ಯಗಳು ಬರೋದಿಲ್ಲ ಇದರಲ್ಲಿ. ಹಾಗೆ ಇದು ಈ ಥರ ಈ ಸಮರ್ಪಕ ಬಳಕೆಗೆ ಈ ಗ್ರಾಮೀಣ ಉದ್ಯಮಶೀಲತೆಗೆ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಒಂದು ಹೇಳಿ ಮಾಡುವಂಥ ಅವಕಾಶಗಳು. ಹಾಗೆ ಯುವಕರು ಈಗ ಸಾಮಾನ್ಯವಾಗಿ ಯಾವುದೇ ವಿದ್ಯಾಭ್ಯಾಸ ಮಾಡಿದರೂ ಸ್ಕಿಲ್ ಇರಬೇಕಂತ ಹೇಳ್ತೀವಿ ನಾವು. ಈ ಸ್ಕಿಲ್ ಇದ್ದರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಈ ಥರ ನಮ್ಮ ಹತ್ರ ಇರೋ ಸ್ಕಿಲ್ಗಳನ್ನು ನಾವು ಟ್ರೈನಿಂಗ್ ಮೂಲಕ ಅವರಿಗೆ ಹೇಳಿಕೊಟ್ರೆ ಅವರು ತಮ್ಮದೇ ಆದ ಒಂದು ಸ್ವಯಂ ಉದ್ಯೋಗವನ್ನು ಮಾಡುವಂಥ ತುಂಬ ಅವಕಾಶಗಳು ಇವೆ. ಹಾಗೂ ಬೇರೆ ಬೇರೆ ಸಹಾಯಧನದ ಅವಕಾಶಗಳು ಸಹ ಬೇರೆ ಬೇರೆ ಯೋಜನೆಗಳಲ್ಲಿ ಕರ್ನಾಟಕ ಸರ್ಕಾರ ಆಗ್ಬೋದು ಅಥವಾ ಭಾರತ ಸರ್ಕಾರ ಆಗ್ಬೋದು ಅದರಲ್ಲಿ ತುಂಬ ಇವರಿಗೆಲ್ಲ ಉತ್ತೇಜನವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ.
1: ಸರ್, ನೀವು ಈಗ ಮೀನಿನ ತ್ಯಾಜ್ಯದ ಸದ್ಬಳಕೆ, ಅದರಿಂದ ಆರೋಗ್ಯಕ್ಕೆ ಬೇಕಾದಂತಹ ಉತ್ಪನ್ನಗಳ ತಯಾರಿ ಮತ್ತು ಮೀನಿನ ಸದ್ಬಳಕೆಯಿಂದ ಸ್ವಯಂ ಉದ್ಯೋಗದ ಸೃಷ್ಟಿ, ಇದರ ಕುರಿತೆಲ್ಲ ನೀವು ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಮೀನಿನ ತ್ಯಾಜ್ಯದ ಸದ್ಬಳಕೆಯ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
6: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆರೋಗ್ಯ ಮಾಹಿತಿ ಕೇಳೋಣ.
7: ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ರೋಗ ಎನ್ನುವಂತಹದ್ದು ಬಹಳ ಪುರಾತನವಾದಂತಹ ಕಾಯಿಲೆ. ಪ್ರಾಚೀನ ಈಜಿಪ್ಟ್ ಉಲ್ಲೇಖದಂತೆ ಅತಿಯಾದ ಮೂತ್ರ ವಿಸರ್ಜಿಸುವ ರೋಗ ಎಂದು ಇದನ್ನು ನಮೂದಿಸಲಾಗಿದೆ. ಭಾರತೀಯ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿಯೂ ಈ ರೋಗದ ಸ್ಥಿತಿಯನ್ನು ಮಧುಮೇಹ ರೋಗ ಮತ್ತು ಸಿಹಿಮೂತ್ರ ರೋಗ ಎಂದು ಉಲ್ಲೇಖಿಸಲಾಗಿದೆ. ಇದಕ್ಕೆ ಇರುವೆಗಳನ್ನು ಆಕರ್ಷಿಸುವ ಮೂತ್ರ ಅಥವಾ ಡಯಾಬಿಟಿಸ್ ಎಂಬ ಶಬ್ದವನ್ನು 2ನೇ ಶತಮಾನದಲ್ಲಿ ಗ್ರೀಸಿನ ಅರಿಯೇಟಸ್ ಎನ್ನುವ ವೈದ್ಯ ನೀಡಿದ್ದ. ಕ್ರಿಸ್ತಶಕ 1600ರಲ್ಲಿ ಥಾಮಸ್ ವಿಲ್ಸನ್ ಎನ್ನುವಾತ ಡಯಾಬಿಟಿಸ್ ಇನ್ಸಿಪಿಡಸ್ ಅಂದರೆ ಅತಿಯಾದ ಮೂತ್ರ ಮತ್ತು ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಿಹಿಮೂತ್ರ ಎಂದು ಎರಡು ಪ್ರತ್ಯೇಕ ರೋಗಗಳೆಂದು ಹೇಳಿದ. ಒಟ್ಟಿನಲ್ಲಿ ಮಧುಮೇಹ, ಸಿಹಿಮೂತ್ರ, ಸಕ್ಕರೆ ಕಾಯಿಲೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ರೋಗವು ಆಧುನಿಕ ಜಗತ್ತಿಗೆ ಈ ಶತಮಾನದ ಕೊಡುಗೆ ಅಂತ ಹೇಳಿದರೂ ಕೂಡ ತಪ್ಪಲ್ಲ. ನಮ್ಮ ದೇಶದಲ್ಲಿ 2025ನೇ ಇಸವಿಯ ಹೊತ್ತಿಗೆ ಸುಮಾರು 30 ಕೋಟಿ ಮಧುಮೇಹಿಗಳಿರ್ತಾರೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಹೆಚ್ಚಿನವರು ಯುವಕರು ಎನ್ನುವಂಥದ್ದು ಕೂಡ ಆತಂಕಕಾರಿಯಾದಂತಹ ವಿಷಯ. ಅಂದರೆ 50%ಕ್ಕಿಂತಲೂ ಹೆಚ್ಚು ಯುವಜನರು ಮಧುಮೇಹ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದಾಗಿ ಮಧುಮೇಹದ ಜೊತೆಗೆ ಹೃದ್ರೋಗ, ಅಧಿಕ ರಕ್ತದೊತ್ತಡ, ಲಕ್ವ, ಅಂಧತ್ವ, ಲೈಂಗಿಕ ಸಾಮರ್ಥ್ಯ ಕ್ಷೀಣಿಸುವುದು ಎಲ್ಲವೂ ಕೂಡ ಸಮಸ್ಯೆಯಾಗಿ ಕಾಡುತ್ತದೆ. ಮಧುಮೇಹಿಗಳಲ್ಲಿ 75%ರಷ್ಟು ನಗರವಾಸಿಗಳು ಮತ್ತು 25%ರಷ್ಟು ಗ್ರಾಮೀಣ ವಾಸಿಗಳು, ಹಾಗೂ ನಗರವಾಸಿಗಳಲ್ಲಿ 50%ರಷ್ಟು 40 ವರ್ಷಗಳಿಗಿಂತ ಕೆಳಗಿನವರು ಇದ್ದು, ನಮ್ಮ ನಗರವಾಸಿಗಳ ಬದಲಾಗುತ್ತಿರುವ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಕೆಲಸದ ಒತ್ತಡ ಇವೆಲ್ಲವೂ ಕೂಡ ಮಧುಮೇಹಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಮಧುಮೇಹ ಅಂದ್ರೆ ಏನು? ದೇಹದ ಜೀವಕೋಶಗಳಿಗೆ ಬೇಕಾಗಿರುವ

ಸೇವಿಸುವಂತಹ ಶಕ್ತಿಯನ್ನು ಗ್ಲುಕೋಸಿನಿಂದ ದೊರೆತದೆ. ನಾವು ಸೇವಿಸಿದ ಆಹಾರವು ಜೀರ್ಣವಾದ ಬಳಿಕ ಗ್ಲುಕೋಸ್ ಆಗಿ ಪರಿವರ್ತನೆಯಾಗ್ತದೆ. ಕರುಳು ಗ್ಲುಕೋಸನ್ನು ಹೀರಿಕೊಂಡು ರಕ್ತಕ್ಕೆ ಬೆರೆಸ್ತದೆ. ರಕ್ತಕ್ಕೆ ಸೇರಿದ ಗ್ಲುಕೋಸ್ ನಿರಂತರವಾಗಿ ದೇಹದ ಎಲ್ಲ ಜೀವಕೋಶಗಳಿಗೆ ವಿತರಣೆಯಾಗ್ತದೆ. ಈ ಪ್ರಕ್ರಿಯೆಯು ದೇಹದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಹೀಗಾಗಿ ರಕ್ತದಲ್ಲಿ ಸದಾಕಾಲ ನಿರ್ದಿಷ್ಟ ಪ್ರಮಾಣದ ಗ್ಲುಕೋಸ್ ಇರ್ತದೆ. ಸಾಮಾನ್ಯವಾಗಿ ಇದನ್ನು 120 ಮಿಲಿಗ್ರಾಂ ಅಂತ ಹೇಳ್ಬೋದು. ನಮ್ಮ ಹೊಟ್ಟೆಯ ಹೊಕ್ಕಳಿನ ಹಿಂಭಾಗದಲ್ಲಿ ಮೇರೋಜೀರಕ ಗ್ರಂಥಿ ಇರ್ತದೆ. ಈ ಗ್ರಂಥಿಯ ತಿರುಳುಗಳಲ್ಲಿ ಲ್ಯಾಂಗ್ರಹ್ಯಾನ್ಸ್ ದ್ವೀಪಗಳು ಎಂಬ ಪುಟ್ಟ ನಿರ್ನಾಳ ಗ್ರಂಥಿಗಳು ಹುದುಗಿಕೊಂಡಿರ್ತವೆ. ಇದು ಸಾವಿರಾರು ಜೀವಕೋಶಗಳ ಒಂದು ಗುಚ್ಛವಾಗಿರುತ್ತದೆ. ಈ ಜೀವಕೋಶಗಳಲ್ಲಿ ಆಲ್ಫಾ, ಬೀಟಾ ಮತ್ತು ಡೆಲ್ಟಾ ಎಂಬ ಮೂರು ಬಗೆಯ ಜೀವಕೋಶಗಳಿದ್ದು, ಇವುಗಳಲ್ಲಿ ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ ಎನ್ನುವ ರಸದೂತ ಉತ್ಪತ್ತಿಯಾಗ್ತದೆ. ಈ ಇನ್ಸುಲಿನ್ ರಸದೂತ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಸಕ್ಕರೆಯ ಅಂಶವು ಕಡಿಮೆಯಾದಾಗ ನಮಗೆ ಹಸಿವೆ ಆಗ್ತದೆ, ಬಳಲಿಕೆಯಾಗ್ತದೆ, ತಲೆ ಸುತ್ತದೆ. ಇದನ್ನು ಹೈಪೋಗ್ಲೈಸಿಮಿಯಾ ಎಂದು ಹೇಳ್ತಾರೆ. ಆ ಕ್ಷಣದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆಯಾಗಿ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಪ್ರಮಾಣ ಇರುವ ಹಾಗೆ ದೇಹವು ವ್ಯವಸ್ಥೆಯನ್ನು ಮಾಡಿಕೊಳ್ತದೆ. ಒಟ್ಟಿನಲ್ಲಿ ರಕ್ತದಲ್ಲಿನ ಸಕ್ಕರೆಯು ಸಂಪೂರ್ಣ ನಿಯಂತ್ರಣದಲ್ಲಿ ಇನ್ಸುಲಿನ್ ರಸದೂತಕ್ಕೆ ಇರ್ತದೆ. ಕೆಲವೊಮ್ಮೆ ಜೀವಕೋಶಗಳಿಗೆ ಸಾಗಿಸಿದ ಬಳಿಕವೂ ಉಳಿದ ಗ್ಲುಕೋಸ್ ಯಕೃತ್ತಿನಲ್ಲಿ ಶೇಖರಣೆಯಾಗ್ತದೆ. ನಾವು ಉಪವಾಸದಿಂದಿರುವಾಗ ಅಗತ್ಯಕ್ಕೆ ಅನುಗುಣವಾಗಿ ಯಕೃತ್ ಉಗ್ರಾಣದಿಂದ ಗ್ಲುಕೋಸ್ ಹೊರಹೊಮ್ಮುತ್ತದೆ. ಹೀಗಾಗಿ ತಾತ್ಕಾಲಿಕವಾಗಿ ಆಹಾರ ಸೇವಿಸದೇ ಹೋದರೂ ಜೀವಕೋಶಗಳ ಕಾರ್ಯನಿರ್ವಹಣೆಗೆ ಯಾವುದೇ ಕುಂದು ಉಂಟಾಗುವುದಿಲ್ಲ. ಒಟ್ಟಿನಲ್ಲಿ ಇನ್ಸುಲಿನ್ ಉತ್ಪಾದನೆ ಕೊರತೆ ಅಥವಾ ನ್ಯೂನತೆ ಇಲ್ಲವೇ ಪ್ರಭಾವ ಹೀನತೆಯಿಂದ ಮತ್ತು ನಮ್ಮ ಜೀವಕೋಶಗಳಲ್ಲಿನ ಇನ್ಸುಲಿನ್ ಸಂವೇದನಾ ಶಕ್ತಿಯ ಕೊರತೆಯಿಂದ ಮಧುಮೇಹ ರೋಗ ಉಂಟಾಗ್ತದೆ. ಹೆಚ್ಚಾಗಿ ಅನುವಂಶೀಯವಾಗಿ ಬರುವಂತಹ ಮಧುಮೇಹ ರೋಗವು ಸಾಮಾನ್ಯವಾಗಿ 40 ವರ್ಷ ದಾಟಿದ ಮೇಲೆ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಜೀವನ ಶೈಲಿ ಬದಲಾಗಿದೆ, ಆಹಾರ ಪದ್ಧತಿಯೂ ಕೂಡ ಬದಲಾಗಿದೆ. ಹಾಗಾಗಿ ಸಣ್ಣ ಮಕ್ಕಳು ಹಾಗೂ ಯುವಜನರು ಕೂಡ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ನಾಗರಿಕತೆಯ ನೆಪದಲ್ಲಿ ಮತ್ತು ಸಂಸ್ಕೃತಿಯ ಸೋಗಿನಲ್ಲಿ ನಾವೆಲ್ಲ ನೈಸರ್ಗಿಕ ಆಹಾರದಿಂದ ಕೃತಕ ಸಂಸ್ಕೃತ ಆಹಾರಕ್ಕೆ ಮಾರು ಹೋಗ್ತಾ ಇದ್ದೇವೆ. ಚಟುವಟಿಕೆಯ ಜೀವನದಿಂದ ಆಲಸ್ಯದ ಬದುಕಿಗೆ ಹೊಂದಿ ಹೋಗಿದ್ದೇವೆ. ಈ ವ್ಯತಿರಿಕ್ತ ಬದಲಾವಣೆಗಳ ಬಳುವಳಿಯಾಗಿ ಮಧುಮೇಹ ರೋಗ ಬಂದಿದೆ. ಅನುವಂಶೀಯ ಕಾರಣಗಳು ವಿಪರೀತ ಬೊಜ್ಜು, ಆಲಸ್ಯ ಜೀವನ, ಸೋಮಾರಿತನದ ಜೀವನ, ಅತಿಯಾಗಿ ಸಂಸ್ಕೃತ ಆಹಾರ, ಕೃತಕ ಆಹಾರ ಸೇವನೆ, ಮದ್ಯಪಾನ, ಮಾನಸಿಕ ಒತ್ತಡ, ವೇದನೆ, ಮೇಲೋಜೀರಕ ಗ್ರಂಥಿಯ ಸೋಂಕು, ಈ ಎಲ್ಲ ಕಾರಣಗಳಿಂದ ಮಧುಮೇಹ ಬರುವ ಸಾಧ್ಯತೆಯಿದೆ. ನಗರೀಕರಣ, ಕೈಗಾರಿಕೀಕರಣ, ಪರಿಸರ ಮಾಲಿನ್ಯ, ಬದಲಾದ ಜೀವನ ಶೈಲಿ, ಆಹಾರ ಶೈಲಿ ಮತ್ತು ಪದ್ಧತಿ, ಒತ್ತಡದ ಬದುಕು, ಇವೆಲ್ಲವೂ ಮಧುಮೇಹಕ್ಕೆ ಪೂರಕವಾದಂತಹ ಕಾರಣಗಳು. ತಂದೆ ತಾಯಂದಿರಿಗೆ ಮಧುಮೇಹ ಇದ್ದಲ್ಲಿ 90% ಮಕ್ಕಳಿಗೂ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಒಬ್ಬ ಪೋಷಕ ಮಧುಮೇಹಿ ಮತ್ತೊಬ್ಬ ಪೋಷಕ ಮಧುಮೇಹಿ ಕುಟುಂಬದಿಂದ ಬಂದಿದ್ದಲ್ಲಿ ಮಕ್ಕಳಿಗೆ ಮಧುಮೇಹ ಬರುವ ಸಾಧ್ಯತೆ 60-70%. ಯಾರಾದರೂ ಒಬ್ಬರು ಪೋಷಕರು ಮಧುಮೇಹಿಗಳಾಗಿದ್ದಲ್ಲಿ ಜನಿಸುವ ಮಕ್ಕಳಿಗೆ ಮಧುಮೇಹ ಬರುವ ಸಾಧ್ಯತೆ 50%. ತಂದೆ ತಾಯಂದಿರಿಗಳಿಗೆ ಮಧುಮೇಹ ಇಲ್ಲದೇ ಹೋದರೂ ರಕ್ತ ಸಂಬಂಧಿಗಳಿಗೆ ಮಧುಮೇಹವಿದ್ದಲ್ಲಿ ಮಧುಮೇಹ ರಹಿತ ದಂಪತಿಗಳಿಗೆ ಜನಿಸುವ ಮಕ್ಕಳಿಗೆ ಮಧುಮೇಹ ಉಂಟಾಗುವ ಸಾಧ್ಯತೆ 25%. ಮಧುಮೇಹದ ರೋಗದ ಲಕ್ಷಣಗಳನ್ನು ಹೇಳುವುದಿದ್ರೆ ಮಧುಮೇಹ ರೋಗದ ಚಿಹ್ನೆಗಳು ಮುಖ್ಯವಾಗಿ ವಯಸ್ಸು ಮತ್ತು ಯಾವ ರೀತಿಯ ಮಧುಮೇಹ ಎಂಬುದರ ಮೇಲೆ ನಿರ್ಧಾರಿತವಾಗ್ತವೆ. ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಮಧುಮೇಹ ರೋಗದ ಚಿಹ್ನೆಗಳು ಭಿನ್ನವಾಗಿರಬಹುದು. ವಯಸ್ಕರಲ್ಲಿ ಸಾಮಾನ್ಯವಾಗಿ ಅತಿಯಾದ ಮೂತ್ರ ವಿಸರ್ಜನೆ, ಅತಿದಾಹ, ಅತಿ ಬಳಲಿಕೆ, ಅತಿಯಾದಂತಹ ಹಸಿವು ಹೆಚ್ಚಾಗಿ ಕಾಣುತ್ತದೆ. ಇದರ ಜೊತೆಗೆ ಅತಿಯಾದ ಬಳಲಿಕೆ, ಆಲಸ್ಯ, ಮೈಕೈ ನೋವು, ಅಂಗೈ ಮತ್ತು ಅಂಗಾಲುಗಳು ಉರಿಯುವುದು, ಗುಣವಾಗದ ಗಾಯಗಳು, ದೃಷ್ಟಿಮಾಂದ್ಯತೆ, ಯೋನಿಯ ಸೋಂಕು, ಲೈಂಗಿಕ ನಿರಾಸಕ್ತಿ, ಇವು ಕೂಡ ಲಕ್ಷಣವಾಗಿ ಕಾಣಬಹುದು. ಮಕ್ಕಳಲ್ಲಿ ಉದರ ನೋವು, ವಾಂತಿ, ನಿಶಕ್ತಿ, ಬಳಲಿಕೆ, ಪದೇ ಪದೇ ಮತಿ ತಪ್ಪುವುದು, ಇವು ಪ್ರಾರಂಭಿಕ ಲಕ್ಷಣಗಳಾಗಿರಬಹುದು. ಅನೇಕ ಮಧುಮೇಹಗಳಲ್ಲಿ ಏನೂ ತೊಂದರೆ ಇಲ್ಲದೆ ಆಕಸ್ಮಿಕ ಮೂತ್ರ ಪರೀಕ್ಷೆಯಿಂದ ಇದು ಪತ್ತೆಯಾಗಬಹುದು. ಗುಣವಾಗದ ಗಾಯದ ಹುಣ್ಣು, ಬಾಯಿಯ ವಾಸನೆ ಅಥವಾ ಇನ್ನಾವುದೇ ಕಾರಣದಿಂದ ರಕ್ತ ಪರೀಕ್ಷೆ ಮಾಡಿದಾಗ ಮಧುಮೇಹ ರೋಗ ಗೋಚರವಾಗಬಹುದು. ಒಟ್ಟಿನಲ್ಲಿ ನಿಮ್ಮ ದೇಹದ ತೂಕ ಜಾಸ್ತಿಯಾದಲ್ಲಿ,
ನಿಮ್ಮ ಕುಟುಂಬದಲ್ಲಿ ಅಥವಾ

0: ಹೆತ್ತವರು ಮಧುಮೇಹಿಗಳಾಗಿದ್ದಲ್ಲಿ, ನಿಮ್ಮ ಜೀವನಶೈಲಿ ಮತ್ತು ಆಹಾರ ಪದ್ಧತಿ ಅಸಮರ್ಪಕವಾಗಿದ್ದಲ್ಲಿ ನಿಮಗೆ ಮಧುಮೇಹ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚೇ ಆಗಿರ್ತದೆ. ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕು, ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಳ್ಳಬೇಕು, ದೈಹಿಕ ವ್ಯಾಯಾಮ, ಕ್ರಮಬದ್ಧವಾದಂತಹ ಆಹಾರ, ಒತ್ತಡವಿಲ್ಲದ ಬದುಕು ಇವುಗಳನ್ನು ರೂಢಿಸಿಕೊಂಡಲ್ಲಿ ಮಧುಮೇಹ ಬಂದರೂ ಎಲ್ಲರಂತೆ ನೀವು ಕೂಡ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು.
1: ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.
6: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ರೈತ ಬಂಧುಗಳಿಗೆ ಗಮನಿಸಿ,

0: ಜನರಿಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ರೈತ ಬಂಧುಗಳೇ, ಗಮನಿಸಿ, ನಾಳೆ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಫ್ರಿಕನ್ ಹಂದಿ ಜ್ವರ ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಧರಣೇಶ್ ಎನ್ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಸಮಯ 7:15 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಸಮಸ್ಯೆ, ಈ ವಿಷಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈಯವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು.
2: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
1: ಈಗ ಕೇಳಿ ಗ್ಲಾಕೋಮಾ ಸಮಸ್ಯೆ, ಈ ವಿಷಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ.
3: ಕೇಳುಗರೆ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಂ ವಸಂತ ಪೈ ಅವರು. ಇವತ್ತು ಅವರು ನಮಗೆ ಈ ಗ್ಲಾಕೋಮಾ ಸಮಸ್ಯೆಯ ಕುರಿತು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ
3: ಡಾಕ್ಟರ್. ಈಗ ಈ ಗ್ಲಾಕೋಮಾ ಅನ್ನುವಂತಹ ಕಣ್ಣಿನ ಸಮಸ್ಯೆಯ ಬಗ್ಗೆ ಹೇಳೋದಾದ್ರೆ, ಏನಿದು ಗ್ಲಾಕೋಮಾ ಅನ್ನುವಂಥದ್ದು?
4: ತುಂಬಾ ಜನರಿಗೆ ಗೊತ್ತಿಲ್ಲ ಈ ವಿಷಯ. ಆಕ್ಚುಲಿ ಏನಂತ ಹೇಳಿದ್ರೆ, ಇಟ್ಸ್ ಅ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ ನಾವು ಕಣ್ಣಿನ ಇದರಲ್ಲಿ. ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಹೇಳುವುದು ಅಂತ ಹೇಳಿದರೆ, ಜನರಿಗೆ ಕೆಲವು ಸರ್ತಿ ಈ ರೋಗ ಉಂಟಂತ ಪ್ರಾಬ್ಲಮ್ ಅಂತ ಗೊತ್ತಾಗೋದಿಲ್ಲ. ಈಗ ಕಣ್ಣಿನ ಪೊರೆ ಬಂದರೆ ಜನರಿಗೆ ದೃಷ್ಟಿ ಕಮ್ಮಿ ಆಗೋದು ಗೊತ್ತಾಗ್ತದೆ. ನೋಡಿ, ನನಗೆ ಕಾಣುವುದಿಲ್ಲ ಅಂತ ಹೇಳಿ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸೆಂಟ್ರಲ್ ವಿಷನ್ ಹಾಗೆ ಉಳಿತದೆ, ಪೆರಿಫರಲ್ ವಿಷನ್ ಕಮ್ಮಿ ಆಗ್ತಾ ಹೋಗ್ತದೆ.
3: ಏನಿದು ಪೆರಿಫರಲ್ ವಿಷನ್ ಅಂತ ಹೇಳಿದ್ರೆ,
4: ನಮ್ಮ ಕಣ್ಣಿಗೆ ಎಷ್ಟು ಕಾಣ್ತದೆ ಅಂತ ಒಂದು ಮ್ಯಾಪಿಂಗ್ ಮಾಡ್ತೇವೆ. ಈಗ ಜಾಗ್ರಫಿಯಲ್ಲಿ ಮ್ಯಾಪ್ ಹಾಕುದಿಲ್ವ ಎಷ್ಟು ಅಂತ ಹೇಳಿ. ಸೊ ಇದೊಂದು ಮ್ಯಾಪ್ ಹಾಗೆ, ಇಟ್ ಜಸ್ಟ್ ಫೀಲ್ಡ್ಸ್. ಈಗ ನಾವು ಸ್ಟ್ರೇಟ್ ನೋಡಿದ್ರೆ ನಮ್ಗೆ ಎಲ್ಲಿವರೆಗೆ ಎಲ್ಲಿಂದ ಕಾಣ್ತದೆ ಅಂತ ಒಂದು, ಹೌದು, ಈ ಪೆರಿಫರಲ್ ವಿಷನ್ ಗೆ ಕಮ್ಮಿ ಆಗ್ತಾ ಹೋಗ್ತದೆ. ನಾವು ಈ ಗ್ಲಾಕೋಮಾ ಅಂತ ಹೇಳಿದ್ರೆ ಅದು ಒಂದು ಪ್ರಾಬ್ಲಮ್ ಇಂದ ಬಂದದಲ್ಲ, ಇದೊಂದು ಎರಡು ಮೂರು ಪ್ರಾಬ್ಲಮ್ ಒಟ್ಟಾಗಿ, ಇಟ್ಸ್ ಲೈಕ್ ಅ ಸಿಂಡ್ರೋಮ್. ಎರಡು ಮೂರು ಪ್ರಾಬ್ಲಮ್ ಒಟ್ಟಾಗಿ ಇದು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಣ್ಣಿದು ಒಂದು ಜನ ಸಾಮಾನ್ಯರಿಗೆ ಗೊತ್ತಾಗುವ

0: ಹಾಗೆ ನಮ್ಮ ಕಣ್ಣಿನ ಪ್ರೆಷರ್, ಈಗ ನಮಗೆ ಬ್ಲಡ್ ಪ್ರೆಷರ್ ಇಲ್ವ, ಬ್ಲಡ್ ಪ್ರೆಷರ್ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಇರುತ್ತದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಅದರಿಂದ ತುಂಬ ಬೇರೆ ಬೇರೆ ಪರಿಣಾಮ ಆಗ್ತದೆ. ಹಾಗೆಯೇ ಕಣ್ಣಿನ ಒಳಗೆ ಒಂದು ಪ್ರೆಷರ್ ಇದೆ, ಅದಕ್ಕೆ ನಾವು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಹೇಳ್ತೇವೆ. ಅದು ಕಣ್ಣಿನ ಒಳಗೆ ಇರುವ ಲಿಕ್ವಿಡ್ ಸರ್ಕ್ಯುಲೇಷನ್ ಮೇಲೆ ಹೊಂದಿಕೊಂಡುಂಟು. ಅದು ಜನರಿಗೆ ಅರ್ಥ ಆಗುವ ಹಾಗೆ ಮಾತಾಡಲಿಕ್ಕೆ ತುಂಬ ಟೈಮ್ ತಾಗ್ತದೆ ಅದು ವಿಷಯದಲ್ಲಿ. ಅಲ್ಲಿ ವಾಟ್ ಯು ಕ್ಯಾನ್ ರಿಮೆಂಬರ್ ಅದು ಹೇಳಿದರೆ ಕಣ್ಣಿನ ಒಳಗಿದು ಲಿಕ್ವಿಡ್ ಪ್ರೊಡ್ಯೂಸ್ ಆಗ್ತದೆ ಒಂದು ಕಡೆ ಆಗ್ತದೆ, ಇನ್ನೊಂದು ಕಡೆ ಅದಕ್ಕೆ ಹೋಗುವ ದಾರಿ ಸಹ ಉಂಟು. ಸೊ ಪ್ರೊಡ್ಯೂಸ್ ಆಗೋದು ಅದು ಕಂಟಿನ್ಯೂ ಪ್ರೊಡ್ಯೂಸ್ ಆಗ್ತಾ ಹೋಗ್ತದೆ. ಹೋಗುವ ದಾರಿಯಲ್ಲಿ ಏನಾದರೂ ಅಡಚಣೆ ಬಂದರೆ ಅಲ್ಲಿ ಅಕ್ಯುಮುಲೇಟ್ ಆಗ್ತದೆ. ಆ ಅಕ್ಯುಮುಲೇಟ್ ಆದ ಲಿಕ್ವಿಡ್ ಕಣ್ಣಿನ ನರಕ್ಕೆ, ಅಂದರೆ ಕಣ್ಣಿನ ಆಪ್ಟಿಕ್ ನರ್ವ್, ಆಪ್ಟಿಕ್ ನರ್ವ್ ಅಂತ ಹೇಳಿದರೆ ನಮಗೆ ದೃಷ್ಟಿ ಕಾಣುವ ನರಕ್ಕೆ ಪ್ರೆಷರ್ ಬೀಳ್ತದೆ. ಆ ಪ್ರೆಷರ್ ಬಿದ್ದು ಕಣ್ಣಿನ ಒಳಗೆ ಚೇಂಜಸ್ ಬರ್ತದೆ. ಇದು ಯಾರಿಗೆ ಗೊತ್ತೇ ಆಗುವುದಿಲ್ಲ. ಆ್ಯಕ್ಚುಲಿ ಏನು ಹೇಳ್ತಾರಂದರೆ 40% ದೃಷ್ಟಿ ಕಮ್ಮಿ ಆಗೋ ತನಕ ಜನರಿಗೆ ಗೊತ್ತೇ ಆಗುವುದಿಲ್ಲ ಇದು ಈ ಪ್ರಾಬ್ಲಮ್ ಉಂಟಂತ ಹೇಳಿ. ನಾವು ಯಾಕೆ ಹೇಳುವುದು ಅಂತ ಹೇಳಿದರೆ, ನಮಗೆ ಬರುವ ಪ್ರತಿಯೊಂದು ಪೇಷಂಟಿಗೆ ನಾವು ದೃಷ್ಟಿ ಚೆಕ್ ಮಾಡುವಾಗ ಪ್ರೆಷರ್ ಸಹ ಚೆಕ್ ಮಾಡ್ತೀವಿ. ಇದು ಒಂದು ನಮ್ಮ ಹಾಸ್ಪಿಟಲಲ್ಲಿ ಒಂದು ದೊಡ್ಡ ವಿಶೇಷತೆ. ಯಾಕೆಂತ ಹೇಳಿದರೆ ಇದು ತುಂಬ ಸರ್ತಿ ಮಿಸ್ ಆಗುವ ಡಿಸೀಸ್, ಇದು ಗೊತ್ತಾಗುವುದಿಲ್ಲ. ಒಂದು ಕನ್ನಡಕ ತಗೊಂಡು ಬರ್ತಾರೆ ಜನರು, ಗೊತ್ತಾಗುವುದಿಲ್ಲ. ಆಗ ಕಣ್ಣಿನ ಪ್ರೆಷರ್ ಜಾಸ್ತಿ ಅದು ಗೊತ್ತಾಗುವುದಿಲ್ಲ. ತುಂಬ ಜನರು ಕಣ್ಣಿನ ಕಂಪ್ಲೀಟ್ ದೃಷ್ಟಿ ಹೋದ ಮೇಲೆ ಬಂದವರಿದ್ದಾರೆ ನಮ್ಮ ಹತ್ರ, ಒಂದು ಕಣ್ಣಲ್ಲಿ ದೃಷ್ಟಿಯೇ ಇಲ್ಲ. ಅದು ಕಣ್ಣಿಗೆ ಗ್ಲಾಕೋಮಾಟಸ್ ಆಪ್ಟಿಕ್ ಅಟ್ರೋಫಿಯಾ ಅಂತ ಆಗ್ತದೆ. ಅಂದರೆ ಕಣ್ಣಿನ ನರ ಕಂಪ್ಲೀಟ್ ಹೋಗ್ತದೆ. ಮತ್ತೆ ಏನು ಮಾಡ್ಬೋದು, ಹೋದ ಮೇಲೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಜನರಿಗೆ ಗೊತ್ತಾಗಲಿ ಇದು ಗ್ಲಾಕೋಮಾ ಒಂದು ಇದೆ ಅಂತ ಗೊತ್ತಾಗಬೇಕಲ್ವ ಫಸ್ಟ್. ಬಟ್ ಗ್ಲಾಕೋಮಾದ ವಿಚಾರ ತುಂಬ ಜನರಿಗೆ, ಈವನ್ ಎಜುಕೇಟೆಡ್ ಪೀಪಲ್, ಅದು ಇದು ಎಂತ ಇದು ಕಣ್ಣಿದು ಪ್ರೆಷರ್. ಮತ್ತು ಈಗ ಸ್ವಲ್ಪ ಜನರಿಗೆ ಜಾಗೃತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ನನ್ನ ಪ್ರೆಷರ್ ಜಾಸ್ತಿ ಉಂಟು ಅಂತ ಕೇಳ್ತಾರೆ. ಸೊ ನಾವು ಪ್ರತಿಯೊಂದು ಪೇಷಂಟಿಗೆ ಸ್ಕ್ರೀನಿಂಗ್ ಮಾಡ್ತೇವೆ ಕಣ್ಣಿನ ಪ್ರೆಷರ್. ಆ ಪ್ರೆಷರ್ ಜಾಸ್ತಿ ಇದ್ದವರಿಗೆ ದೆನ್ ನಾವು ಬೇರೆ ಬೇರೆ ಬೇರೆ ಟೆಸ್ಟ್ ಮಾಡಬೇಕಾಗ್ತದೆ.
1: ಈಗ ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತದೆ ಡಾಕ್ಟ್ರೆ?
0: ಹಾಗೇನು ಪ್ರಿಡಿಸೆನ್ಸ್ ಇಲ್ಲ ಇವರೇ, ಬಟ್ ಇಟ್ ಈಸ್ ನೋನ್ ಟು ಕಾಸ್ ಇನ್ ಪೀಪಲ್ ಹೂ ಆರ್ ಅಬೌವ್ ದ ಏಜ್ ಆಫ್ 40, 45, 50.
1: ಓಕೆ,
0: ಅದು ನಾವು ಅಷ್ಟು ಹೇಳಿದರೆ ಸಣ್ಣವರಿಗೆ ಬರೋದ್ರಲ್ಲಿ ಬರ್ತದೆ. ಜನ್ಮದಿಂದಲೇ ಕೆಲವರಿಗೆ ಗಂಜನೆಟಲ್ ಗ್ಲಾಕೋಮಾ ಅಂತ ಬರ್ತದೆ. ಸೊ ಯಾವುದು ಯಾರಿಗೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಯಂಗರ್ ಏಜ್ ಗ್ರೂಪಲ್ಲಿ ಬರ್ತದೆ, ಬಟ್ ಇದಕ್ಕೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಉಂಟು. ನಾನು ಸಾಮಾನ್ಯವಾಗಿ ಹೇಳುವ ಗ್ಲಾಕೋಮಾ ಇದು ಒಂದು 90%ಗೆ ಬರುವ ಜನ ಗ್ಲಾಕೋಮಾ ಅಂತ ಹೇಳ್ತೇವೆ. ಬೇರೆ ಟೈಪ್ ಇದು ಗ್ಲಾಕೋಮಾ ಸಹ ಇದೆ, ಬಟ್ ನಾವು ಕ್ರಾನಿಕ್ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ಹೇಳೋದು ನಾವು. ಇದು ಸಹ 90% ಇದು ಗ್ಲಾಕೋಮಾ ಇದೇ ಬರೋದು. ಇದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದೆ, ಅಂದರೆ ಪೇರೆಂಟ್ಸ್ ಹೇಗೆ ಇದ್ದರೆ ಮಕ್ಕಳು ಯಾವಾಗಲೂ ಚೆಕ್ ಮಾಡೋದು ಒಳ್ಳೆಯದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಬೆಟರ್ ಟು ಆಲ್ವೇಸ್ ಚೆಕ್ ಟು ಸಿ ಅದು ಗ್ಲಾಕೋಮಾ ಚೆಕ್ ಮಾಡಿ ನೋಡೋದು ಹೇಗೆ ಅಂತ. ಮೂರು ಇದು ಉಂಟು ಅದರಲ್ಲಿ. ನಾವು ಒಂದೇ ಅಂತ ಹೇಳಿದರೆ ಕಣ್ಣಿದು ಪ್ರೆಷರ್. ನಾರ್ಮಲ್ ಕಣ್ಣಿದು ಪ್ರೆಷರ್ ಇಸ್ ಬಿಟ್ವೀನ್ 16 to 18 millimeters ಆಫ್ ಮರ್ಕ್ಯೂರಿ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಎರಡು ಮೂರು ವಿಧಾನ ಉಂಟು. ಕಂಪ್ಯೂಟರಲ್ಲಿ ನೋಡ್ತೇವೆ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ಸ್ ಅಂತ ಹೇಳ್ತೇವೆ, ಅಪ್ಲೈನೇಷನ್ ಟೋನೋಮೀಟರ್ ಅಂತ ಹೇಳ್ತೇವೆ, ಅದರಿಂದ ಗೊತ್ತಾಗ್ತದೆ. ಈ ಕಣ್ಣಿನ ಪ್ರೆಷರ್ ಜಾಸ್ತಿ ಇದ್ದ ಕೂಡಲೇ ಒಂದು ಸಸ್ಪಿಷನ್ ಬರ್ತದೆ, ಇವರಿಗೆ ಎಂಥದೋ ಪ್ರಾಬ್ಲಮ್ ಇರ್ಬೋದು ಅಂತ. ಉಂಟಂತ ಹೇಳಿದಲ್ಲ, ಇರ್ಬೋದು. ಈಗ ಏನು ಮಾಡಬೇಕು ನಾವು ಇದಕ್ಕೆ? ನಾವು ಒಂದು ಸ್ಪೆಷಲೈಸ್ಡ್ ಟೆಸ್ಟ್ ಎಲ್ಲ ಮಾಡಬೇಕಾಗ್ತದೆ. ಕೆಲವು ಸರ್ತಿ ನಾವು ಕಣ್ಣಿನ ಒಳಗೆ ನರ ನೋಡ್ತೇವೆ, ನರ ನೋಡಿದ ಕೂಡಲೇ ಕೆಲವು ಸರ್ತಿ ಗೊತ್ತಾಗ್ತದೆ ನಮಗೆ ಕಣ್ಣಿನ ಒಳಗೆ ಕಪ್ಪಿಂಗ್ ಅಂತ ಹೇಳ್ತೇವೆ, ಅದು ಬರ್ತದೆ. ಮತ್ತು ಏನಾಗ್ತದೆ ಅಂತ ಹೇಳಿದರೆ, ಇನ್ನೊಂದು ಫಸ್ಟ್ ಕಣ್ಣಿದ ಪ್ರೆಷರ್ ಮತ್ತು ಕಪ್ಪಿಂಗ್, ಮತ್ತು ನಾನು ನಿಮಗೆ ಫಸ್ಟ್ ಹೇಳಿದ್ದು ನೋಡಿ ಪೆರಿಮೆಟ್ರಿ, ಆ ಕಣ್ಣಿನ ನಮ್ಮ ಫೀಲ್ಡ್ಸ್ ಅಂತ ಹೇಳ್ತೇವೆ ನಾವು. ಈ ಫೀಲ್ಡ್ಸನ್ನು ಮಾಡಬೇಕಾಗ್ತದೆ. ಈ ಫೀಲ್ಡ್ಸ್ನಲ್ಲಿ ಗೊತ್ತಾಗ್ತದೆ, ಅದರಲ್ಲಿ ಸಣ್ಣ ಸಣ್ಣ ಲೈಟಾಗೆ ಬರ್ತದೆ ಜನರಿಗೆ. ಇಟ್ ಟೇಕ್ಸ್ ಅಬೌಟ್ ಹಾಫ್ ಎನ್ ಅವರ್. ಅದು ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಕಂಪ್ಲೀಟ್ ಮ್ಯಾಪಿಂಗ್ ಕೊಡ್ತದೆ ನಮ್ಮ ಕಣ್ಣಿದು ಟೋಟಲ್ ಫೀಲ್ಡ್ಸ್ ಆಫ್ ವಿಷನ್ ಇಸ್ಗೆ. ಇದಕ್ಕೆ ನಾವು HFA ಅಂತ ಹೇಳ್ತೇವೆ, ಅಂಪ್ರೀಸ್ ಫೀಲ್ಡ್ ಅನಲೈಸರ್ ಅಂತ ಹೇಳಿದರೆ. ಇಟ್ಸ್ ಅನ್ ಆಟೋಮ್ಯಾಟಿಕ್ ಪ್ರೋಸೆಸ್ ದ್ಯಾಟ್ ಟೇಕ್ ಅದರಿಂದ ಮಾಡೋದು ನಮ್ಮಲ್ಲಿ. ವಿ ಹ್ಯಾವ್ ಗೋ ದ ಲೇಟೆಸ್ಟ್ ಮೆಷಿನರಿ ಫಾರ್ ದ್ಯಾಟ್. ಸೊ ಅದರಿಂದ ಸಹ ಗೊತ್ತಾಗ್ತದೆ. ಈ ಮೂರು ಇದನ್ನು ಒಟ್ಟು ಕೂಡಿ ಮೂರು ಪ್ಲಸ್ ನಾವು ಕಣ್ಣಿನ ಒಳಗೆ ಸ್ಕ್ಯಾನ್ ಮಾಡ್ತೇವೆ, ಕಣ್ಣಿದು ನರದು ಸ್ಕ್ಯಾನ್ ಮಾಡಬೇಕಾಗ್ತದೆ ಈ ಕಣ್ಣಿನ ನರ. ಸೊ ಈ ಕಣ್ಣಿನ ನರಕ್ಕೆ ಸ್ಕ್ಯಾನ್ ಮಾಡೋದಕ್ಕೆ ನಾವು OCT ಅಂತ ಹೇಳ್ತೇವೆ. ಸೊ ಈ OCT ಫೈಂಡಿಂಗ್ಸ್, ಕಣ್ಣಿನ ಫೀಲ್ಡ್ಸ್ ಫೈಂಡಿಂಗ್ಸ್, ಕಣ್ಣಿನ ಪ್ರೆಷರ್ ಫೈಂಡಿಂಗ್ಸ್, ಕಣ್ಣಿನ ಒಳಗೆ ಇರುವ ನರದ ಫೈಂಡಿಂಗ್ಸ್, ಇವೆಲ್ಲ ಒಟ್ಟು ಕೂಡಿ ವಿ ಹ್ಯಾವ್ ಟು ಕಮ್ ಟು ಅ ಕನ್ಕ್ಲೂಷನ್ ದ್ಯಾಟ್ ಈ ಪೇಷಂಟಿಗೆ ಗ್ಲಾಕೋಮಾ ಇದೆ ಅಂತ ಹೇಳಿ. ಇಲ್ಲದ್ರೆ ಗೊತ್ತಾಗುವುದಿಲ್ಲ. ತುಂಬ ಜನರಿಗೆ ಗೊತ್ತಾಗದೆ ಕಣ್ಣಿನ ಇದು ಕ್ಯಾಟ್ರಾಕ್ಟಿಂದ ಬರುವ ಬ್ಲೈಂಡ್ನೆಸ್ಗಿಂತ ಕೆಲವು ಸತಿ ಗ್ಲಾಕೋಮಾ ಬ್ಲೈಂಡ್ನೆಸ್ ಹೆಚ್ಚಾಗಿ ಈಗ ಇದೆ.

0: ಯಾಕಂದ್ರೆ ಜನರಿಗೆ ಅದರದ ಸೀರಿಯಸ್ನೆಸ್ ಗೊತ್ತಾಗುದಿಲ್ಲ. ಸೊ ದಟ್ ಈಸ್ ದ ರೀಸನ್.
1: ಈಗ ಈ ಗ್ಲೋಕೋಮಾವನ್ನು ಪತ್ತೆ ಹಚ್ಚುವಾಗ ಅದರಲ್ಲಿ ಏನಾದರೂ ಸ್ಟೇಜ್ಗಳು ಅಥವಾ ವಿಧಗಳು ಅಂತ ಏನಾದರೂ ಇರ್ತದ?
0: ಇರ್ತದೆ. ಈಗ ಕಣ್ಣಿನ ಒಳಗೆ ನರಕ್ಕೆ ಆದ ಪೆಟ್ಟಿನ ಇಲ್ಲಾದ್ರೆ ಆ ಫೀಲ್ಡ್ಸ್ ಚೇಂಜಸ್ ನೋಡಿ ನಾವು ಹೇಳ್ಬೋದು ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಉಂಟು, ಇಲ್ಲಾದ್ರೆ ಇದು ಮಿಡ್ಲ್ ಸ್ಟೇಜಲ್ಲಿ ಉಂಟು, ಇಲ್ಲಾದ್ರೆ ಅದು ಎಂಡ್ ಸ್ಟೇಜಲ್ಲಿ ಉಂಟು, ಹೀಗೆ ಗೊತ್ತಾಗ್ತದೆ. ಕೆಲವರಿಗೆ ಲಾಸ್ಟ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಎಲ್ಲ ಈ ಕಣ್ಣಿನ ಕಮ್ಮಿಯಾಗಿ ನಾವು ಪೈಪಿಂದ ನೋಡ್ತೇವೆ ನೋಡಿ, ನಾವು ಈ ಕಣ್ಣಲ್ಲಿ ಪೈಪ್ ಹೀಗೆ ಇಟ್ಟುವಾಗ ನೋಡ್ತೇವೆ ನೋಡಿ, ದಟ್ ಈಸ್ ಕಾಲ್ಡ್ ಆಸ್ ಅ ಟನಲ್ ವಿಷನ್. ಅಷ್ಟು ಮಾತ್ರ ಕಾಣ್ತದೆ, ಪೆರಿಫರಲ್ ವಿಷನ್ ಎಲ್ಲ ಹೋಗಿದೆ. ಸೊ ಇದು ಕ್ಯಾಟ್ರಾಕ್ಟ್ ಆಗಿ ಅದು ಕ್ಯಾಟ್ರಾಕ್ಟ್ ಸೆಂಟ್ರಲ್ ವಿಷನ್ ಫಸ್ಟ್ ಹೋಗ್ತದೆ, ಇದರಲ್ಲಿ ಪೆರಿಫರಲ್ ವಿಷನ್ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತೆ ಜನರಿಗೆ ಮತ್ತೆ ಕ್ಯಾಟ್ರಾಕ್ಟ್ ಆಪರೇಟ್ ಮಾಡಿ ಸರಿ ಮಾಡಬಹುದು. ಇದು ಇದಕ್ಕೆ ಆಪರೇಷನ್ಸ್ ಉಂಟು, ಆದರೆ ಹೋದ ದೃಷ್ಟಿ ಬರುವುದಿಲ್ಲ ಮಾತ್ರ.
1: ಅಂದರೆ ಈಗ ಗ್ಲೋಕೋಮಾಗೆ ಸಂಪೂರ್ಣ ಚಿಕಿತ್ಸೆ ಅಂತ
0: ಅಂದರೆ ಸಂಪೂರ್ಣ ಟ್ರೀಟ್ಮೆಂಟ್ ಫಾರ್ ಗ್ಲೋಕೋಮಾ ಅಂತ ಹೇಳಿದರೆ ನಾವು ಆ ಪ್ರೆಷರನ್ನು ಕಮ್ಮಿ ಮಾಡಬೇಕು, ಪ್ರೆಷರನ್ನು ಸ್ಟೆಬಿಲೈಸ್ ಮಾಡಬೇಕು, ಪ್ರೆಷರ್ ನಾರ್ಮಲ್ಗಿಂತ ಕಮ್ಮಿ ಮಾಡಿಸಬೇಕು. ಮೋಸ್ಟ್ಲಿ ಅಬೌಟ್ 75% to 80% ಆಫ್ ದ ಪೀಪಲ್ ಟೈಮ್ ನಾವು ಮದ್ದಿನಿಂದಲೇ ಕಮ್ಮಿ ಮಾಡಬೇಕು. ಮುಂಚೆ ಅಷ್ಟು ಮದ್ದು ಇರಲಿಲ್ಲ, ಸೊ ಕೆಲವರು ಟ್ರಬೆಕ್ಲೆಕ್ಟಿಮ್ ಅಂತ ಮಾಡ್ತಾ ಇದ್ರು ಆಪರೇಷನ್. ಈಗ ವಿಧ ವಿಧದ ಹೊಸ ಹೊಸ ಮದ್ದು ಬಂದಿದೆ, ಅದರಿಂದ ಕಣ್ಣಿನ ಪ್ರೆಷರನ್ನು ಸ್ಟೇಬಲ್ ಮಾಡಿ ವರ್ಷ ವರ್ಷಕ್ಕೆ ಇದು ಟೆಸ್ಟ್ ಮಾಡಬೇಕಾಗ್ತದೆ. ಈ ಓಸಿಟಿ, ಈ ಫೀಲ್ಡ್ಸ್ ಇದು ಮಾಡಿ ಅವರ ಅದರಲ್ಲಿ ತುಂಬ ಬದಲಾವಣೆ ಇದ್ದರೆ ಮತ್ತೆ ಇಲ್ಲದ್ರೆ ನಮ್ಮ ಈ ಪ್ರೆಷರ್ ಕಂಟ್ರೋಲಿಗೆ ಬರದಿದ್ದರೆ ಅದಕ್ಕೆ ಮತ್ತೆ ಆಪರೇಟ್ ಮಾಡಬೇಕಾಗ್ತದೆ. ಈ ಅದರಲ್ಲಿ ಸಹ ಬೇರೆ ಬೇರೆ ಟೈಪಿದ್ದು ಸರ್ಜರೀಸ್ ಇದೆ. ನಮ್ಮ ಹತ್ರ ನಮ್ಮ ಹಾಸ್ಪಿಟಲಲ್ಲಿ ಗ್ಲೋಕೋಮಾದ ಸ್ಪೆಷಲಿಸ್ಟೇ ಇದ್ದಾರೆ, ಅಂದರೆ ಗ್ಲೋಕೋಮಾ ವಿಷಯದಲ್ಲಿ ಕಲಿತು ಪರಿಣಿತರಾಗಿ ಆಪರೇಟ್ ಮಾಡುವಂಥ ಸರ್ಜನ್ ಇದ್ದಾರೆ. ಸೊ ಟ್ರೀಟ್ಮೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ನಮ್ಮ ಹತ್ರ ಸರ್ಜಿಕಲ್ ಟ್ರೀಟ್ಮೆಂಟ್ ವಾಲ್ವ್ಸ್ ತುಂಬ ನಮ್ಮನೇದು ಇದೆ. ಅಲ್ಲಿ ಟ್ಯೂಬ್ಸ್ ಆ್ಯಂಡ್ ವಾಲ್ವ್ಸ್ ಎಲ್ಲ ಹಾಕ್ತೇವೆ, ಟ್ರ್ಯಾಬ್ ಅಂತ ಮಾಡ್ತೇವೆ, ಟ್ರಬೆಕ್ಲೆಕ್ಟಿಮಿ ಅಂತ ಮಾಡ್ತೇವೆ. ಒಟ್ರಾಸಿ ಏನು ಮಾಡಬೇಕಂದ್ರೆ ಪ್ರೆಷರ್ ಒಂದು ನಾರ್ಮಲ್ಗಿಂತ ಕಮ್ಮಿ ತರಬೇಕು. ಆ ಪ್ರೆಷರ್ನಿಂದ ಕಣ್ಣಿನ ನರಕ್ಕೆ ಆಪ್ಟಿಕ್ ನರ್ವ್ಗೆ ಡ್ಯಾಮೇಜ್ ಆಗದಾಗೆ ನೋಡಬೇಕು. ಒಂದ್ಸರ್ತಿ ಡ್ಯಾಮೇಜ್ ಆದ ಮೇಲೆ ಮತ್ತೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಇಟ್ಸ್ ಕೆಲವರಿಗೆ ಆ ಡ್ಯಾಮೇಜ್ ಆಗಿ ಕಣ್ಣಿನ ನರ ಕಂಪ್ಲೀಟ್ ಹೋಗ್ತದೆ, ದೃಷ್ಟಿ ಏನಿಲ್ಲ, ಕತ್ತಲು. ಅದಕ್ಕೆ ನಾವು ಗ್ಲೋಕೋಮಾಡೋದು ಆಪ್ಟಿಕ್ ಎಟ್ರೋಫಿ ಅಂತ ಹೇಳ್ತೇವೆ. ಮತ್ತೆ ಅದರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಜನರಿಗೆ.
2: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಟ್ ಕಂಕನಾಡಿ ಬೈಪಾಸ್ ರೋಡ್ ಮಂಗಳೂರು.
1: ಅಂದ್ರೆ ಇದನ್ನ ಶೀಘ್ರವಾಗಿ ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ತಗೊಳ್ಳುವಂತದ್ದು ಉತ್ತಮ ಅಂತ ಹೇಳಿ.
0: ಹೌದು, ಇದು ಅರ್ಲಿ ಡಯಾಗ್ನೋಸಿಸ್ ಅಂಡ್ ಅರ್ಲಿ ಟ್ರೀಟ್ಮೆಂಟ್. ಸೊ ಇದಕ್ಕಿಂತ ಜಾಸ್ತಿ ಲೇಟ್ ಹೋಗ್ತೇವೆ ಅಷ್ಟು ಡ್ಯಾಮೇಜ್ ಆಗ್ತದೆ ನರಕ್ಕೆ. ಎಷ್ಟು ಜಾಸ್ತಿ ಡ್ಯಾಮೇಜ್ ಆಗ್ತದೆ ಅಷ್ಟು ಡಿಫಿಕಲ್ಟ್ ಟ್ರೀಟ್ಮೆಂಟ್ ಬರ್ತದೆ. ಮತ್ತೆ ಇನ್ನೊಂದು ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ ಅಂತ ಹೇಳ್ತೇವೆ, ಬೇರೆ ಬೇರೆ ವಿಧದ ಗ್ಲೋಕೋಮಾ ಇದೆ. ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ ಅಂತ ಹೇಳಿದರೆ ಒಬ್ಬ ಸರಿ ಒಂದು ದಿವಸ ಪೇಪರ್ ಓದ್ತಾ ಇದ್ದಾನೆ, ಸಡನ್ಲಿ ಅವರಿಗೆ ಕಣ್ಣು ನೋವಾಗ್ತದೆ. ಕಣ್ಣು ನೋವು ಅಂತ ಹೇಳಿದರೆ ವಿಪರೀತ ನೋವು, ಕಣ್ಣಲ್ಲಿ ವಿಪರೀತ ನೋವಾಗಿ ಕಣ್ಣು ಒಂದೇ ಸರ್ತಿ ದೃಷ್ಟಿ ಕಮ್ಮಿ ಆಗ್ತದೆ, ಕಣ್ಣಿನ ಪ್ರೆಷರ್ ಒಂದೇ ಸರ್ತಿ ಜಾಸ್ತಿ ಹೋಗ್ತದೆ. ಅದಕ್ಕೆ ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ ಅಂತ ಅಂದರೆ ಸಡನ್ ಒಂದು ಟ್ಯಾಪ್ ಕ್ಲೋಸ್ ಮಾಡಿದ ಹಾಗೆ ಆಗ್ತದೆ ಅದು. ಆ್ಯಕ್ಚುಲಿ ಅದು ಮಾಡಿ ಅದರಿಂದ ಡಿಫ್ರೆನ್ಸ್ ಏನಂತ ಹೇಳಿದರೆ ಕಂಜಂಕ್ಟಿವೈಟಿಸ್ ಮತ್ತು ಇದರಲ್ಲಿ ಕಂಜಂಕ್ಟಿವೈಟಿಸಲ್ಲಿ ದೃಷ್ಟಿ ಕಮ್ಮಿ ಆಗುವುದಿಲ್ಲ, ಇದರಲ್ಲಿ ಸಡನ್ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ಇಟ್ಸ್ ಅನ್ ಎಮರ್ಜೆನ್ಸಿ ಈ ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ. ಅದಕ್ಕಾಗಿ ನಾನು ಹೇಳಿದ್ರು ಇವನು ಕೆಂಪು ಕೆಂಗಣ್ಣಾದರೂ ಸಹ ನಾವು ಅದು ಎಲ್ಲ ಕೆಂಗಣ್ಣಂತ ಎನಿಸಬಾರದು, ಇಂಥ ಒಂದೊಂದು ಪರಿಸ್ಥಿತಿ ಸಹ ಬರ್ತದೆ. ಕೂಡಲೇ ಬಂದು ಅದಕ್ಕೆ ಪ್ರೆಷರ್ ಕಮ್ಮಿ ಆಗುವ ಹಾಗೆ ಟ್ರೀಟ್ಮೆಂಟ್ ಸಹ ಮಾಡಬೇಕಾಗ್ತದೆ. ನಾವು ವೆನಸ್ ಇಂಜೆಕ್ಷನ್ಸ್ ಎಲ್ಲ ಬೋಲಸ್ ಎಲ್ಲ ಕೊಡಬೇಕಾಗ್ತದೆ, ಟ್ಯಾಬ್ಲೆಟ್ ಕೊಡಬೇಕಾಗ್ತದೆ, ಡ್ರಾಪ್ಸ್ ಕೊಡಬೇಕಾಗ್ತದೆ, ಇದೆಲ್ಲ ಪ್ರಾಬ್ಲಮ್ಸ್ ಇದೆಲ್ಲ ಸೊಲ್ಯೂಷನ್ಸ್ ಮಾಡಬೇಕಾಗ್ತದೆ. ಸೊ ಗ್ಲೋಕೋಮಾ ಅಂತ ಹೇಳಿದರೆ ಇದೊಂದು ಸಾಮಾನ್ಯ ರೋಗ ಅಂತ ನಾವು ಪರಿಗಣಿಸಬಾರ್ದು. ಇದು ಒಂದು ಪುನಃ ಟ್ರೀಟ್ಮೆಂಟ್ ಮಾಡಿದ್ರೆ ಸಹ ಹೋದ ದೃಷ್ಟಿ ಪುನಃ ಬರುವುದಿಲ್ಲ.
1: ಹಾಗಾದ್ರೆ ಈಗ ನಮಗೆ ದೃಷ್ಟಿ ಸರಿಯಾಗಿದ್ರೂ ಕೂಡ ಆವಾಗವಾಗ ಇದನ್ನ ಪರೀಕ್ಷೆ ಮಾಡ್ತಾ ಇರೋದು ಉತ್ತಮ ಅಂತ ಹೇಳ್ತೀರಾ?
0: ಹೌದು, ಈವನ್ ಚಿಲ್ಡ್ರನ್ ಸಹ ಎಲ್ಲ ಗ್ಲೋಕೋಮಾ ಟೆಸ್ಟ್ ಮಾಡಿಸಿ ಇಲ್ಲ ಅಂತ ಮಾಡಬೇಕು. ನಾವು ಈಗ ಮಾಡೋದು ಏಕಂತ ಹೇಳಿದ್ರೆ ಒಂದು ಗ್ಲೋಕೋಮಾ ಉಂಟಾ ಇಲ್ವಾ ಅಂತ ಹೇಳಿ, ಗ್ಲೋಕೋಮಾ ಇದೇಕಂತಿ ಈ ಗ್ಲೋಕೋಮಾ ರೂಲ್ ಔಟ್ ಮಾಡಬೇಕು. ನಾವು ಕೆಲವು ಸರ್ತಿ ನಮಗೆ ಕಣ್ಣಿನ ಒಳಗೆ ಇದು ನರ ನೋಡುವಾಗ ಸಸ್ಪಿಷನ್ ಆಗ್ತದೆ ಕೆಲವು ಸರ್ತಿ, ನೋಡಿ ನೋಡಿ ನೋಡಿ ಇದು ಇರ್ಬೋದಾ ಅಂತ ಹೇಳಿ. ಸೊ ಇರ್ಬೋದಾ ಅಂತ ಇಲ್ಲ ಅಂತ ಫಸ್ಟ್ ನಾವು ನೋಡಬೇಕಾಗ್ತದೆ. ಇದ್ದರೆ ದೆನ್ ವಿ ಹ್ಯಾವ್ ಟು ಟ್ರೀಟ್ ಇಟ್. ಸೊ ಈಗ 10 ಜನರಿಗೆ ನಾವು ಟೆಸ್ಟ್ ಮಾಡಿದರೆ ಎಲ್ಲರಿಗೆ

0: ಗ್ಲಾಕೋಮ ಬಂದಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಒಂದು ಮೂರು ನಾಲ್ಕೈದು ಜನರಿಗೆ ಏನು ಇಲ್ಲದೆ ಇರಬಹುದು, ಬಟ್ ಇನ್ನೊಂದು ಐದು ಜನ ಇದ್ದಾರಲ್ವಾ, ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ.
1: ಡಾಕ್ಟರ್, ಈಗ ತಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ವಿಶೇಷ ಸೌಲಭ್ಯಗಳಿವೆ, ಈ ವಿಶೇಷವಾಗಿ ಗ್ಲೋಕೋಮ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ಸೌಲಭ್ಯಗಳು ತಮ್ಮಲ್ಲಿವೆ?
0: ನಾವು ಫಸ್ಟ್ ನಾನು ಹೇಳಿದ್ರೆ ಗ್ಲೋಕೋಮ ವಿಷಯದಲ್ಲಿ ನಮಗೆ ಪರಿಣಿತ ಡಾಕ್ಟರ್ ಇದ್ದಾರೆ. ಇದು ಮಂಗಳೂರಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಅದರದ್ದು ಸ್ಪೆಷಲೈಸ್ಡ್ ಮಾಡಿ ಇದ್ದವರು ನನಗೆ ಗೊತ್ತಿಲ್ಲ, ಇರ್ಬೋದು, ಐ ಮೇ ಬಿ ರಾಂಗ್ ಆಲ್ಸೋ, ಬಟ್ ಆ ಗ್ಲೋಕೋಮಾದಲ್ಲೇ ಸ್ಪೆಷಲೈಸ್ ಮಾಡಿದವರು ನಮ್ಮ ಹಾಸ್ಪಿಟಲಲ್ಲಿ ಇದ್ದಾರೆ. ದಟ್ಸ್ ದ ಫಸ್ಟ್ ಪ್ಲಸ್ ಪಾಯಿಂಟ್. ಪ್ಲಸ್ ನಮಗೆ ಗ್ಲೋಕೋಮ ಕಂಡುಹಿಡಿಯಲಿಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಹತ್ರ ಇದೆ. ಎಚ್ ಎಫ್ ಎ ಅಂದರೆ ಹಂಪ್ರಿ ಫೀಲ್ಡ್ ಅನಲೈಸರ್, ಮತ್ತು ಒ ಸಿ ಟಿ ಅಂದರೆ ಅದು ಸ್ಕ್ಯಾನ್ ಮಾಡೋದು, ಮತ್ತು ಬೇರೆ ಎಲ್ಲ ಫೋಟೋಗ್ರಫಿ ತೆಗಿತೇವೆ ನಾವು, ಕಣ್ಣಿನ ಒಳಗಿದ್ದು ನರದ ಫೋಟೋಗ್ರಫಿ, ಆ ನರದ ಫೋಟೋ ಡಿಸ್ಕಿದ್ದು ಫೋಟೋಗ್ರಫಿ ತೆಗೆಯುವಾಗ ಅದರಲ್ಲಿ ಸಹ ಗೊತ್ತಾಗ್ತದೆ. ಸೊ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಹಾಸ್ಪಿಟಲಲ್ಲಿ ಇದೆ. ಮತ್ತು ಟ್ರೀಟ್ಮೆಂಟ್, ಅಫ್ಕೋರ್ಸ್ ಟ್ರೀಟ್ಮೆಂಟ್ ಮಾಡಲ್ಸ್ ಅಂತ ಹೇಳಿದರೆ ನಾರ್ಮಲಿ ನಾವು ಫಸ್ಟ್ ಮೆಡಿಸಿನೇ ಕೊಡೋದು. ಮೆಡಿಸಿನ್ ಕೊಟ್ಟು ಕೊಟ್ಟು ಅದರಿಂದ ಫಸ್ಟ್ ಒಂದು ಟೈಪ್ ಇದು ಮೆಡಿಸಿನ್, ಕೆಲವು ಸರ್ತಿ ಒಂದು ಕಾಂಬಿನೇಷನಲ್ಲಿ ಕೊಡ್ತೇವೆ. ಈ ಮೆಡಿಸಿನ್ ಎಲ್ಲ ಕೊಟ್ಟು ಅದರಲ್ಲಿ ಟ್ರೀಟ್ಮೆಂಟ್ ಪ್ರೆಷರ್ಸ್ ಕಮ್ಮಿ ಬರೆದಿದ್ದರೆ ನಾವು ಮತ್ತೆ ನಾವು ಆಪರೇಷನ್ ಮಾಡಬೇಕಾಗ್ತದೆ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಗ್ಲಾಕೋಮ ಸಮಸ್ಯೆಯ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪ್ಪಯ್ಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು.
3: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಟ್ ಕಂಕನಾಡಿ ಬೈಪಾಸ್ ರೋಡ್, ಮಂಗಳೂರು.
4: ಆಕಾಶವಾಣಿ ಮಂಗಳೂರು. ಈಗ ಸುಧಾ ಕುಲಕರ್ಣಿ ಅವರು ಹಾಡಿರುವ ಪುರಂದರದಾಸರ ಭಕ್ತಿಗೀತೆಯೊಂದನ್ನು ಕೇಳೋಣ.

0: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ವಾರ್ತೆಗಳ ವಿವರ. ಲೋಕಸಭೆಯಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. 10 ಜೈಲು ಶಿಕ್ಷೆ, 10 ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದೈನಂದಿನ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಹೊಸ ಮಸೂದೆಯು ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಬದ್ಧತೆಯ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಒಂದು ಪ್ರಮುಖ ಮಸೂದೆಯ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡುತ್ತಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಸಂಸದೀಯ ಭಾಷೆಯನ್ನು ಬಳಸುತ್ತಿದ್ದಾರೆ, ಆದರೆ ಇದು ಸೂಕ್ತವಲ್ಲ, ದುರದೃಷ್ಟಕರ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್, ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಮತ್ತು ಅಶ್ರುವಾಯು ಮಾತ್ರ ಬಳಸಲಾಗಿದೆ ಎಂದು ಸರ್ಕಾರ

0: ಪದೇ ಪದೇ ಸ್ಪಷ್ಟಪಡಿಸಿದೆ. ಯಾವುದೇ ಗುಂಡು ಹಾರಿಸಿಲ್ಲವಾದ್ದರಿಂದ ಆದೇಶ ಹೊರಡಿಸುವ ಪ್ರಶ್ನೆ ಉದ್ಭವಿಸಿಲ್ಲ, ಏಕೆಂದರೆ ಅಂಥ ಆದೇಶ ಹೊರಡಿಸುವ ಅಧಿಕಾರ ಸಚಿವರಿಗಿಲ್ಲ, ಮ್ಯಾಜಿಸ್ಟ್ರೇಟರ್ಗೆ ಮಾತ್ರ ಇದೆ ಎಂದು ವಿವರಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯು ಈಗ ತುಂಬಾ ದುಬಾರಿಯಾಗಿದೆ, ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸಲು ಖರ್ಚು ಮಾಡುವ ಹಣವು ದೇಶದ ಶಿಕ್ಷಣ ಬಜೆಟ್ಗಿಂತ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯು ಹಿಂಸೆ ಅಥವಾ ದ್ವೇಷವಲ್ಲ, ಬದಲಾಗಿ ಯುವಕರ ಆಳವಾದ ಅಭಿವ್ಯಕ್ತಿಯಾಗಿದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಈ ಅಭಿವ್ಯಕ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ದ ರಾಹುಲ್ ಗಾಂಧಿಯವರ ಹೇಳಿಕೆಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ಹೇಳಿಕೆಗಳಿಗೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಚರ್ಚೆಯ ಸಮಯದಲ್ಲಿ ಸದನವು ಎರಡು ಬಾರಿ ತಾತ್ಕಾಲಿಕ ಮುಂದೂಡಲಾಯಿತು. ಮಸೂದೆಯನ್ನು ಅಂಗೀಕರಿಸಿದ ನಂತರ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ಧ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮಸೂದೆಯು ಮೇಲಿನ ಚರ್ಚೆಗೆ ಉತ್ತರಿಸಿದಂಥ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಮಸೂದೆಯಲ್ಲಿನ ತಿದ್ದುಪಡಿ ಕೇವಲ ಶಾಸಕಾಂಗ ಬದಲಾವಣೆಯಲ್ಲ, ಇದು ಭಾರತದ ಆತ್ಮ, ರಾಷ್ಟೀಯ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಮೂಲಕ ರಾಷ್ಟ್ರಧ್ವಜ, ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡಲಾಗಿದೆ. ವಂದೇ ಮಾತರಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಸ್ತಿತ್ವದಲ್ಲಿರುವಂತಹ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಚರ್ಚೆಯನ್ನು ಪ್ರಾರಂಭಿಸಿದ ಬಿಜೆಪಿ ಸಂಸದರಾದಂತಹ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕಳೆದ 123 ವರ್ಷಗಳಿಂದ ವಂದೇ ಮಾತರಂ ಹಾಡನ್ನು ಅಗೌರವಿಸಲಾಗುತ್ತಿದೆ, ಈ ಹಾಡಿನಿಂದ ಪ್ರೇರಿತರಾಗಿ ದೇಶದ ಕ್ರಾಂತಿಕಾರಿಗಳು ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. YSRCP ಗೊಲ್ಲಾ ಬಾಬುರಾವ್, BJDಯ ಸುಲತಾ ದೇವ್, ಆಪ್ನ ಸಂಜಯ್ ಸಿಂಗ್, AIADMKಯ ಡಾಕ್ಟರ್ ಎಂ ತಂಬಿದುರೈ ಸೇರಿದಂತೆ ಇತರರು ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. 1969 ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದೆ. ಜನನ ಅಥವಾ ಮರಣ ಸಂಭವಿಸಿದ ಬಳಿಕ 1 ವರ್ಷಕ್ಕಿಂತ ಹೆಚ್ಚು ಆದರೆ 2 ವರ್ಷಗಳೊಳಗೆ ನೋಂದಣಾಧಿಕಾರಿಗೆ ವರದಿ ಮಾಡಿದರೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಯಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿಯೊಂದಿಗೆ ಮಾತ್ರ ನೋಂದಣಿ ಮಾಡಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 2 ವರ್ಷಗಳಿಗಿಂತ ಹೆಚ್ಚು ವಿಳಂಬವಾಗಿ ಜನನ ಅಥವಾ ಮರಣ ವರದಿಯಾದರೆ ಪ್ರಥಮ ದರ್ಜೆ ನ್ಯಾಯಾಂಗ ದಂಡಾಧಿಕಾರಿ ಅವರ ಆದೇಶದ ಮೇರೆಗೆ ಮಾತ್ರ ನೋಂದಣಿ ಮಾಡಬಹುದಾಗಿದೆ. ಹಿಂದಿನ ಕಾಯ್ದೆಯಂತೆ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾಗಿದ್ದು ಜನನ ಮತ್ತು ಮರಣ ಘಟನೆಗಳ ಸಮಯೋಚಿತ ವರದಿಯನ್ನು ಉತ್ತೇಜಿಸುವುದು ಮತ್ತು ವಿಳಂಬ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವುದು ನೂತನ ಮಸೂದೆಯ ಉದ್ದೇಶವಾಗಿದೆ. ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ದದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಅವರ ವಿರುದ್ದ ಹೊರಡಿಸಿದ್ದ ಸಮನ್ಸ್ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಷಾಢ ಗುರಿ ಪೌರ್ಣಮಿಯ ಅಂಗವಾಗಿ ಪವಿತ್ರ ಗದೆಯನ್ನು ಇಂದು ಶ್ರೀನಗರದ ಮೈಸುಮಾದ ಐತಿಹಾಸಿಕ ದಶನಾಮಿ ಅಖಾಡದಿಂದ ವಿಧಿವತ್ತವಾಗಿ ಹೊರತರಲಾಯಿತು. ಇದರೊಂದಿಗೆ ಪವಿತ್ರ ಶ್ರೀ ಅಮರನಾಥ ಗುಹಾ ದೇಗುಲದ ವಾರ್ಷಿಕ ಯಾತ್ರೆಗೆ ಚಾಲನೆ ದೊರೆತಿದೆ. ಚರ್ರಿ ಮುಬಾರಕ್ನ

0: ಉಸ್ತುವಾರಿ ಮಹಾನ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಯಾತ್ರೆ ಆರಂಭಗೊಂಡಿದೆ. ಪವಿತ್ರ ಛಡಿಯು ಪಹಲ್ಗಾಮ್, ಚಂದನ್ವಾರಿ, ಶೇಷನಾಗ್ ಮತ್ತು ಪಂಚತ್ರಣಿ ಮಾರ್ಗವಾಗಿ ಸಾಗಿ ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನದಂದು ಅಮರನಾಥ ಗುಹಾ ದೇಗುಲ ತಲುಪಲಿದೆ. ಹಾರ್ಬೋ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಾಗಣೆ ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುವುದು ಕೊನೆಗೊಳ್ಳಬೇಕು ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿ, ಈ ಪ್ರದೇಶದಲ್ಲಿ ನಡೆದಿರುವಂತಹ ಸಂಘರ್ಷದಲ್ಲಿ ಸ್ವಲ್ಪ ಸಮಯದ ವಿರಾಮದ ನಂತರ ದಾಳಿಗಳು ಮತ್ತೆ ಪುನರಾರಂಭಗೊಂಡಿವೆ ಮತ್ತು ಹಾಗೆತನ ಹೆಚ್ಚಾಗಿದೆ. ಈ ತಿಂಗಳು ಹರ್ಮೋ ಜಲ ಸಂಧಿಯ ಮೂಲಕ ಸಾಗಣೆಯ ಸಮಯದಲ್ಲಿ ಜಿಎಫ್ಎಸ್ ಗ್ಯಾಲಕ್ಸಿ, ಎಂಟಿ ಆಲ್ ಬಹಿಯ ಮತ್ತು ಎಂಟಿ ಮೊಂಬಾಸ ಸೇರಿದಂತೆ ಹಲವಾರು ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳ ಮೂಲಕ ಮುಕ್ತ ಮತ್ತು ಅಡೆತಡೆ ಇಲ್ಲದ ಸಂಚರಣೆ ಮತ್ತು ವಾಣಿಜ್ಯವನ್ನು ಪುನಃಸ್ಥಾಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನ ಆಕ್ರಮಿಸಿದ ಕಾಶ್ಮೀರದಲ್ಲಿ ಅಶಾಂತಿ ಉಲ್ಬಣಗೊಂಡಿದ್ದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ಗುಂಡು ಹಾರಿಸಿವೆ. ಇದರಿಂದಾಗಿ ಇದುವರೆಗೆ ಒಟ್ಟು 40 ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯು ಇದೇ 27ರಂದು ರಾವಲಕೋಟ್ನಿಂದ ಮುಜಾಫರಾಬಾದ್ಗೆ ಆಯೋಜಿಸಿದಂತಹ ಶಾಂತಿಯುತ ಪ್ರತಿಭಟನೆಯಲ್ಲಿ ಹತ್ಯೆಗಳಾಗಿವೆ ಎಂದು ಜಮ್ಮು ಕಾಶ್ಮೀರ ಮಾನವ ಹಕ್ಕುಗಳ ಗುಂಪು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ಗೆ ಮನವಿ ಮಾಡಿದೆ. ಅಸ್ಸಾಂನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಹಿಮಂತ ಬಿಸ್ವಾ ಶರ್ಮಾ, ಪ್ರವಾಹ ಬಾಧಿತ ಪ್ರದೇಶಗಳ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮುಸ್ಸಂಜೆ ಮಾತು ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ರಾಮ್ ನಾರಾಯಣ್ ಅವರ ಸಾಹಿತ್ಯ. ಸಂಗೀತ ನೀಡಿದವರು ವಿ ಶ್ರೀಧರ್.

ಮುಸ್ಸಂಜೆ ಮಾತು ಚಿತ್ರದ ಗೀತೆಯ ನಂತರ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಂಗೀತ ನೀಡಿದವರು ಮನೋಮೂರ್ತಿ, ಚಿತ್ರ ಬೊಂಬಾಟ್.

ಸೋನು ನಿಗಮ್ ಅವರು ಹಾಡಿರುವ ಬೊಂಬಾಟ್ ಚಿತ್ರದ ಗೀತೆಯ ನಂತರ ಕೇಳಿ ಟಿಪ್ಪು ಮತ್ತು ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ ಪೃಥ್ವಿ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ರಾಜ್ ದ ಶೋಮ್ಯಾನ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಕೃಷ್ಣ ಬರುವ ಅವರು ಹಾಡಿರುವ ಗೀತೆ. ಸಾಹಿತ್ಯ ಪ್ರೇಮ್ ಅವರದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕಾರ್ತಿಕ್ ಅವರು ಹಾಡಿರುವ ಜೋಶ್ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ವರ್ಧನ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಮ್ ಚಿತ್ರಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಚಮೇಲಿ ಚಿತ್ರಕ್ಕಾಗಿ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿರುವ ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯ. ಸಂಗೀತ ನೀಡಿದ್ದಾರೆ ಸಂದೇಶ್ ಶಾಂಡಿಲ್ಯ.

ಚಮೇಲಿ ಚಿತ್ರದ ಗೀತೆ ನಂತರ ಕೇಳಿ ಅಲಿಶಾ ಚಿನಾಯಿ ಅವರ ಧ್ವನಿಯಲ್ಲಿ ಕ್ಯಾ ಲವ್ ಸ್ಟೋರಿ ಹೇ ಚಿತ್ರದ ಗೀತೆ. ಸಾಹಿತ್ಯ ಶಬೀರ್ ಅಹಮದ್ ಅವರದು, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಕೋಯ್ ಮಿಲ್ ಗಯಾ ಚಿತ್ರಕ್ಕಾಗಿ ಟಾಜ್ ಸ್ಟೀರಿಯೋನೇಷನ್ ಅವರು ಹಾಡಿರುವ ಇಬ್ರಾಹಿಂ ಅಶ್ಕ್ ಅವರ ಗೀತೆ. ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲು ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಕಾಜಲ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಅವರು ಹಾಡಿರುವ ಗೀತೆ, ಸಾಹಿತ್ಯ ಸಾಹಿರ್ ಲುಧಿಯಾನ್ವಿ ಅವರದು, ಸಂಗೀತ ನೀಡಿದ್ದಾರೆ ರವಿ.

ಕಾಜಲ್ ಚಿತ್ರದ ಗೀತೆಯ ನಂತರ ಕೇಳಿ ಶೈಲೇಂದ್ರ ಸಿಂಗ್ ಅವರ ಧ್ವನಿಯಲ್ಲಿರುವ ಬಾಬಿ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿದು, ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಕಟಿ ಪತಂಗ್ ಚಿತ್ರದ ಗೀತೆಯ ನಂತರ ಕೇಳಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಸಾಜನ್ ಚಿತ್ರದ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಮುಂದಿನ ಗೀತೆ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ವೀರ್ ಝಾರಾ ಚಿತ್ರದಿಂದ. ಸಾಹಿತ್ಯ ಜಾವೇದ್ ಅಖ್ತರ್ ಅವರದು, ಸಂಗೀತ ನೀಡಿದ್ದಾರೆ ಮದನ್ ಮೋಹನ್.

ವೀರ್ ಜಾರಾ ಚಿತ್ರದ ಗೀತೆ ನಂತರ ಕೇಳಿ. ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಕ್ರಿಯೇಚರ್ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಟೋನಿ ಕಕ್ಕರ್ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರೈಡ್ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ಮನೋಜ್ ಮುಂತಾಶಿರವರದು, ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಾಗ್ಚಿ.

ಸಮಯ 10:01. ಶಾಸ್ತ್ರೀಯ ಸಂಗೀತ. ಇಂದು ಕೋಲ್ಕತ್ತಾ ಪದ್ಮಾವತಿ ಸಾರನಾಥನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸುವವರು ಕೋಲ್ಕತ್ತಾ ಎಸ್ ಅರವಿಂದ್. ವಯೋಲಿನ್ ತ್ರಿವೆಂಡ್ರಂ ಎಸ್ ಈಶ್ವರವರ್ಮ. ಘಟಂ ತ್ರಿವೆಂಡ್ರಂ NHP ರಾಜರಾಜನ್. ಕೋಲ್ಕತ್ತಾ ಪದ್ಮಾವತಿ ಸಾರನಾಥನ್ ಅವರ ಹಾಡುಗಾರಿಕೆಯಲ್ಲಿ ಮೊದಲು ತ್ಯಾಗರಾಜರ ಕೃತಿ. ರಾಗ ಚಕ್ರವಾಕ, ರೂಪಕತಾಳ, ಸುಗುಣ ಮೂಲೆ.

ಸುಧಾ ಮಾಧುರ್ಯ. ರಾಗ ವಂದನ ಧಾರಿಣಿ ಆದಿತಾಳ. ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ ಇದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ್ ಅವರ ರಚನೆ, ರಾಗ ಕನ್ನಡ, ಮಿಶ್ರ ಛಾಪು ತಾಳ. ಶ್ರೀ ಮಾತೃಭೂತಂ.

ಕೋಲ್ಕತ್ತಾ ಪದ್ಮಾವತಿ ಸಾರನಾಥನ್ ಅವರ ಹಾಡುಗಾರಿಕೆಯನ್ನು ಇದುವರೆಗೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಕೋಲ್ಕತ್ತಾ ಎಸ್ ಅರವಿಂದ್, ವಯಲಿನ್ ತಿರುವನಂತಪುರಂ ಎಸ್ ಈಶ್ವರವರ್ಮ, ಘಟಂ ತಿರುವನಂತಪುರಂ ಎನ್ ಎಚ್ ಪಿ ರಾಜರಾಜನ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 10:30. ಚಿತ್ರಗೀತೆಗಳು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಮುಂದೆ ಕೇಳಿ. ಬೆಸುಗೆ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತಪ್ರಿಯ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬೊಳುವಾರು ಪುತ್ತೂರು ಇಲ್ಲಿನ ಸದಸ್ಯರು
2: ವೀರ ದಶರಥ ನೃಪತಿ ಇನಕುಲವಾರಿಧಿಗೆ ಪ್ರತಿ ಚಂದ್ರನು ಇಷ್ಟು ನಾನು ಸಂಪಾದಿಸದಿದ್ರೆ 60,000 ವರ್ಷಗಳ ಕಾಲ ರಾಜ್ಯವಾಳಿ ಏನು ಪ್ರಯೋಜನ ಇದು ನಾನು ತರ್ಕಿಸಿದಂತ ವಿಚಾರ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಕೋಟಿಗೊಬ್ಬ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ ಸಾಹಿತ್ಯ ಕೆ ಕಲ್ಯಾಣ್ ಅವರದು ಸಂಗೀತ ನೀಡಿದ್ದಾರೆ ದೇವಾ

ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದೆ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಭೂತಯ್ಯನ ಮಕ್ಕಳು ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ಅಂಬರೀಷ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶ್ರೀಕೃಷ್ಣ @gmail.com ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 11 ಗಂಟೆ. ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ ಚಿಂತನ, 6:40 ಪ್ರಾಯೋಜಿತ ಕಾರ್ಯಕ್ರಮ, ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸಹನಾ ಕಾಮತ್. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ. 7:45 ರಾಗರಂಜನಿ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಸುಗಮ ಸಂಗೀತ ಕಾರ್ಯಕ್ರಮ. 9:20 ಹಿಂದಿ ಚಿತ್ರಗೀತೆಗಳು. ಬೆಳಗ್ಗೆ 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯ ರಾಗ, ನಮ್ಮ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅವಿನಾಶ್ ಹೆಬ್ಬಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಭೈರವ್. 12:05 ವನಿತಾ ವಿಹಾರ, ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆ.

ನಾಳೆ ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತ ಮಾಹಿತಿ, 1 ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ, ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳು, 1 ಗಂಟೆ 30 ನಿಮಿಷಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ 5 ಗಂಟೆಗೆ ಜನಪದ ಸಂಗೀತ, ಕಾಸರಗೋಡಿನ ಶ್ರೀನಾ ಪಿ ಪಿ ಮತ್ತು ಬಳಗದವರಿಂದ ಮಾಪ್ಪಿಳ್ಳೆ ಪಾಟುಗಳ 2ನೇ ಭಾಗ. ಐದು ಗಂಟೆ 30 ನಿಮಿಷಕ್ಕೆ ಯುವವಾಣಿ, ಅಮೃತ ಅವರಿಂದ ಸಿತಾರ್ ವಾದನ, ತಬ್ಲಾ ಪಕ್ಕವಾದ್ಯ ಯತೀಶ್ ಆಚಾರ್ಯ, ನಂತರ ದಿವ್ಯಾ ಎಂ ಕೋಡಿಯಾಳ ಅವರಿಂದ ಭಾಷಣ ಕೇಳುವಿರಿ, ವಿಷಯ ದೇಶೀಯ ಭಾಷೆಗಳ ಭವಿಷ್ಯ, ನಂತರ ಆಶ್ಲೇಷ್ ಪಿ ಎಸ್ ಅವರಿಂದ ಮೃದಂಗ ಲಯ ವಿನ್ಯಾಸ, ಪಿಟೀಲು ಧನಶ್ರೀ ಶಬರಾಯ. 6 ಗಂಟೆ 30 ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ, 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿಯಲ್ಲಿ ಆಫ್ರಿಕನ್ ಹಂದಿಜ್ವರದ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಧರಣೇಶ್ ಎನ್ ಕೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7 ಗಂಟೆ 45 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಸುಗಮ ಸಂಗೀತ, 8 ಗಂಟೆ 15 ನಿಮಿಷಕ್ಕೆ ಟುಡೇ ಇನ್ ಪಾರ್ಲಿಮೆಂಟ್, 8 ಗಂಟೆ 30 ನಿಮಿಷಕ್ಕೆ ಕೊಂಕಣಿ ಕಾರ್ಯಕ್ರಮ.

ನಾಳೆ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, 9:30 ಕನ್ನಡ ಭಾರತಿ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.